ಶ್ರೋತೃಗಳಿಗೆ ನಮಸ್ಕಾರ. ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ವೈಶಾಖ ಮಾಸದ 24ನೇ ದಿನ, ಅಂದರೆ 2026ನೇ ಇಸವಿ, ಮೇ ತಿಂಗಳ 14ನೇ ತಾರೀಖು, ಗುರುವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:58:35. ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಸುಬ್ರಹ್ಮಣ್ಯ ಮಾಡುವ ನಮಸ್ಕಾರಗಳು ಹಾಗೂ ಈ ದಿನದ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯವಾದ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 2026-27 ಮಾರುಕಟ್ಟೆ ಋತುವಿನಲ್ಲಿ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಎ ದರ್ಜೆ ಭತ್ತಕ್ಕೆ ಕ್ವಿಂಟಾಲ್ಗೆ 2461 ರೂಪಾಯಿ, ಹೈಬ್ರಿಡ್ ಜೋಳ ಕ್ವಿಂಟಾಲ್ಗೆ 4023 ರೂಪಾಯಿ, ಸಜ್ಜೆ ಕ್ವಿಂಟಾಲ್ಗೆ 2900 ರೂಪಾಯಿ ಮತ್ತು ತೊಗರಿ ಬೇಳೆ ಕ್ವಿಂಟಾಲ್ಗೆ 8450 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಇರಲಿದೆ ಎಂದು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಕೇಂದ್ರ ಅಲ್ಪಸಂಖ್ಯಾತ ಸಚಿವಾಲಯ ಇಂದು ನವದೆಹಲಿಯಲ್ಲಿ ಸಹಭಾಗಿತ್ವದಿಂದ ಅಭಿವೃದ್ದಿ ಎಂಬ ದೃಷ್ಟಿಕೋನದಡಿಯಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ವಿಕಸಿತ ಭಾರತಕ್ಕಾಗಿ ಕೃತಕ ಬುದ್ದಿಮತ್ತೆಯ ಮೂಲಕ ಸಮಗ್ರ ಅಭಿವೃದ್ದಿ ಕುರಿತ ರಾಷ್ಟೀಯ ಸಮಾವೇಶ ಆಯೋಜಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಇದೇ ಶುಕ್ರವಾರದಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್, ತಮ್ಮ 5 ರಾಷ್ಟಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಕ್ರವಾರ ಯುಎಇ ತಲುಪಲಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯ ಅಡಿ ಇ ಖಾತಾ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತಿದೆ. ಮೇ 16 ಬೆಂಗಳೂರಿನ 50 ಸ್ಥಳಗಳಲ್ಲಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ ಆರಂಭಿಸಲಾಗುತ್ತಿದೆ ಎಂದು ಬೆಂಗಳೂರು ನಗರ ಅಭಿವೃದ್ದಿ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆರೋಗ್ಯ, ಜ್ಞಾನ ಮತ್ತು ವಿಶ್ವಶಾಂತಿಗಾಗಿ ಯೋಗ ಎಂಬ ಧ್ಯೇಯವಾಕ್ಯದೊಂದಿಗೆ ಯೋಗ ದಿನ ಆಚರಿಸಲಾಗುವುದು. ಜೂನ್ 21 ಬೆಂಗಳೂರಿನ ವಿಧಾನಸೌಧ ಆವರಣದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಕಿಡಂಬಿ ಶ್ರೀಕಾಂತ್ ಪ್ರೀ ಕ್ವಾರ್ಟರ್ ಫೈನಲ್ಗೆ ಲಕ್ಕೆ ಇಟ್ಟಿದ್ದಾರೆ. ತಾಷ್ಕೆಂಟ್ನಲ್ಲಿ ನಡೆಯುತ್ತಿರುವ 15 ಮತ್ತು 17 ವರ್ಷದೊಳಗಿನವರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಬಾಕ್ಸರ್ಗಳು ಪ್ರಾಬಲ್ಯ ಸಾಧಿಸಿದ್ದಾರೆ. 17 ವರ್ಷದೊಳಗಿನವರ ಬಾಲಕರ ಸೆಮಿಫೈನಲ್ ಪಂದ್ಯಗಳು ಇಂದು ನಡೆಯಲಿವೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7 ಗಂಟೆಗೆ.

6:15:15 ಈ ಸಮಯ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಕಾರ್ಯಕ್ರಮ ವಿವರಣೆ, ನಂತರ ಭಕ್ತಿಗೀತೆಗಳ ಸಮರ್ಪಣೆ, ನಾದೋಪಾಸನೆ ಕಾರ್ಯಕ್ರಮ. ಭಕ್ತಿಗೀತೆಗಳನ್ನು ಕೇಳುವಿರಿ. 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಕನ್ನಡ ರತ್ನ ಭಂಡಾರ ಮೂಡಿ ಬರಲಿದೆ. ನಂತರ ಭಾವಗೀತೆಗಳೊಂದಿಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿರ್ತೇವೆ. 8:02 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳೊಂದಿಗೆ ಸಾಗುವ ಸಮಯ. 9:00 ಇಂದಿನ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ. 10:02 ಹಳೆಯ ಮಧುರವಾದ ಚಿತ್ರಗೀತೆಗಳ ಸಂಗಮ ಸಂಭ್ರಮ, ಓಲ್ಡ್ ಈಸ್ ಗೋಲ್ಡ್. 11:02 ಚಲನಚಿತ್ರ ಗೀತೆಗಳನ್ನು ಕೇಳುವಿರಿ. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು, ಕೇಳುಗರ ಕೋರಿಕೆಯ ಚಿತ್ರಗೀತೆಗಳ ಪ್ರಸಾರ. 1:20 ನಮ್ಮ ಹಾಡು. 2:15 ಸ್ಪಂದನ ಮೂಡಿ ಬರಲಿದೆ. 2:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳನ್ನು ಕೇಳುವ ಸಮಯ. 3:00-4:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಖಿ ಸಹೇಲಿ ಮತ್ತಿತರ ಕಾರ್ಯಕ್ರಮಗಳ ಪ್ರಸಾರ. 4:00 ಪರಿಮಳ ನಮ್ಮ ನಿಲಯದಿಂದ ಮೂಡಿಬರಲಿದೆ.

5 ಗಂಟೆ 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಭಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:02 ಸೇಪ್ಲೇನಲ್ಲಿ ಗಾನಭಜನ ಕಾರ್ಯಕ್ರಮದಲ್ಲಿ ರೂಪಕ ಪ್ರಸಾರವಾಗಲಿದೆ. ಭರವಸೆಯ ಪ್ರತಿಧ್ವನಿಯ 90 ವರ್ಷಗಳು ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ನಿರೂಪಣೆ ರಮೇಶ್ರೀ ಮತ್ತು ಪ್ರಶಾಂತ್, ಸಂಭಾಷಣೆ ಮಂಜುನಾಥ್ ಮತ್ತು ಅಕ್ಷಯ್, ನಿರ್ಮಾಣ ಜ್ಯೋತಿದಾಸ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:55 ಕನ್ನಡ ರತ್ನ ಭಟ್ನಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಗಾನಭಜಾನ ಸೇಫ್ಟೈನಲ್ಲಿ. 7:07 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಆಕಾಶಬುಟ್ಟಿ ಕೇಳುಗರಾದ ನಾಗರಾಜ್ ಶರ್ಮಾ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್.

ಭಕ್ತಿಗೀತೆಗಳನ್ನು ಕೇಳ್ತಾ ಇದ್ದೀರಿ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಭಕ್ತಿಗೀತೆಗಳು, ಭಕ್ತಿಯ ವಿಚಾರಗಳು, ಆಧ್ಯಾತ್ಮಿಕ ವಿಚಾರಗಳತ್ತ ಗಮನವನ್ನು ಹರಿಸೋದಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏಳು ಸಪ್ತ, ಇದಕ್ಕೆ ಪುರಾಣಗಳಲ್ಲಿ, ಪುರಾಣ ಗ್ರಂಥಗಳಲ್ಲಿ ವಿಶೇಷವಾದ ಮಹತ್ವವನ್ನು ನಾವು ನೋಡಬಹುದು. ಸಪ್ತ ಋಷಿಗಳು, ಕಶ್ಯಪ ಋಷಿಗಳು, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮರು, ಜಮದಗ್ನಿ, ವಸಿಷ್ಠರು, ಇವರು ಸಪ್ತ ಋಷಿಗಳು. ಸಪ್ತ ಋಷಿ ಮಂಡಲವನ್ನು ನಮಗೆ ಚಿಕ್ಕ ಮಕ್ಕಳಲ್ಲಿ ಹಿರಿಯರು ತೋರಿಸ್ತಾ ಇದ್ರು, ಆಕಾಶದತ್ತ ಕೈ ತೋರಿ. ಕಶ್ಯಪ ಋಷಿಗಳು, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ ಮತ್ತು ವಸಿಷ್ಠರು ಸಪ್ತ ಋಷಿಗಳಾದರೆ, ಸಪ್ತ ನದಿಗಳು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಅಂಥೇಳಿ ನಾವೇನು ಹೇಳ್ತೀವಿ, ಏಳು ನದಿಗಳು. ಹಾಗೆ ಏಳು ಪರಮ ಪುಣ್ಯ ಭೂಮಿಗಳು ಜಗತ್ತಿನಲ್ಲಿ. ಸಪ್ತ ಋಷಿಗಳಾಯಿತು, ಸಪ್ತ ನದಿಗಳಾಯಿತು, ಸಪ್ತ ಮಹಾನಗರಗಳು, ಸಪ್ತ ಪರಮ ಪುಣ್ಯ ಭೂಮಿಗಳು ಅಂತ ಹೇಳಿದ್ರೆ, ಅಯೋಧ್ಯ, ಮಥುರಾ, ಮಾಯಾಪುರಿ ಅಂದರೆ ಹರಿದ್ವಾರ, ಕಾಶಿ ಅಂದರೆ ವಾರಣಾಸಿ, ಕಾಂಚೀಪುರ, ಆವಂತಿಕ ಅಂತ ಹೇಳಿದರೆ ಉಜ್ಜಯಿನಿ, ದ್ವಾರಕ, ಏಳು ಮಹಾನಗರಗಳು, ಪರಮ ಪುಣ್ಯ ನದಿಗಳು, ಭಗವಂತನ ಸಾಕ್ಷಾತ್ಕಾರವಾಗಿರ್ತಕ್ಕಂತಹ ನದಿಗಳು, ಕ್ಷಮಿಸಿ, ಭಗವಂತನ ಸಾಕ್ಷಾತ್ಕಾರವಾಗಿರ್ತಕ್ಕಂತಹ ಪರಮ ಪುಣ್ಯ ಭೂಮಿಗಳು ಅಂತ ಹೇಳಿದರೆ, ಏಳು ನಗರಗಳು, ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ, ದ್ವಾರಕ ಅಂತ ಹೇಳೋ ಹಾಗೆ ಏಳು ನದಿಗಳು. ಹಾಗೆ ಸಪ್ತ ಋತುಗಳನ್ನು ಕೂಡ ನಾವು ನೋಡಬಹುದು. ಜೊತೆಗೆ ಏಳು ಮಾತೃಕೆಯರನ್ನು, ಏಳು ತಾಯಂದಿರು ಇಡೀ ಜಗತ್ತನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಕೂಡ ಏಳೇ ಆಗಿರುತ್ತೆ. ಬ್ರಾಹ್ಮಿಣಿ, ವೈಷ್ಣವಿ, ಮಹೇಶ್ವರಿ, ಇಂದ್ರಾಣಿ, ಕೌಮಾರಿ, ವಾರಾಹಿ, ಚಾಮುಂಡಿ, ಇವರು ಸಪ್ತ ಮಾತೃಕೆಯರು. ಈ ಏಳು ನದಿಗಳಾಯಿತು, ಏಳು ನಗರಗಳಾಯಿತು, ಏಳು ಋಷಿಗಳ ಹೆಸರುಗಳಾಯಿತು, ಏಳು ಮಾತೃಕೆಯರ ಹೆಸರುಗಳಾಯಿತು. ಈ ಏಳಕ್ಕೆ ಸನಾತನ ಸಂಸ್ಕೃತಿಯಲ್ಲಿ ವಿಶೇಷವಾದ ಸ್ಥಾನ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಸಪ್ತ ಮಾತೃಕೆಯರ ಕುರಿತಾದ ಹೆಸರುಗಳನ್ನು ಕೇಳಿದ್ರಿ. ಬ್ರಾಹ್ಮಣಿ ಮಾತೃಕೆ ಅಂತ ಹೇಳಿದ್ರೆ ಹಂಸದ ಮೇಲೆ ಆರೋಹಿತವಾದಂತಹ ಬ್ರಹ್ಮನ ಹಳದಿ ಬಣ್ಣದ ಶಕ್ತಿಯಾಗಿರ್ತಕ್ಕಂಥದ್ದು. ಬ್ರಾಹ್ಮಣಿ ಚತುರ್ಮುಖ ಬ್ರಹ್ಮನನ್ನು ಪ್ರತಿನಿಧಿಸ್ತಕ್ಕಂತಹ ಮಾತೆ ತನ್ನ ಎರಡು ಕೈಗಳಲ್ಲಿ ಅಕ್ಷಮಾಲೆ ನೀರಿನ ಕಲಶವನ್ನು ಹಿಡಿದಿರ್ತಕ್ಕಂತಹ ರೂಪ, ನಾಲ್ಕು ಕೈಗಳಲ್ಲಿ ಅಭಯ ಮುದ್ರೆಯನ್ನು, ಎರಡು ಕೈಗಳಲ್ಲಿ ವರದ ಮುದ್ರೆಯನ್ನು ಹಿಡಿದಿರ್ತಕ್ಕಂಥದ್ದು. ವೈಷ್ಣವಿ ಮಾತೃಕೆ ಅಂತ ಹೇಳಿದ್ರೆ ವಿಷ್ಣುವಿನ ಶಕ್ತಿಯನ್ನು ಪಡೆದುಕೊಂಡಿರ್ತಕ್ಕಂತಹ ವೈಷ್ಣವಿ, ಶ್ಯಾಮಲವರ್ಣ, ಎರಡು ಕೈಗಳು ಅಭಯ ಮತ್ತು ವರದ ಮುದ್ರೆಯಲ್ಲಿರುತ್ತೆ, ಕೈನಲ್ಲಿ ಶಂಖ, ಸಾರಂಗ, ಖಡ್ಗ ಇರ್ತಕ್ಕಂಥದ್ದು. ವಿಷ್ಣುವಿನ ವಾಹನವಾದ ಗರುಡನೂ ಕೂಡ ಆಕೆಯ ಪೀಠದ ಮೇಲೆ ಕುಳಿತಿರುತ್ತೆ. ಇದನ್ನು ವೈಷ್ಣವಿ ಮಾತೃಕೆ ಅಂಥೇಳಿ ನಾವು ಕರಿತೇವೆ. ಇನ್ನು ಪರಶಿವನ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಮಾಹೇಶ್ವರಿ ಮಾತೃಕೆ. ಬ್ರಾಹ್ಮಣಿ, ವೈಷ್ಣವಿ, ಮಾಹೇಶ್ವರಿ, ಶಿವನ ಶಕ್ತಿ

ಮಣಿಕಟ್ಟಿನ ಮೇಲೆ ಹಾವಿನ ರೂಪದಲ್ಲಿ ಕಂಕಣ ಇರ್ತಕ್ಕಂಥದ್ದು, ಹಣೆಯ ಮೇಲೆ ಚಂದ್ರ, ಕೈನಲ್ಲಿ ತ್ರಿಶೂಲವನ್ನು ಹಿಡಿದಿರ್ತಕ್ಕಂಥದ್ದು ಮಹೇಶ್ವರಿಯ ರೂಪವಾಗಿರುತ್ತೆ. ಇನ್ನು ಇಂದ್ರನ ಶಕ್ತಿಯನ್ನು ಧರಿಸಿರ್ತಕ್ಕಂಥದ್ದು ಇಂದ್ರಾಣಿ ಮಾತೃಕೆ. ಆನೆಯ ವಾಹನವಾಗಿರುತ್ತೆ, ಕೈನಲ್ಲಿ ವಜ್ರಾಯುಧ ಇರುತ್ತೆ, ಇನ್ನೊಂದು ಕೈನಲ್ಲಿ ಅಂಕುಶವನ್ನು ಹಿಡಿದಿರತಕ್ಕಂಥದ್ದು. ಶಿವನ ಮಗನಾದ ಕುಮಾರ ಕಾರ್ತಿಕೇಯನ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಕುಮಾರಿ ಮಾತೃಕೆ. ಆರು ಮುಖಗಳನ್ನು ನಾವು ಕಾಣಬಹುದು ಕುಮಾರಿ ಮಾತೃಕೆಯನ್ನು. ಭಗವಾನ್ ಯಜ್ಞ ವರಾಹನ ಶಕ್ತಿಯೇ ವಾರಾಹಿ ಮಾತೃಕೆ. ಕರಣ್ಮಣ್ಣು ಮುಕುಟವನ್ನು ತಲೆಯ ಮೇಲೆ ಧರಿಸಿರ್ತಕ್ಕಂಥದ್ದು ಸಪ್ತ ಮಾತೃಕೆಯಲ್ಲಿ ವಾರಾಹಿ ಅತ್ಯಂತ ಶಕ್ತಿಶಾಲಿಯಾದ ಮಾತೃಕೆ ಅಂತ ಹೇಳಿ ಗುರುತಿಸ್ತಕ್ಕಂಥದ್ದು. ನರಸಿಂಹೆಯ ಸ್ಥಾನದಲ್ಲಿ ಚಾಮುಂಡೆಯನ್ನು ನಾವು ಕಾಣ್ತಕ್ಕಂಥದ್ದು ಚಾಮುಂಡ ಮಾತೃಕೆ. ಹುಲಿಯ ಚರ್ಮವನ್ನು ಧರಿಸಿರ್ತಕ್ಕಂಥದ್ದ ರೂಪ. ಇವಿಷ್ಟು ಸಪ್ತ ಮಾತೃಕೆಯರ ಕಿರುಪರಿಚಯ ರೂಪದ್ದು.

ಸಪ್ತ ನದಿಗಳ ಪರಿಚಯವಾಯಿತು, ಸಪ್ತ ನಗರಗಳ ಪರಿಚಯವಾಯಿತು, ಸಪ್ತ ಮಾತೃಕೆಯರ ಪರಿಚಯವಾಯಿತು, ಇನ್ನು ಸಪ್ತ ಋಷಿಗಳ ಬಂದು ಕಿರು ಪರಿಚಯದೊಂದಿಗೆ ಸಾಗುವ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಸಪ್ತ ಋಷಿಗಳಲ್ಲಿ ನಾವು ನೋಡಿದ ಹಾಗೆ ಕಶ್ಯಪರು, ಅತ್ರಿ ಋಷಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಸಿಷ್ಠ ಋಷಿಗಳನ್ನು ನಾವು ಸಪ್ತ ಋಷಿಗಳ ಒಂದು ಗುಂಪು ಅಂತ ಹೇಳಿ ಕರೆದ್ರೆ, ಇವರವರ ಒಂದು ಕಿರು ಪರಿಚಯವನ್ನು ನಾವು ನೋಡೋದಾದರೆ ಭರದ್ವಾಜ ಋಷಿಗಳು. ಭರದ್ವಾಜ ಋಷಿಗಳು ಶ್ರೇಷ್ಠ ಋಷಿಗಳಲ್ಲೊಬ್ಬರು. ಅಂಗೀರಸ ಮುನಿಯವರ ವಂಶಸ್ಥರಿವರು. ಭರದ್ವಾಜ ಋಷಿಗಳ ತಂದೆ ದೇವಋಷಿ ಬೃಹಸ್ಪತಿ. ಋಷಿ ಭರದ್ವಾಜರನ್ನು ಆಯುರ್ವೇದದ ಲೇಖಕ ಅಂಥೇಳಿ ಕೂಡ ಕರೀತಾರೆ. ಭರದ್ವಾಜ ಋಷಿಗಳು ದ್ರೋಣಾಚಾರ್ಯರ ತಂದೆ. ಭರದ್ವಾಜ ಋಷಿಗಳ ಆಶ್ರಮವನ್ನು ನಾವು ಇವತ್ತು ಕೂಡ ಅಲಹಾಬಾದ್ನಲ್ಲಿ ನೋಡಬಹುದು. ಭರದ್ವಾಜ ಋಷಿಗಳು ದೇವಸ್ತ್ರಗಳ ಹಾಗೂ ಯುದ್ಧ ಕಲೆಯ ಪ್ರವೀಣರು ಅಂಥೇಳಿ ಕರಿತೀವಿ. ಭರದ್ವಾಜ ಋಷಿಗಳ ಪತ್ನಿ ಸುಶೀಲ, ಮತ್ತು ಇವರ ಮಗಳು ದೇವವರ್ಣಿನಿ ಅಂತಕ್ಕಂಥದ್ದು, ಗರ್ಗ ಅಂತಕ್ಕಂಥ ಮಗ. ದ್ರೋಣಾಚಾರ್ಯರು ಅಪ್ಸರ ಮತ್ತು ಭರದ್ವಾಜ ಋಷಿಗಳ ಮಗ. ಇನ್ನು ಸಪ್ತ ಋಷಿಗಳಲ್ಲಿ ಎರಡನೆಯ ಮಹಾ ಋಷಿಗಳು ಅಂತ ಹೇಳಿದ್ರೆ ವಿಶ್ವಾಮಿತ್ರರು. ಸಪ್ತ ಋಷಿಗಳಲ್ಲಿ ವಿಶ್ವಾಮಿತ್ರ ಮುನಿ ಅತ್ಯಂತ ಪ್ರಸಿದ್ಧವಾದಂತಹ ಋಷಿ ಪುಂಗವರು. ಗಾಯತ್ರಿ ಮಂತ್ರವನ್ನು ಜಗತ್ತಿಗೆ ಕೊಟ್ಟಂತಹ ಮಹಾ ಋಷಿ ವಿಶ್ವಾಮಿತ್ರರು. ವೇದಗಳ ಕಾಲದ ಪ್ರಮುಖ ಋಷಿ ಮುನಿಗಳಲ್ಲಿ ವಿಶ್ವಾಮಿತ್ರರು ಒಬ್ಬರು. ಬ್ರಹ್ಮರ್ಷಿಯ ಮಟ್ಟಕ್ಕೆ ಏರೋದಕ್ಕೆ ಕೇವಲ ಅರ್ಹತೆ ಮಾತ್ರವಲ್ಲ, ಅದಕ್ಕೆ ಬ್ರಹ್ಮದೇವನ ಅನುಮತಿಯೂ ಬೇಕಾಗುತ್ತದೆ. ಆದರೆ ವಿಶ್ವಾಮಿತ್ರರ ವಿಷಯದಲ್ಲಿ ಇದು ಸುಳ್ಳಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ವಿಶ್ವಾಮಿತ್ರರು ತಮ್ಮ ಸ್ವಯಂ ಪ್ರಯತ್ನದಿಂದ ಬ್ರಹ್ಮರ್ಷಿಗಳಾದಂಥವರು. ವಸಿಷ್ಠರೊಂದಿಗಿನ ವಿಶ್ವಾಮಿತ್ರರ ಹೋರಾಟವನ್ನು ನಾವು ನೋಡೋದಾದರೆ, ವಿಶ್ವಾಮಿತ್ರರು ಮೂಲತಃ ಬ್ರಾಹ್ಮಣರಾಗಿರಲಿಲ್ಲ. ಇವರು ಕ್ಷತ್ರಿಯ ಧರ್ಮದಲ್ಲಿ ಜನಿಸುವುದರಾಗಿದ್ದರೂ ಕೂಡ ಒಮ್ಮೆ ವಿಶ್ವಾಮಿತ್ರರ ನಡುವೆ, ವಸಿಷ್ಠರ ನಡುವೆ ಹೋರಾಟ ನಡೆದಾಗ ವಿಶ್ವಾಮಿತ್ರರು ಸೋಲನ್ನು ಅನುಭವಿಸ್ತಾರೆ. ವಸಿಷ್ಠರ ವಿರುದ್ಧದ ಸೋಲಿನಿಂದ ವಿಶ್ವಾಮಿತ್ರರು ತಪಸ್ಸಿನಿಂದ ಪಡೆದ ಶಕ್ತಿ ದೈಹಿಕ ಶಕ್ತಿಗಿಂತ ಮಿಗಿಲಾದದ್ದು ಅಂಥೇಳಿ ಅರ್ಥಕೊಳ್ತಾರೆ. ಆಗ ವಿಶ್ವಾಮಿತ್ರರು ತಮ್ಮ ರಾಜ್ಯವನ್ನು ದಾನ ಮಾಡಿ ವಸಿಷ್ಠರಿಗಿಂತಲೂ ದೊಡ್ಡ ಋಷಿಯಾಗಬೇಕು ಅಂಥೇಳಿ ಪ್ರಯತ್ನವನ್ನು ಪಟ್ಟು ಸಂಕಲ್ಪವನ್ನು ಮಾಡಿ ಹೊರಡ್ತಾರೆ. ಅಂದಿನಿಂದ ವಿಶ್ವಾಮಿತ್ರ ಅಂತಕ್ಕಂಥ ಹೆಸರನ್ನು ಪಡೀತಾರೆ. ಇವರ ಮೂಲ ಹೆಸರು ಕೌಶಿಕ ಅಂಥೇಳಿ. ಸಹಸ್ರಾರು ವರ್ಷಗಳ ಕಠಿಣ ತಪಸ್ಸಿನಿಂದ, ಜ್ಞಾನದಿಂದ, ಪ್ರಯೋಗಗಳಿಂದ ವಿಶ್ವಾಮಿತ್ರರು ಬ್ರಹ್ಮ ಮತ್ತು ವಸಿಷ್ಠರಿಂದ ಬ್ರಹ್ಮರ್ಷಿ ಅಂತಕ್ಕಂಥ ಬಿರುದನ್ನು ಪಡೆದುಕೊಂಡಂಥವ್ರು. ಮತ್ತು ಇನ್ನೊಬ್ಬರು ಋಷಿ ಪುಂಗವರು ನೋಡೋದಾದರೆ ವಸಿಷ್ಠ ಋಷಿಗಳು. ಮನ್ವಂತರದಲ್ಲಿನ ಸಪ್ತ ಋಷಿಗಳಲ್ಲಿ ಒಬ್ಬರು, ಮತ್ತು ಆರುಂಧತಿಯ ಪತಿ ವಸಿಷ್ಠ ಮಹರ್ಷಿ ಬ್ರಹ್ಮ ಮಾನಸ ಪುತ್ರರಿಂದ ಜನಿಸತಕ್ಕಂಥ ಮಗ. ಸೂರ್ಯವಂಶದ ಸೌರವಂಶದ ರಾಜಗುರುವಾಗಿದ್ದಂಥವರು ವಸಿಷ್ಠರು. ಮತ್ತೊಬ್ಬ ಋಷಿ ಪುಂಗವರು ಅಂತ ಹೇಳಿದ್ರೆ ಗೌತಮ ಮಹರ್ಷಿಗಳು.

ಋಷಿಗಳಲ್ಲಿ ಒಬ್ಬರು, ಆಂಗೀರಸ ವಂಶಕ್ಕೆ ಸೇರಿದಂಥವರು. ಗೌತಮ ಮಹರ್ಷಿಗಳು ಗೌತಮ ಧರ್ಮಸೂತ್ರವನ್ನು, ಋಗ್ವೇದದ ಮತ್ತು ಸಾಮವೇದದ ಮಂತ್ರಗಳನ್ನು ಬರೆದಿರ್ತಕ್ಕಂಥವ್ರು. ಗೌತಮ ಮುನಿಗಳು ಬ್ರಹ್ಮದೇವನ ಮಗಳಾದ ಅಹಲ್ಯಾರನ್ನು ವಿವಾಹವಾಗ್ತಾರೆ. ಬ್ರಹ್ಮ ಸೂಕ್ತ ಸಮಯದಲ್ಲಿ ಯಾರು ಭೂಮಿಯನ್ನು ಸುತ್ತುತ್ತಾರೋ ಅವರಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡೋದಾಗಿ ಘೋಷಿಸ್ತಾರೆ. ಆಗ ಎಲ್ಲ ಋಷಿಮುನಿಗಳು ಶರತ್ತನ್ನು ಗೆಲ್ಲಲು ಮುಂದಾಗ್ತಾರೆ. ಆದರೆ ಗೌತಮ ಮಹರ್ಷಿಗಳು ಒಂದು ದೈವಿಕ ಹಸುವಿನ ಸುತ್ತಲೂ ಸುತ್ತುತ್ತಾರೆ. ಆಗ ಅವರ ಬುದ್ಧಿವಂತಿಕೆಯನ್ನು ಮತ್ತು ಶರತ್ತಿನಲ್ಲಿ ಗೆಲುವನ್ನು ನೋಡಿದ ಬ್ರಹ್ಮ ತನ್ನ ಪುತ್ರಿ ಅಹಲ್ಯಾಳನ್ನು ಗೌತಮ ಮುನಿಗಳಿಗೆ ಕೊಟ್ಟು ವಿವಾಹವನ್ನು ಮಾಡುತ್ತಾರೆ.

ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ವಾಹಿನಿಯಲ್ಲಿ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸಪ್ತ ಋಷಿಗಳ ಕಿರುಪರಿಚಯದೊಂದಿಗೆ ಸಾಗ್ತಾ ಇರುವ ಈ ಸಮಯದಲ್ಲಿ ಭರದ್ವಾಜ ಋಷಿಗಳ ಪರಿಚಯವಾಯಿತು, ವಿಶ್ವಾಮಿತ್ರ ಋಷಿಗಳ ಪರಿಚಯವಾಯಿತು, ಗೌತಮ ಋಷಿಗಳ ಪರಿಚಯವಾಯಿತು, ವಸಿಷ್ಠ ಋಷಿಗಳ ಪರಿಚಯವಾಯಿತು. ಇನ್ನು ಅತ್ರಿ ಮಹರ್ಷಿಗಳು ಕೂಡ ಮನ್ವಂತರದ ಸಪ್ತ ಋಷಿಗಳಲ್ಲಿ ಒಬ್ಬರು, ಪವಿತ್ರ ದಾರಗಳನ್ನು ಪ್ರತಿಪಾದಿಸಿದ ಋಷಿಗಳಲ್ಲಿ ಇವರು ಕೂಡ ಒಬ್ಬರು. ಅನಸೂಯ ಅತ್ರಿ ಮಹರ್ಷಿಗಳ ಪತ್ನಿಯಾಗಿದ್ದಂಥವರು. ಅತ್ರಿಯವರನ್ನು ಪವಿತ್ರ ಮಂತ್ರಗಳ ಮಹಾನ್ ಅನ್ವೇಷಕರಲ್ಲಿ ಒಬ್ಬರು ಅಂಥೇಳಿ ಪರಿಗಣಿಸ್ತಾರೆ. ವನವಾಸದಲ್ಲಿದ್ದ ಶ್ರೀರಾಮ ಕೂಡ ಇವರ ಆಶ್ರಮಕ್ಕೆ ಬಂದಾಗ ಅನೇಕ ಧರ್ಮ ರಹಸ್ಯಗಳನ್ನು ಶ್ರೀರಾಮನಿಗೆ ಇವರು ಬೋಧಿಸಿದರು, ಅತ್ರಿ ಮಹರ್ಷಿಗಳು ಕೂಡ. ಅಷ್ಟು ಮಾತ್ರ ಅಲ್ಲ, ಕೆಲವು ಕಾಲದವರೆಗೆ ಬ್ರಹ್ಮರ್ಷಿ ಪಟ್ಟದಲ್ಲೂ ಕೂಡ ಇದ್ದಂಥವರು ಅತ್ರಿ ಮಹರ್ಷಿಗಳು. ಅತ್ರಿ ಸಂಹಿತ, ಅತ್ರಿ ಸ್ಮೃತಿ ಅಂತಕ್ಕಂಥ ಮಹಾಕೃತಿಗಳನ್ನು ಬರೆದಂಥದ್ದವರು. ಮನ್ವಂತರದ ಮತ್ತೊಬ್ಬ ಮಹಾ ಋಷಿ ಅಂತ ಹೇಳಿದ್ರೆ ಕಶ್ಯಪ ಮಹರ್ಷಿಗಳು. ಕಶ್ಯಪ ಮಹರ್ಷಿಗಳು ಋಷಿ ಮಾರೀಚಿಯ ಮಗ, ಬ್ರಹ್ಮನ ಮೊಮ್ಮಗ. ಕಶ್ಯಪ ಮಹರ್ಷಿಗಳು ದೇವರ, ಅಸುರರ, ನಾಗರ, ಗರುಡರ, ವಾಮನ, ಅಗ್ನಿ, ಆದಿತ್ಯ, ದೈತ್ಯರ, ಆರ್ಯಮಾನರ, ಮಿತ್ರ, ಪುಸಾನ, ವರುಣ, ಎಲ್ಲ ಮಾನವೀಯತೆಯ ತಂದೆ ಅಂಥೇಳಿ ಕಶ್ಯಪ ಋಷಿಗಳನ್ನು ಹೇಳ್ತಾರೆ. ಕಶ್ಯಪ ಋಷಿಗಳು ಕಶ್ಯಪ ಸಂಹಿತೆಯ ಲೇಖಕರು ಕೂಡ. ಬ್ರಹ್ಮನ ಸೃಷ್ಟಿ ಕಾರ್ಯದಲ್ಲಿ ಕಶ್ಯಪರ ಪಾತ್ರ ತುಂಬಾ ಮಹತ್ವದ್ದು ಅಂತ ಕೂಡ ಹೇಳ್ತಾರೆ. ಮತ್ತೊಬ್ಬ ಮಹಾನ್ ಋಷಿ ವಿಷ್ಣುವಿನ ಆರನೇ ಅವತಾರ ಅಂತ ಹೇಳಿದ್ರೆ ಜಮದಗ್ನಿ. ಪರಶುರಾಮರ ತಂದೆ ಜಮದಗ್ನಿ ಋಷಿ ಬ್ರಹ್ಮ ಸೃಷ್ಟಿಸಿದ ಪ್ರಜಾಪತಿಗಳಲ್ಲಿ ಒಬ್ಬರಾದಂತಹ ಭೃಗು ಋಷಿಯ ವಂಶಸ್ಥರು. ಜಮದಗ್ನಿಯ ಪತ್ನಿಯ ಹೆಸರು ರೇಣುಕ. ಪರಿಶುದ್ಧತೆಯ ಶಕ್ತಿಯಿಂದ ತಯಾರಿಸಿದ ಮಣ್ಣಿನ ಮಡಿಕೆಯಿಂದ ನೀರನ್ನು ತರ್ತಾ ಇದ್ರು. ಒಮ್ಮೆ ಕೊಳದಿಂದ ನೀರನ್ನು ತರುವಾಗ ಗಂಧರ್ವರನ್ನು ನೋಡ್ತಾರೆ ರೇಣುಕಾದೇವಿ. ಮನಸ್ಸು ಗಂಧರ್ವರತ್ತ ಆಕರ್ಷಿತವಾಗುತ್ತೆ. ಇದರಿಂದಾಗಿ ಆ ಕೈ, ರೇಣುಕಾದೇವಿಯ ಕೈನಲ್ಲಿದ್ದಂತಹ ಮಣ್ಣಿನ ಮಡಿಕೆ ಕರಗಿ ಹೋಗುತ್ತೆ. ಧ್ಯಾನ ಶಕ್ತಿಯಿಂದ ಅರಿತ ಜಮದಗ್ನಿ ತನ್ನ ಮಕ್ಕಳನ್ನು ಕರೆದು ತಾಯಿಯನ್ನು ಕೊಲ್ಲೋದಕ್ಕೆ ಹೇಳ್ತಾರೆ. ಯಾವ ಮಕ್ಕಳು ಕೂಡ ಒಪ್ಪೋದಿಲ್ಲ. ಆಗ ಜಮದಗ್ನಿಯ ಮಕ್ಕಳಲ್ಲಿ ಒಬ್ಬರಾದಂಥ ಪರಶುರಾಮರು ತಂದೆಯ ಮಾತಿಗೆ ಬೆಲೆ ಕೊಟ್ಟು ತಾಯಿಯ ಶಿರಚ್ಛೇದವನ್ನು ಮಾಡ್ತಾರೆ. ಜಮದಗ್ನಿ ತನ್ನ ಉಳಿದ ಮಕ್ಕಳು ತನ್ನ ಮಾತನ್ನು ನಿರಾಕರಿಸಿದ್ರು ಅಂಥೇಳಿ ಮಕ್ಕಳನ್ನೇ ಮರಣಕ್ಕೆ ಒಡ್ಬಿಡ್ತಾರೆ. ಕಶ್ಯಪ ಋಷಿಗಳು, ಅತ್ರಿ ಋಷಿಗಳು, ಭಾರದ್ವಾಜರು, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಸಿಷ್ಠ ಋಷಿಗಳ ಕಿರುಪರಿಚಯದೊಂದಿಗೆ ಸಾಗದ್ವಿ ನಾದೋಪಾಸನೆ ಕಾರ್ಯಕ್ರಮದಲ್ಲಿ.

ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಈಗ ಮೂಡಿಬಂದ ಭಕ್ತಿಗೀತೆ ಆಶಾ ಸುಂದರಿ ಚಿತ್ರದಾಗಿತ್ತು. ಪಿ ಸುಶೀಲಾ ಅವರ ಸಿರಿಕಂಠದಲ್ಲಿ ಮೂಡಿಬಂತು. ಹುಣಸೂರು ಕೃಷ್ಣಮೂರ್ತಿಗಳ ರಚನೆ ಇದು. ದಕ್ಷಿಣಾಮೂರ್ತಿಯವರ ಸ್ವರ ಸಂಯೋಜನೆ ಇತ್ತು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 2026-27 ಮಾರುಕಟ್ಟೆ ಋತುವಿನಲ್ಲಿ 14 ಮುಂಗಾರು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಋತುವಿನಲ್ಲಿ ಅಂದಾಜು 824 ಲಕ್ಷ ಮೆಟ್ರಿಕ್ ಟನ್ ಬೆಳೆಗಳನ್ನು ಖರೀದಿಸಲಾಗುವುದು. ಸೂರ್ಯಕಾಂತಿ ಬೀಜಕ್ಕೆ ಪ್ರತಿ ಕ್ವಿಂಟಾಲ್ಗೆ 622 ರೂಪಾಯಿಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳವನ್ನು ಶಿಫಾರಸು ಮಾಡಲಾಗಿದೆ ಎಂದು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದರು. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ಉನ್ನತ ಮಟ್ಟದ ಶೃಂಗಸಭೆಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೀಜಿಂಗ್ ತಲುಪಿದ್ದಾರೆ. ಇಂದಿನಿಂದ ಪ್ರಾರಂಭವಾಗುವ 2 ದಿನಗಳ ಸಭೆಯಲ್ಲಿ ಉಭಯ ನಾಯಕರು ಇರಾನ್ಗೆ ಸಂಬಂಧಿಸಿದ ಯುದ್ದ, ತೈವಾನ್ಗೆ ಅಮೆರಿಕದ ಶಸ್ತಾಸ್ತ್ರ ಮಾರಾಟ, ವ್ಯಾಪಾರ ಮತ್ತು ಕೃತಕ ಬುದ್ದಿಮತ್ತೆ ಹಾಗೂ ವಿಶ್ವದ 2 ದೊಡ್ಡ ಆರ್ಥಿಕತೆಗಳ ನಡುವೆ ಬೆಳೆಯುತ್ತಿರುವ ಆರ್ಥಿಕ ಮತ್ತು ತಾಂತ್ರಿಕ ಪೈಪೋಟಿಯ ನಡುವೆ ಸುಂಕ ಸೇರಿದಂತೆ ಹಲವಾರು ನಿರ್ಣಾಯಕ ವಿಷಯಗಳ ಕುರಿತು ಚರ್ಚಿಸುವ ನಿರೀಕ್ಷೆ ಇದೆ. ನೀಟ್ ಯುಜಿ 2026 ಪರೀಕ್ಷೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳು ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರೀಯ ತನಿಖಾ ದಳ ಸಿಬಿಐ ಇಂದು ದೇಶದಾದ್ಯಂತ ವ್ಯಾಪಕ ಶೋಧ ನಡೆಸಿ 5 ಆರೋಪಿಗಳನ್ನು ಬಂಧಿಸಿದೆ. ರಾಜ್ಯದ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಏಕರೂಪತೆ, ಸಮಾನತೆ, ಜಾತ್ಯಾತೀತತೆಗೆ ಅನುಗುಣವಾಗಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ದತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಅನುಮತಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯ ಪಾಲಿಕೆಗಳ ಚುನಾವಣೆ ನ್ಯಾಯಾಲಯದ ನಿರ್ದೇಶನದಂತೆ ನಡೆಯಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬಮೂಲ್ನಲ್ಲಿ ಸಂಗ್ರಹವಾಗಿರುವ 70 ಕೋಟಿ ರೂಪಾಯಿ ಹಣವನ್ನು ರೈತರಿಗೆ 1 ರೂಪಾಯಿ ಪ್ರೋತ್ಸಾಹ ಧನದ ಮೂಲಕ ವಿತರಿಸಲಾಗಿದೆ ಎಂದು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿರುವ ಕ್ರೀಡಾ ಸಂಸ್ಥೆಗಳು ನಿಯಮಾನುಸಾರ ನೋಂದಾಯಿಸಿಕೊಳ್ಳಬೇಕು. ಇದರಿಂದ ರಾಜ್ಯ ಕ್ರೀಡಾ ಸಂಸ್ಥೆಗಳಿಂದ ಮಾನ್ಯತೆ ದೊರೆಯುವುದಲ್ಲದೆ ಎಲ್ಲ ಸಹಕಾರ ಸಿಗಲಿದೆ ಎಂದು ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಸಿಎಸ್ ಅರುಣ್ ಮಾಚಯ್ಯ ತಿಳಿಸಿದ್ದಾರೆ. ಐಪಿಎಲ್ ಟಿ20 ಕ್ರಿಕೆಟ್ ರಾಯ್ಪುರದಲ್ಲಿ ನಿನ್ನೆ ನಡೆದ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ 6 ವಿಕೆಟ್ಗಳ ಗೆಲುವು ದಾಖಲಿಸಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಮತ್ತು ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 8 ಗಂಟೆಗೆ.

ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.

0: ನಾಡಿನ ಅಧ್ಯಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
3: ಪೊಲೀಸ್?
4: ಮಿಸ್ ಸೀಮಾ?
3: ಹೌದು.
4: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
3: ಯಾಕೆ ಆದ್ರೆ ನಾನು
4: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
3: ಡಿಜಿಟಲ್ ಅರೆಸ್ಟ್?
4: 1,00,000 ಕೊಡಿ, ಬಚಾವ್ ಆಗ್ತೀರಾ.
3: ಅಷ್ಟೊಂದು ಹಣ?
4: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
3: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
5: ಹಲೋ ಮಮ್ಮ.
3: ಹಾಯ್.
6: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರ ಸರ್ಕಾರದ ರಾಷ್ಟೀಯ ಪಂಚಾಯತ್ ಪುರಸ್ಕಾರ ಲಭಿಸಿರುವುದು ಸಂತೋಷದ ವಿಷಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಈ ಖಾತಾ ಅಭಿಯಾನ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಸರ್ಕಾರದ ಅನುಮತಿ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರದ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್. ವಾರ್ತೆಗಳ ವಿವರ: ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ 2025 ಸಾಲಿನ ಕೇಂದ್ರ ಸರ್ಕಾರದ ರಾಷ್ಟೀಯ ಪಂಚಾಯತ್ ಪುರಸ್ಕಾರ ಲಭಿಸಿರುವುದು ಅತ್ಯಂತ ಸಂತೋಷದ ವಿಷಯ. ಪ್ರಶಸ್ತಿ ವಿಜೇತ ಗ್ರಾಮ ಪಂಚಾಯಿತಿಗಳಿಗೆ ಅಭಿನಂದನೆಗಳು. ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಗೆಲ್ಲುವ ಮೂಲಕ ರಾಜ್ಯದ ಪಂಚಾಯಿತಿಗಳು ಇತಿಹಾಸ ನಿರ್ಮಿಸಿವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆ ಹೆಬ್ರಿಯ ಮುದ್ರಾಡಿ ಹಾಗೂ ಮಡಮಕ್ಕಿ, ಕುಂದಾಪುರ ತಾಲೂಕಿನ ವಣ್ಸೆ ಮತ್ತು ಹಕ್ಲಾಡಿ, ಕಾರ್ಕಳದ ಸಾನೂರು ಹಾಗೂ ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗಳು ಬಡತನ ನಿರ್ಮೂಲನೆ, ಜೀವನೋಪಾಯ ಸುಧಾರಣೆ, ಆರೋಗ್ಯಕರ ಪರಿಸರ, ಮಕ್ಕಳ ಸ್ನೇಹಿ ವ್ಯವಸ್ಥೆ, ಸ್ವಾವಲಂಬಿ ಮೂಲಸೌಕರ್ಯ ಹಾಗೂ ಸುರಕ್ಷಿತ ವಾತಾವರಣ ನಿರ್ಮಾಣ ಇನ್ನಿತರೆ ಕಾರ್ಯಗಳಲ್ಲಿ ಮಾಡಿರುವ ಅಮೋಘ ಸಾಧನೆಯನ್ನು ಗುರುತಿಸಿ ಈ ಪ್ರಶಸ್ತಿಗಳು ಬಂದಿವೆ. ಆಡಳಿತ ವಿಕೇಂದ್ರೀಕರಣದ ಮೂಲಕ ಗ್ರಾಮ ಪಂಚಾಯಿತಿಗಳಿಗೆ ಬಲ ತುಂಬಿ ಸುದೃಢ ಭಾರತ ಕಟ್ಟುವುದು ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತು. ಅವರ ಗ್ರಾಮ ಸ್ವರಾಜ್ಯದ ಚಿಂತನೆಯ ಬೆಳಕಲ್ಲಿ ನಮ್ಮ ಸರ್ಕಾರ ಮುನ್ನಡೆಯುತ್ತಿದ್ದು ರಾಜ್ಯಕ್ಕೆ ದೊರೆತ ಪ್ರಶಸ್ತಿಗಳು ನಮ್ಮ ಪ್ರಯತ್ನಕ್ಕೆ ಬಲ ತುಂಬಿವೆ ಎಂದು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹೇಳಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಈ ಖಾತಾ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೇ 16 ಬೆಂಗಳೂರಿನ 50 ಸ್ಥಳಗಳಲ್ಲಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ ಆರಂಭಿಸಲಾಗುತ್ತಿದೆ. ಅಧಿಕಾರಿಗಳು ಜನರ ಮನೆ ಬಾಗಿಲಿಗೆ 23 ಲಕ್ಷಕ್ಕೂ ಅಧಿಕ ಆಸ್ತಿಗಳ ಮುದ್ರಿತ ಈ ಖಾತೆಗಳನ್ನು ತಲುಪಿಸಲಿದ್ದಾರೆ. ಅಭಿಯಾನದಲ್ಲಿ ಆಸ್ತಿಗಳಿಗೆ ಸಂಬಂಧಪಟ್ಟ ಜನರ ತೊಂದರೆಗಳನ್ನು ಬಗೆಹರಿಸಲು ಆದ್ಯತೆ ನೀಡಲಾಗಿದೆ ಎಂದರು. ಪ್ರತಿಯೊಬ್ಬರಿಗೂ ಗುಣಮಟ್ಟದ ಚಿಕಿತ್ಸೆ ಸಕಾಲದಲ್ಲಿ ತಲುಪಬೇಕು ಮತ್ತು ಇಲಾಖೆಯ ಕಾರ್ಯಕ್ರಮಗಳು ಜನಸಾಮಾನ್ಯರಿಗೆ ಯಾವುದೇ ಅಡೆತಡೆಯಿಲ್ಲದೆ ಸಿಗಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಆರೋಗ್ಯಾಧಿಕಾರಿಗಳು, ಕಾರ್ಯಕ್ರಮ ಅಧಿಕಾರಿಗಳು ಹಾಗೂ ಜಿಲ್ಲಾ ಶಸ್ತ್ರಚಿಕಿತ್ಸಕರೊಂದಿಗೆ ಮಹತ್ವದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಆರೋಗ್ಯ ಇಲಾಖೆಯ ವಿವಿಧ ಯೋಜನೆಗಳ ಅನುಷ್ಠಾನ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸಾರ್ವಜನಿಕರಿಗೆ ದೊರೆಯುತ್ತಿರುವ ವೈದ್ಯಕೀಯ ಸೇವೆಗಳ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ನಡೆಯಿತು. ಹಸಿರು ವಾತಾವರಣ ನಿರ್ಮಾಣ, ಅರಣ್ಯ ಸಂರಕ್ಷಣೆ ಮತ್ತು ಪರಿಸರ ಜಾಗೃತಿ ಮೂಡಿಸುವ ದಿಕ್ಕಿನಲ್ಲಿ ಅರಣ್ಯ ಇಲಾಖೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅರಣ್ಯ ಹಾಗೂ ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ವಿವಿಧ ಯೋಜನೆಗಳ ಅನುಷ್ಠಾನ ಕುರಿತು ಸಮಗ್ರ ಮಾಹಿತಿ ಪಡೆದು ಮಾತನಾಡಿದ ಅವರು, ಇಂಚೂರು ಟ್ರೀ ಪಾರ್ಕ್ ಹಾಗೂ ಹೊನ್ನಿಕೇರಿ ಇಕೋ ಟೂರಿಸಂ ಅಭಿವೃದ್ಧಿ ಕಾಮಗಾರಿಗಳನ್ನು ವೇಗವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಉತ್ತಮ ಪರಿಸರ ಅನುಭವ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಏಕರೂಪತೆ, ಸಮಾನತೆ, ಜಾತ್ಯತೀತತೆಗೆ ಅನುಗುಣವಾಗಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಅನುಮತಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಖಾತೆ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಕ್ಕಳ ಶಿಕ್ಷಣ ಹಾಗೂ ಕಲಿಕೆಗೆ ಒತ್ತು ನೀಡಬೇಕೇ ಹೊರತು ಅನಗತ್ಯ ವಿಚಾರಗಳು ಶೈಕ್ಷಣಿಕ ಉದ್ದೇಶಗಳನ್ನು ವಿಚಲಿತಗೊಳಿಸಬಾರದು. ಈ ಕಾರಣಕ್ಕೆ 2020 2022 ಫೆಬ್ರವರಿ 5 ಹೊರಡಿಸಲಾಗಿದ್ದ ಆದೇಶವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ ಎಂದರು. ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳು, ಅನುದಾನಿತ ಶಿಕ್ಷಣ ಸಂಸ್ಥೆಗಳು, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಸಂಸ್ಥೆಯ ಅಗತ್ಯಗಳು ಮತ್ತು ಸರ್ಕಾರದ ನಿರ್ದೇಶನಗಳಿಗೆ ಅನುಗುಣವಾಗಿ ನಿಯಮಾನುಸಾರ ಸಮವಸ್ತ್ರವನ್ನು ನಿಗದಿಪಡಿಸಿ ಕಡ್ಡಾಯಗೊಳಿಸುವುದನ್ನು ಮುಂದುವರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪರೀಕ್ಷಾ ಸಂದರ್ಭಗಳಲ್ಲಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ವಸ್ತ್ರ ಸಂಹಿತೆಯ ನಿಯಮಗಳನ್ನು ಸಂದರ್ಭೋಚಿತವಾಗಿ ಸಂಬಂಧಿಸಿದ ಪ್ರಾಧಿಕಾರಗಳು ಅಳವಡಿಸಿಕೊಳ್ಳಬೇಕು ಎಂದು ಆದೇಶ ಹೊರಡಿಸಿರುವುದಾಗಿ ಅವರು ತಿಳಿಸಿದ್ದಾರೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ 12 ತರಗತಿಯ ಪರೀಕ್ಷಾ ಫಲಿತಾಂಶಗಳನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ವೆಬ್ಸೈಟ್ ಡಿಜಿಲಾಕರ್ ಹಾಗೂ ಉಮಂಗ್ ಆಪ್ನಲ್ಲಿ ರೋಲ್ ಸಂಖ್ಯೆ ನಮೂದಿಸುವ ಮೂಲಕ ಫಲಿತಾಂಶ ಪರಿಶೀಲಿಸಬಹುದು. ಈ ವರ್ಷ ಸಿಬಿಎಸ್ಇ 12 ತರಗತಿ ಪರೀಕ್ಷೆಗಳಿಗೆ 17,68,000 ಹೆಚ್ಚು ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಈ ಪೈಕಿ 15,07,000 ಹೆಚ್ಚು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ ಎಂದು ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಹೇಳಿಕೆಯಲ್ಲಿ ತಿಳಿಸಿದೆ. ಈ ವರ್ಷ ಒಟ್ಟಾರೆ ತೇರ್ಗಡೆಯ ಶೇಕಡಾವಾರು 85.20%ಯಷ್ಟಿದ್ದು ಬಾಲಕಿಯರು ಶೇಕಡಾ 88.86% ಉತ್ತೀರ್ಣರಾಗಿದ್ದರೆ ಬಾಲಕರ ತೇರ್ಗಡೆ ಪ್ರಮಾಣ 82.13%ರಷ್ಟಿದೆ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸಂಪೂರ್ಣ ಬೆಂಬಲವಿದ್ದು ಈ ಕಡತಕ್ಕೆ ರಾಜ್ಯಪಾಲರ ಅಂಕಿತ ಹಾಕಿಸುವ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಲಿದೆ ಎಂದು ಕಾರ್ಮಿಕ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತ್ಯೇಕ ಪಾಲಿಕೆ ರಚನೆಗೆ ತಮ್ಮ ಸರ್ಕಾರ ಬದ್ದವಾಗಿದೆ. ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಲಾಗುವುದು. ಒಂದು ವೇಳೆ ಈ ಪ್ರಸ್ತಾವನೆಗೆ ಸಹಿ ಹಾಕಲು ರಾಜ್ಯಪಾಲರು ನಿರಾಕರಿಸಿದರೆ ಹೋರಾಟ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಈಗಾಗಲೇ ರಾಜ್ಯಪಾಲರ ಬಳಿ ಇರುವ ಪ್ರಸ್ತಾವನೆಗೆ ಒಪ್ಪಿಗೆ ಪಡೆಯುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ನಗರಾಭಿವೃದ್ದಿ ಖಾತೆ ಸಚಿವ ಭೈರತಿ ಸುರೇಶ್ ಅವರೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ಸಮಗ್ರ ಅಭಿವೃದ್ದಿಗೆ ಪೂರಕವಾಗಿರುವ ಅನೇಕ ರೈಲ್ವೆ ಯೋಜನೆಗಳು ವಿವಿಧ ಕಾರಣಗಳಿಂದ ವರ್ಷಗಳ ಕಾಲ ನೆನೆಗುದಿಗೆ ಬಿದ್ದಿರುವುದು ಅತ್ಯಂತ ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಹುಬ್ಬಳ್ಳಿ ಸಂಸ್ಥೆಯ ಅಧ್ಯಕ್ಷ ಜಿಕೆ ಆದಪ್ಪಗೌಡರ್ ತಿಳಿಸಿದ್ದಾರೆ. ಉತ್ತರ ಕರ್ನಾಟಕದ ಜನರ ಬಹುಕಾಲದ ಕನಸಾಗಿರುವ ಬೆಳಗಾವಿ ಕಿತ್ತೂರು ಧಾರವಾಡ ರೈಲು ಮಾರ್ಗ ಹಾಗೂ ಹುಬ್ಬಳ್ಳಿ ಅಂಕೋಲಾ ರೈಲು ಯೋಜನೆಗಳು ವಿವಿಧ ಆಡಳಿತಾತ್ಮಕ ಹಾಗೂ ಭೂಸ್ವಾಧೀನ ಸಮಸ್ಯೆಗಳಿಂದ ವಿಳಂಬವಾಗುತ್ತಿರುವುದು ವಿಷಾದನೀಯ ಸಂಗತಿಯಾಗಿದೆ. ಈ ಎರಡೂ ಯೋಜನೆಗಳು ಉತ್ತರ ಕರ್ನಾಟಕದ ಕೈಗಾರಿಕೆ, ವಾಣಿಜ್ಯ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಅಭಿವೃದ್ದಿಗೆ ಮಹತ್ವದ ಕೊಡುಗೆ ನೀಡಲಿದ್ದು ಸಾರಿಗೆ ಸಂಪರ್ಕ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲಿವೆ ಎಂದು ಅವರು ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಗೆ ಪೂರ್ವಭಾವಿಯಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಮತದಾರರ

ವಿವರಗಳ ಮ್ಯಾಪಿಂಗ್ ಕಾರ್ಯ ವೇಗ ಪಡೆದುಕೊಂಡಿದ್ದು ಈಗಾಗಲೇ 9,63,000 ಅಧಿಕ ಮತದಾರರ ಮಾಹಿತಿಯನ್ನು ಹೋಲಿಕೆ ಮಾಡಿ ಪರಿಶೀಲಿಸಲಾಗಿದೆ ಎಂದು ಯಾದಗಿರಿ ಹೆಚ್ಚುವರಿ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್ ತಿಳಿಸಿದ್ದಾರೆ. ದೇಶದಲ್ಲೇ ಮೊದಲ ಬಾರಿಗೆ ಡಿಜಿಟಲ್ ಜನಗಣತಿ ಪ್ರಕ್ರಿಯೆ ನಡೆಯುತ್ತಿದ್ದು ಅದು ಅಂತಿಮ ಹಂತ ತಲುಪಿದೆ. ಜನಗಣತಿ ಪೂರ್ಣಗೊಂಡ ತಕ್ಷಣ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗುವ ಸಾಧ್ಯತೆ ಇರುವ ಹಿನ್ನೆಲೆ ಜಿಲ್ಲಾಡಳಿತ ಮ್ಯಾಪಿಂಗ್ ಕಾರ್ಯವನ್ನು ತೀವ್ರಗೊಳಿಸಿದೆ ಎಂದರು. 2025-26 ಸಾಲಿನ ಬೆಂಬಲ ಬೆಲೆ ಯೋಜನೆಯಡಿ ಗದಗ ಜಿಲ್ಲೆಯ ರೈತರಿಂದ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಹುಟ್ಟುವಳಿಯನ್ನು ಖರೀದಿಸಲು ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ನೀಡಿರುವ ಅವರು, ಜಿಲ್ಲೆಯ ಪ್ರತಿ ರೈತರಿಂದ ಪ್ರತಿ ಎಕರೆಗೆ 4 ಕ್ವಿಂಟಾಲ್ನಂತೆ ಗರಿಷ್ಠ 20 ಕ್ವಿಂಟಾಲ್ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿಗಳ ಬೆಂಬಲ ಬೆಲೆಯನ್ನು ಸರ್ಕಾರ ನಿಗದಿಗೊಳಿಸಿ ಆದೇಶ ಹೊರಡಿಸಿದೆ ಎಂದು ತಿಳಿಸಿದ್ದಾರೆ. ಬಡಗುತಿಟ್ಟಿನ ಯಕ್ಷಗಾನದ ಸಾಂಪ್ರದಾಯಿಕ ಭಾಗವತ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಹಡೆನಬಾಳದ ಕಪ್ಪೆಕೆರೆ ಸುಬ್ರಾಯ ಹೆಗಡೆ ನಿಧನರಾಗಿದ್ದಾರೆ. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಗುಂಡಬಾಳ, ಇಡುಗುಂಜಿ, ಅಮೃತೇಶ್ವರಿ, ಕಮಲಶಿಲೆ, ಸಾಲಿಗ್ರಾಮ, ಬಚ್ಚಗಾರು, ಪಂಚಲಿಂಗ ಮೊದಲಾದ ಮೇಳಗಳಲ್ಲಿ 5 ದಶಕಗಳಿಗೂ ಹೆಚ್ಚು ಕಾಲ ಯಕ್ಷಗಾನ ಭಾಗವತರಾಗಿ ಅವರು ಕಲಾ ಸೇವೆಗೈದಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರ ಸರ್ಕಾರದ ರಾಷ್ಟೀಯ ಪಂಚಾಯತ್ ಪುರಸ್ಕಾರ ಲಭಿಸಿರುವುದು ಸಂತೋಷದ ವಿಷಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಈ ಖಾತಾ ಅಭಿಯಾನ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಸರ್ಕಾರದ ಅನುಮತಿ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರದ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

0: 90.9 FM. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: 7:16:10 ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ ಅಂತ ನಿಮ್ಮೊಂದಿಗಿದ್ದೇನೆ ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ. ಇವತ್ತಿನಲ್ಲಿ

0: ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಆರಂಭಕ್ಕೆ ಮೂಡಿ ಬರುತ್ತೆ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಸುಮಾರು 60 ವರ್ಷಗಳ ಹಿಂದೆ ಕ್ಯಾನ್ಸರ್ ಅಂದ್ರೆ ಜನ ಭಯಭೀತರಾಗ್ತಾ ಇದ್ದಿದ್ದು, ಹೆಚ್ಚು ಚಿಕಿತ್ಸಾ ಸೌಲಭ್ಯಗಳು ಇರದೇ ಇದ್ದದ್ದು, ಆಸ್ಪತ್ರೆಗಳಲ್ಲಿ ಕನಿಷ್ಠ ಸೌಕರ್ಯ ಕೂಡ ಇಲ್ಲದೇ ಇದ್ದ ಕಾಲ. ಆಗ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಿದವರು ಡಾಕ್ಟರ್ ಕೃಷ್ಣ ಭಾರ್ಗವ್. ದೀನ ದುರ್ಬಲರ ಅಶಕ್ತರ ನೋವಿಗೆ ಸ್ಪಂದಿಸಿದವರು. ಡೈರೆಕ್ಟರ್ ಆಗಿದ್ದಾಗಲೂ ಕೂಡ ಆಸ್ಪತ್ರೆಗೆ ಎಲ್ಲರಿಗಿಂತ ಮೊದಲು ಬರ್ತಾ ಇದ್ರು, ಕೊನೆಯಲ್ಲಿ ಹೋಗ್ತಾ ಇದ್ರು ಡಾಕ್ಟರ್ ಕೃಷ್ಣ ಭಾರ್ಗವ್. ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಗೆ ಕಳಸವಾದವರು, ಕಿರಿಯ ವೈದ್ಯರಿಗೆ ಮಾರ್ಗದರ್ಶಕರಾದವರು. ಡಾಕ್ಟರ್ ಕೃಷ್ಣ ಭಾರ್ಗವ್ ವೈದ್ಯಕೀಯ ಕ್ಷೇತ್ರದ ಸಾಧಕರು. ಅವರ ಅನುಭವದ ಮಾತು.
2: ಮೊದಲಿಂದಲೂ ಡಾಕ್ಟರ್ ಆಗ್ಬೇಕು ಅಂತ ಇಷ್ಟ ರೀ. ಸೇವೆ ಮಾಡ್ಬೇಕು ಅಂತಂದ್ರೆ ದಟ್ಸ್ ಎ ಪ್ರೊಫೆಷನ್. ಎಲ್ಲಿ ಹೆಚ್ಚಿಗೆ ಮಾಡ್ಬೋದು ನೋಡ್ರಿ, ಜನಗಳ ಕಷ್ಟ ಸುಖ ಎಲ್ಲ ನೋಡ್ಕೊಂಡು ಅದೊಂದೇ ಅಲ್ರಿ. ಹಳೆ ಕಾಲದಲ್ಲಿ ಡಾಕ್ಟ್ರು ಅಂದ್ರೆ ಒಂದು ಸಂಸಾರಕ್ಕೆ ದೇವ್ರಿದ್ದಂಗೆ ಇರ್ತಿದ್ರಿ ನೋಡ್ರಿ. ಕಷ್ಟ ಸುಖ ತಡ್ಕೊಳ್ಳೋದು ಅದೆಲ್ಲ ಮಾಡೋದು ಇತ್ತು. ಅದಕ್ಕೆ ಅದು ಡಾಕ್ಟರ್ ಆಗಬೇಕು ಅಂತ ಭಾಳ ಇಷ್ಟ ಆಯ್ತು ರೀ. ಇದು ನೋಡ್ರಿ, ನಾನು ಪಾಸ್ ಮಾಡಿ 51 ಪಾಸ್ ಮಾಡಿದೆ ರೀ. ಆಮೇಲೆ ಒಂದು ವರ್ಷ ಆಸ್ಪತ್ರೆಯಲ್ಲಿ ಕೆಆರ್ ಹಾಸ್ಪಿಟ್ಲು ಮೈಸೂರಿನಲ್ಲಿ ರೀ. ಆಗಲೇ ನಮ್ಮ ಬ್ಯಾಚ್ನಲ್ಲಿ 45 ಜನ ಇದ್ದಿದ್ರಿ. ಎಂಟೈರ್ ಅದು ಕಾಲೇಜಲ್ಲೆಲ್ಲ ಮೊತ್ತ ಸೇರಿಸಿದ್ರೆ 200 ಸ್ಟೂಡೆಂಟ್ಸ್ ಇಲ್ಲ, 250 ಸ್ಟೂಡೆಂಟ್ಸ್ ರೀ. ನಾನು ಪಾಠ ಹೇಳಿದ್ದುಂಟು, 250 ಜನಕ್ಕೆ ನಾನು ಪಾಠ ಹೇಳಿದ್ದುಂಟು ರೀ. ಮೈಕ್ ಬರೋಕ್ ಮೊದಲು ಬರೀ ಬಾಳಿನಲ್ಲೇ ಕೂಗಿದ್ದೆ. ಈಗಲೂ ಕೂಡ ಗಂಟಲು ಕೇಳಿದ್ರೆ ಹೊರಟೋಗ್ತದ್ರಿ ಒಂದಷ್ಟು ದೂರ. ಆ ಕಾಲದಲ್ಲಿ ನಮ್ಮ ಇಂಡಿಯಾ ದೇಶದಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್ ಇರಲಿಲ್ಲ. 1958 ಹೇಳ್ತಿದ್ದೇನೆ. ಪೆಥಾಲಜಿಗೆ ಎರಡೇ ಕಡೆ ಇತ್ತು ಇಂಡಿಯಾ ದೇಶದಲ್ಲಿ, ಎಲ್ಲ ಲಕ್ನೋ. ಯಾಕಂದರೆ ಎಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೋ, ಎಲ್ಲಿ ಪ್ರೊಫೆಸರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ, ಟ್ರೈನ್ ಮಾಡ್ತಿದ್ದಾರೋ, ಅವ್ರನ್ನ ಚೂಸ್ ಮಾಡಿದಾರೆ ರೀ. ಲಕ್ನೋ, ಆಮೇಲೆ ವಿಶಾಖಪಟ್ಟಣಂ ರೀ. ಅಲ್ಲಿ ಆಂಧ್ರ ಮೆಡಿಕಲ್ ಕಾಲೇಜ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಆಫ್ ಪೆಥಾಲಜಿ ಅಂತಿದೆ. ಅಲ್ಲಿ ಹಿಂದೆ ಕೆಲಸ ಮಾಡಿದವರು ಒಳ್ಳೆ ಕೆಲಸ ಮಾಡಿದ್ದಾರೆ ರೀ. ಅವರ ಹೆಸರುಗಳು ಈಗಲೂ ಪೆಥಾಲಜಿನಲ್ಲಿ ಹಳೆ ಕಾಲದಲ್ಲಿ ಇದೆ ರೀ. 1958-60 ನಾನು MD ಮಾಡಿದ್ದು. ಏನೇನು ಆಗಬೇಕೋ ಆಗ್ತವೆ, ಎಂಡಮಿಕ್ ಅಂತ ಹೇಳ್ತೀವಿ. ಆ ಎಲೆಗಳಲ್ಲಿ ಬೀಳ್ತದೇನೆ, ಇಳಿ ಬಿತ್ತೋಯ್ತು ಅಂತಂದ್ರೆ ಹಳ್ಳಿ ಜನಕ್ಕೆಲ್ಲ ಗೊತ್ತು, ಇದು ಪ್ಲೇಗ್ ಬಂತು ಅಂತ. ಕಾಲರ, ಸಮ್ಮರ್ ಟೈಮ್ನಲ್ಲಿ ಕಾಲರ ಆದರೆ, ಕಾಲರ ಪ್ಲೇಗು ಬೇಕಾದಷ್ಟು ಕೇಸುಗಳು ನೋಡಿದ್ದೀವ್ರಿ ಅಲ್ಲಿ. ಬೇರೆ ನಾನು ಕಾಲೇಜ್ನಲ್ಲಿ ನೋಡಿರಲಿಲ್ಲ, ಅದಾದಮೇಲೂ ನಾನು ನೋಡಿಲ್ರಿ. ಅಷ್ಟು ಕೇಸ್ ನೋಡ್ತಿದ್ವಿ. ಕೇಸ್ ನೋಡೋದೊಂದೇ ಅಲ್ಲ, ಆಗಿನ ಕೇಳ್ದಲ್ಲಿ ಕೇಳ್ರಿ, ನಾವು ಯಾವ ಸ್ಥಿತಿಯಲ್ಲಿ ನಾವು ಕೆಲಸ ಮಾಡ್ಬೋದು, ಅದನ್ನ ಗೆಲ್ಬೋದು ಅಂತದ್ದು ಹೇಳ್ತೀನಿ ರೀ. ಆಗೆಲ್ಲ ಸಲೈನ್ ಬಾಟ್ಲ್ ಇಲ್ರಿ ಇಲ್ಲಿ. ಗ್ಲುಕೋಸ್ ಸಲೈನ್ 500 cc ಬರ್ತದಲ್ಲ, ಆ ಬಾಟ್ಲ್ಸ್ ಇರಲಿಲ್ಲ ಆ ಕಾಲದಲ್ಲಿ. ಆ್ಯಂಪಿಲ್ ಬರೋದ್ರಿ, ಒಂದು ಹಬ್ಬ ಬಂದರೆ 10 cc ಆ್ಯಂಪಿಲು, 20 cc ಆ್ಯಂಪಿಲು ಹೊಡೆಯೋದು. ಸಿರಿಂಜ್ಗೆ ಹಾಕೋದು 10 cc ಸಿರಿಂಜೆ, ಅಥವಾ ಹಬ್ಬ ಬಂದು 20 cc ಸಿರಿಂಜದು ಆ ಹಾಕೋದು, ತಳ್ಳೋದ್ರಿ. ಇನ್ನೊಂದು ಹೊಡೆಯೋದು, ಇನ್ನೊಂದು ಅದಕ್ಕೆ ಹಾಕೋದು, ತಳ್ಳೋದ್ರಿ. ಎಷ್ಟು ಜನ ಉದ್ಧಾರ ಇದು ಉಳಿಸಿದ್ವೋ ನಾನು ಹೇಳೋಕೆ ಆಗೋದಿಲ್ಲರಿ. ನೋಡ್ರಿ ಹೇಗಿದೆ ಅಂತಂದರೆ, ಈಗ ನೀವು ಹಳ್ಳಿಗಳ ಕಡೆ ನೀವು ನೋಡಿಲ್ವೇನೋ, ನಾನು ಕಂಡಿದ್ದೇನೆ ರೀ. ಹುಣಸೂರಿನಲ್ಲೇ ಇಲ್ಲ, 5 gram ಹಿಮೋಗ್ಲೋಬಿನ್, 6 gram ಇರ್ತದ್ರಿ, ದುಡಿತಾನೆ ರೀ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಡಿತಾನೆ. ಈ ನಿಮ್ಮ ಸೈನ್ಸಲ್ಲಿ ತೋರಿಸ್ರಿ, ಮೆಡಿಕಲ್ ಸೈನ್ಸಲ್ಲಿ ಕಮ್ಮಿ ಇದ್ರೆ ಯಾಕೆ ಆಗೋದಿಲ್ಲ ಅಂತ ಹೇಳ್ತೀವಲ್ಲ, ನಿಜ ಆಗೋದಿಲ್ಲ, ಅದಿರಬಾರ್ದು ನಿಜ ಅಷ್ಟ್ರಲ್ಲಿ. ಯಾಕಂದರೆ ದೇಹ ಅನ್ನೋದು ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಳ್ತದ್ರಿ. ನೀವು ಇಷ್ಟೇ ತಿಂದರೂ ಕೂಡ ಹೊಸವಾಗ್ತದೆ, ಅದನ್ನ ತಡ್ಕೊಂಡ್ಬಿಟ್ಮೇಲೆ ಮುಂದಕ್ಕೆ ಹೊರಟೋಗ್ತದ್ರಿ, ತಿರುಗಿ ಹಸುವಾಗ್ತಿರಲೇ ಇರೋದಿಲ್ಲ ರೀ. ನಮ್ಮ ದೇಹದಲ್ಲೇ ಇದೆ ಅದನ್ನ ಸರಿ ಮಾಡ್ಕೊಳ್ಳೋಕೆ. ಔಷಧಿಗಳು ಅದು ಇದೆಲ್ಲ ಎಲ್ಲೋ ಕೆಲಸ ಇದಲ್ಲಿ ಬೇಕು. ಆಮೇಲೆ ಅದು ಅದೇ ಜಾಸ್ತಿ ಆಗಿಬಿಟ್ಟಿದೆ. ಈಗ 68-69 ನಾನು ಕೆನಡಾಕ್ಕೆ ಹೋಗಿದ್ದೆ. ಅದು ಆಮೇಲೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ದೊಡ್ಡ ಕಾನ್ಫರೆನ್ಸಲ್ಲಿ ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಪೆಥಾಲಜಿ ಅಂತಿದ್ದಾರೆ, ಅಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ ಅಂತ ಒಪ್ಕೊಂಡು.
3: ಸರ್, ಇದು ಇಡೀ ಪ್ರಪಂಚದಲ್ಲೇ ನೀವು ಎರಡನೇವರು ಈ ತರದ ರಿಸರ್ಚ್ ಮಾಡಿದ್ರಿ
2: ಆ ಸಮಯದಲ್ಲಿ? ಆ ಸಮಯದಲ್ಲಿ, ಯಾಕಂದ್ರೆ ಇಟಲಿನಲ್ಲಿ ಒಬ್ಬ ಮಾಡಿದಾನ್ರಿ, ಬರೋಲ್ಡಿ ಅಂತ, ಅವನು 500 ಏನೋ ಹಾರ್ಟ್ನ ಮಾಡಿದಾನ್ರಿ. ಅದನ್ನ ನೋಡಿನೇ ನನಗೂ ಹುಮ್ಮಸ್ಸು ಬಂತು, ನಾನು ಮಾಡೋಣ, ಯಾಕಂದ್ರೆ ಇಂಡಿಯಾ ದೇಶದಲ್ಲಿ ಹೆಂಗಿದೆ ಅಂತ ನೋಡೋಣ ಅಂತ ಹೇಳ್ಬಿಟ್ರಿ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತು ವೈದ್ಯಕೀಯ ಕ್ಷೇತ್ರದ ಸಾಧಕರಾದ ಡಾಕ್ಟರ್ ಕೃಷ್ಣ ಭಾರ್ಗವ್ ಅವರ ನುಡಿಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
4: ಸರ್ವೋದಯವಾಗಲಿ ಸರ್ವರಲಿ.
5: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
6: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
7: ನೀನ್ ಮಾಡಿದ್ದು ನೀನೇ ತಿನ್ನು.
8: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
9: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ. ಆಕಾಶವಾಣಿಯ 90 ವರ್ಷದ ಪಯಣ,
10: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
11: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ.
9: ಮಾಹಿತಿಗೆ ಸುದ್ದಿಗಳ ಹೂರಣ,
10: ಮನರಂಜನೆಗೆ ಸಂಗೀತದ ಗಾನ,
12: ವಿಧ ವಿಧದ ಅವಳು ನುಡಿಸುತ್ತಿಹಳು.
9: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ.

0: ಆರೋಗ್ಯ ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
1: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
2: ಪ್ರಸಾರ ಪ್ರಪಂಚದಲ್ಲಿ ಇರಲಿ,
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ರಚನೆಯನ್ನು ಉಪಾಸನಾ ಮೋಹನ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳಿಬಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು. ನಾಳೆಯಿಂದ ಪ್ರಧಾನಿ ನರೇಂದ್ರ ಮೋದಿ 6 ದಿನಗಳ ವಿದೇಶ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ. ಚೀನಾದ ಬೀಜಿಂಗ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಜಾಗತಿಕ ಸಂಘರ್ಷ ಕುರಿತು ಮಹತ್ವದ ಸಮಾಲೋಚನೆ ನಿರೀಕ್ಷೆ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ 6 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್, ತಮ್ಮ 5 ರಾಷ್ಟಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಯುಎಇ ತಲುಪಲಿದ್ದಾರೆ. ಅಲ್ಲಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯೀದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಲಿದ್ದಾರೆ ಎಂದರು. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಬಗ್ಗೆ, ವಿಶೇಷವಾಗಿ ಇಂಧನ ಸಹಕಾರದ ಬಗ್ಗೆ ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದರು. ಬ್ರಿಕ್ಸ್ ವಿದೇಶಾಂಗ ಸಚಿವರ 2 ದಿನಗಳ ಸಭೆ ನವದೆಹಲಿಯಲ್ಲಿಂದು ಆರಂಭವಾಗಲಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದಾರೆ. ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ವಿದೇಶಾಂಗ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಬ್ರಿಕ್ಸ್ ಮುಖ್ಯಸ್ಥರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಸಭೆಯ ಸಮಯದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. 2ನೇ ದಿನ ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳು ಬ್ರಿಕ್ಸ್ನ ಸ್ಥಿತಿಗತಿ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಕುರಿತು ಅಧಿವೇಶನದಲ್ಲಿ ಚರ್ಚಿಸಲಿದ್ದಾರೆ. ನಂತರ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯ ವ್ಯವಸ್ಥೆಯ ಸುಧಾರಣೆಗಳು ಕುರಿತು ಚರ್ಚೆ ನಡೆಸುವ ನಿರೀಕ್ಷೆ ಇದೆ. ದಕ್ಷಿಣ ಆಫ್ರಿಕಾದ ಅಂತಾರಾಷ್ಟೀಯ ಸಂಬಂಧಗಳು ಮತ್ತು ಸಹಕಾರ ಸಚಿವ ರೊನಾಲ್ಡ್ ಲಮೋಲಾ ಅವರೊಂದಿಗೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ನವದೆಹಲಿಯಲ್ಲಿ ನಿನ್ನೆ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ದ್ವಿಪಕ್ಷೀಯ ಸಹಕಾರವನ್ನು ತೀವ್ರಗೊಳಿಸಲು ಸಮ್ಮತಿಸಲಾಗಿದೆ. ಭಾರತ ದಕ್ಷಿಣ ಆಫ್ರಿಕಾ ಕಾರ್ಯತಂತ್ರದ ಪಾಲುದಾರಿಕೆಯ ವಿವಿಧ ಅಂಶಗಳನ್ನು ಪರಿಶೀಲಿಸಿ ಪರಸ್ಪರ ಆಸಕ್ತಿಯ ಪ್ರಮುಖ ಬಹುಪಕ್ಷೀಯ ವಿಷಯಗಳ ಬಗ್ಗೆ ಸಮಾಲೋಚಿಸಲಾಗಿದೆ ಎಂದು ಹೇಳಿದ್ದಾರೆ. ರೊನಾಲ್ಡ್ ಲಮೋಲಾ ಅವರು ದಕ್ಷಿಣ ಆಫ್ರಿಕಾದ ನಿಯೋಗವನ್ನು ಆಯೋಜಿಸಿದ್ದಕ್ಕಾಗಿ ಭಾರತಕ್ಕೆ ಧನ್ಯವಾದ ಸಲ್ಲಿಸಿದರು. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯ ಮೂಲಕ ಜಾಗತಿಕ ಸಂವಾದವನ್ನು ಉತ್ತೇಜಿಸಲು ಭಾರತದ ಪ್ರಯತ್ನಗಳನ್ನು ಶ್ಲಾಘಿಸಿದರು. ರಾಜತಾಂತ್ರಿಕ ಸಂಬಂಧಗಳನ್ನು ಸ್ಥಾಪಿಸಿದಾಗಿನಿಂದ 3 ದಶಕಗಳಿಗೂ ಹೆಚ್ಚು ಕಾಲ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಿಕಟ ಮತ್ತು ಅರ್ಥಪೂರ್ಣ ಸಂಬಂಧಗಳನ್ನು ಹೊಂದಿವೆ ಎಂದು ಅವರು ಹೇಳಿದ್ದಾರೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ 2 ದಿನಗಳ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿನ್ನೆ ಸಂಜೆ ಬೀಜಿಂಗ್ಗೆ ಆಗಮಿಸಿದರು.

0: ಇರಾನ್ ಯುದ್ಧ, ಜಾಗತಿಕ ಇಂಧನ ಬಿಕ್ಕಟ್ಟು, ವ್ಯಾಪಾರ ಉದ್ವಿಗ್ನತೆಗಳು, ತೈವಾನ್ ಮತ್ತು ಕೃತಕ ಬುದ್ದಿಮತ್ತೆ ಕಾರ್ಯಸೂಚಿಯಲ್ಲಿ ಪ್ರಾಬಲ್ಯ ಸಾಧಿಸುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಜಾಗತಿಕ ಭೌಗೋಳಿಕ ರಾಜಕೀಯಕ್ಕೆ ಈ ಶೃಂಗಸಭೆಯು ಒಂದು ನಿರ್ಣಾಯಕ ಕ್ಷಣವಾಗಿದೆ. ಪ್ರಮುಖ ಪ್ರಗತಿಗಳ ನಿರೀಕ್ಷೆಗಳು ಸೀಮಿತವಾಗಿದ್ದರೂ ಹೆಚ್ಚುತ್ತಿರುವ ಅಂತಾರಾಷ್ಟೀಯ ಅನಿಶ್ಚಿತತೆಯ ನಡುವೆ ವಿಶ್ವದ ಎರಡು ಪ್ರಮುಖ ದೇಶಗಳ ನಡುವಿನ ಸಂಬಂಧಗಳನ್ನು ಸ್ಥಿರಗೊಳಿಸುವ ನಿರ್ಣಾಯಕ ಪ್ರಯತ್ನವಾಗಿ ಈ ಸಭೆಯನ್ನು ಜಾಗತಿಕ ಸಮುದಾಯ ನೋಡುತ್ತಿದೆ. ಹೊರ್ಮುಜ್ ಜಲಸಂಧಿಯನ್ನು ಮತ್ತೆ ತೆರೆಯಲು ಮತ್ತು ಕೊಲ್ಲಿಯಲ್ಲಿ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವ ಗುರಿ ಹೊಂದಲಾಗಿದೆ. ಈ ನಿಟ್ಟನಲ್ಲಿ ಮಾತುಕತೆಗಳನ್ನು ಉತ್ತೇಜಿಸಲು, ಟೆಹರಾನ್ನೊಂದಿಗೆ ಚೀನಾದ ಪ್ರಭಾವವನ್ನು ಬಳಸಲು ಟ್ರಂಪ್ ಕ್ಸಿ ಜಿನ್ಪಿಂಗ್ ಅವರನ್ನು ಒತ್ತಾಯಿಸುವ ಸಾಧ್ಯತೆ ಇದೆ. ಎರಡೂ ಕಡೆಯವರು ಅಸ್ತಿತ್ವದಲ್ಲಿರುವ ವ್ಯಾಪಾರ ಒಪ್ಪಂದದ ಸಂಭಾವ್ಯ ವಿಸ್ತರಣೆಯ ಬಗ್ಗೆ ಚರ್ಚಿಸುತ್ತಿದ್ದಾರೆ. ಬೋಯಿಂಗ್ ವಿಮಾನ, ಕೃಷಿ ರಫ್ತು ಮತ್ತು ಇಂಧನ ಉತ್ಪನ್ನಗಳು ಸೇರಿದಂತೆ ಅಮೆರಿಕದ ಸರಕುಗಳನ್ನು ಚೀನಾ ಖರೀದಿಸಬೇಕೆಂದು ಪ್ರೇರೇಪಿಸುವ ಸಾಧ್ಯತೆ ಇದೆ. ಅಮೆರಿಕ ಅಧ್ಯಕ್ಷರು ತಮ್ಮ ಚೀನಾ ಭೇಟಿಯಲ್ಲಿ ಹಲವಾರು ಉನ್ನತ ವ್ಯಾಪಾರ ಮತ್ತು ತಂತ್ರಜ್ಞಾನ ದಿಗ್ಗಜರನ್ನು ತಮ್ಮೊಂದಿಗೆ ಕರೆತಂದಿದ್ದಾರೆ. ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಆರ್ಥಿಕ ಮತ್ತು ತಾಂತ್ರಿಕ ಸಮಸ್ಯೆಗಳ ಪ್ರಾಮುಖ್ಯತೆಯ ಬಗ್ಗೆ ಸಮಾಲೋಚನೆ ನಡೆಸಲು ಉದ್ದೇಶಿಸಿದ್ದಾರೆ. ಟ್ರಂಪ್ ಜೊತೆ ಎನ್ವಿಡಿಯಾ ಸಿಇಒ ಜೆನ್ಸನ್ ಹುವಾಂಗ್, ಆಪಲ್ ಸಿಇಒ ಟಿಮ್ ಕುಕ್, ಟೆಸ್ಲಾ ಮತ್ತು ಸ್ಪೇಸ್ಎಕ್ಸ್ ಮುಖ್ಯಸ್ಥ ಎಲಾನ್ ಮಸ್ಕ್ ಹಾಗೂ ಬ್ಲ್ಯಾಕ್ ರಾಕ್ ಸಿಇಒ ಲ್ಯಾರಿ ಫಿಂಕ್ ಸೇರಿದ್ದಾರೆ. ಮೆಟಾ, ವೀಸಾ, ಜೆಪಿ ಮೋರ್ಗಾನ್, ಬೋಯಿಂಗ್ನ ಹಿರಿಯ ಪ್ರತಿನಿಧಿಗಳು ಸಹ ನಿಯೋಗದ ಭಾಗವಾಗಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ ಜೊತೆಗಿನ ಯುದ್ಧದ ಸಮಯದಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸಂಯುಕ್ತ ಅರಬ್ ಒಕ್ಕೂಟಕ್ಕೆ ರಹಸ್ಯವಾಗಿ ತೆರಳಿ ಅಲ್ಲಿನ ಅಧ್ಯಕ್ಷರನ್ನು ಭೇಟಿಯಾಗಿರುವುದಾಗಿ ವರದಿಯಾಗಿದೆ. ನೆತನ್ಯಾಹು ಅವರ ಕಚೇರಿಯ ಹೇಳಿಕೆಯ ಪ್ರಕಾರ ಇಸ್ರೇಲ್ ಪ್ರಧಾನಿಯವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯೀದ್ ಅಲ್ ನಹ್ಯಾನ್ ಅವರೊಂದಿಗೆ ಮಹತ್ವದ ಸಮಾಲೋಚನೆ ನಡೆಸಿದರು. ಈ ಸಭೆಯು ಇಸ್ರೇಲ್ ಮತ್ತು ಯುಎಇ ನಡುವಿನ ಸಂಬಂಧದಲ್ಲಿ ಐತಿಹಾಸಿಕ ಪ್ರಗತಿಗೆ ಕಾರಣವಾಗಿದೆ. ಆದರೂ ಸಭೆಯಲ್ಲಿ ನಡೆದ ಚರ್ಚೆಗಳ ವಿವರಗಳು ಬಹಿರಂಗಗೊಂಡಿಲ್ಲ. ಇಸ್ರೇಲ್ ಪ್ರಧಾನಿಯ ಭೇಟಿಯ ವರದಿಗಳನ್ನು ಯುಎಇ ನಿರಾಕರಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಯುಎಇ ವಿದೇಶಾಂಗ ಸಚಿವಾಲಯವು ಈ ವರದಿಗಳು ವಾಸ್ತವದಿಂದ ಕೂಡಿಲ್ಲ, ಇಸ್ರೇಲ್ನೊಂದಿಗಿನ ತನ್ನ ಸಂಬಂಧವು ಮುಕ್ತವಾಗಿದೆ ಮತ್ತು ಅಧಿಕೃತವಾಗಿ ಘೋಷಿಸಲಾದ ಅಬ್ರಹಾಂ ಒಪ್ಪಂದಗಳನ್ನು ಮಾತ್ರ ಆಧರಿಸಿದೆ ಎಂದು ಒತ್ತಿ ಹೇಳಿದೆ. ಯಾವುದೇ ರಹಸ್ಯ ಸಭೆಗಳು ಅಥವಾ ಅನಧಿಕೃತ ವ್ಯವಸ್ಥೆಗಳಿಲ್ಲ ಎಂದು ಅದು ಸ್ಪಷ್ಟಪಡಿಸಿದೆ. ಈ ವರದಿಗಳಿಗೆ ಇರಾನ್ ತೀವ್ರವಾಗಿ ಪ್ರತಿಕ್ರಿಯಿಸಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಕೊಲ್ಲಿ ರಾಷ್ಟಗಳು ಇಸ್ರೇಲ್ನೊಂದಿಗೆ ಸಹಕರಿಸುವುದರ ವಿರುದ್ದ ಎಚ್ಚರಿಕೆ ನೀಡಿದರು. ಇರಾನ್ ವಿರುದ್ದ ಇಸ್ರೇಲ್ಗೆ ಸಹಾಯ ಮಾಡುವ ಯಾವುದೇ ದೇಶವನ್ನು ಹೊಣೆಗಾರರನ್ನಾಗಿ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ವೈದ್ಯಕೀಯ ಕೋರ್ಸ್ಗಳಿಗೆ ನೀಟ್ ಆಧಾರಿತ ಪ್ರವೇಶವನ್ನು ಸ್ಥಗಿತಗೊಳಿಸಬೇಕು, ಬದಲಿಗೆ 12ನೇ ತರಗತಿಯ ಅಂಕಗಳ ಆಧಾರದ ಮೇಲೆ ಪ್ರವೇಶಾವಕಾಶ ಕಲ್ಪಿಸಲು ಅವಕಾಶ ನೀಡಬೇಕು ಎಂದು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ರಾಷ್ಟೀಯ ಮಟ್ಟದ ಪರೀಕ್ಷೆಯಲ್ಲಿ ರಚನಾತ್ಮಕ ದೋಷಗಳಿವೆ. ಗ್ರಾಮೀಣ ಪ್ರದೇಶಗಳು, ಸರ್ಕಾರಿ ಶಾಲೆಗಳು, ತಮಿಳು ಮಾಧ್ಯಮ ಹಿನ್ನೆಲೆ ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗಲಿದೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ. ನೀಟ್ ಅನ್ನು ರದ್ದುಗೊಳಿಸುವ ಮತ್ತು 12ನೇ ತರಗತಿಯ ಅಂಕಗಳ ಆಧಾರದ ಮೇಲೆ ಎಂಬಿಬಿಎಸ್, ಬಿಡಿಎಸ್ ಮತ್ತು ಆಯುಷ್ ಕೋರ್ಸ್ಗಳಲ್ಲಿ ರಾಜ್ಯ ಕೋಟಾದಡಿಯಲ್ಲಿ ಎಲ್ಲಾ ಸೀಟುಗಳನ್ನು ಭರ್ತಿ ಮಾಡಲು ರಾಜ್ಯಗಳಿಗೆ ಅನುಮತಿ ನೀಡುವ ರಾಜ್ಯದ ಬಹುಕಾಲದ ಬೇಡಿಕೆಯನ್ನು ಮುಖ್ಯಮಂತ್ರಿ ಪುನರುಚ್ಚರಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವುದನ್ನು ವಿರೋಧಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ದಕ್ಷಿಣ ಮುಂಬೈನಲ್ಲಿ ನಿನ್ನೆ ಪ್ರತಿಭಟನೆ ನಡೆಸಿದರು. ಈ ವಿಷಯದ ಬಗ್ಗೆ ಜಂಟಿ ಸಂಸದೀಯ ಸಮಿತಿಯಿಂದ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು. ಮುಂಬೈ ಯುವ ಕಾಂಗ್ರೆಸ್ ಅಧ್ಯಕ್ಷೆ ಜೀನತ್ ಶಬ್ರೀನ್ ನೇತೃತ್ವದಲ್ಲಿ ಫೋರ್ಟ್ ಪ್ರದೇಶದಲ್ಲಿರುವ ರಾಜ್ಯ ಸಿಇಟಿ ಕಚೇರಿಯ ಹೊರಗೆ ಪ್ರತಿಭಟನಾಕಾರರು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ದ ಆರೋಪ ಮಾಡಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಸುಮಾರು 24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಅಪಾಯಕ್ಕೆ ಸಿಲುಕಿಸಿದೆ ಮತ್ತು ಅವರ ಪೋಷಕರ ಆಕಾಂಕ್ಷೆಗಳನ್ನು ಛಿದ್ರಗೊಳಿಸಿದೆ ಎಂದು ಶಬ್ರೀನ್ ಆರೋಪಿಸಿದರು. ಕೇಂದ್ರ ತನಿಖಾ ದಳ ಸಿಬಿಐ ನಿರ್ದೇಶಕ ಪ್ರವೀಣ್ ಸೂದ್ ಅವರ

ಅವಧಿಯನ್ನು ಕೇಂದ್ರ ಸರ್ಕಾರ ಒಂದು ವರ್ಷ ವಿಸ್ತರಣೆ ಮಾಡಿದೆ. ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಈ ಸಂಬಂಧ ಆದೇಶ ಹೊರಡಿಸಿದೆ. ಸಚಿವ ಸಂಪುಟದ ನೇಮಕಾತಿ ಸಮಿತಿಯು ಇದೇ 24ರ ನಂತರವೂ ಸೂದ್ ಅವರನ್ನು ತನಿಖಾ ಸಂಸ್ಥೆಯ ನಿರ್ದೇಶಕರಾಗಿ ಮುಂದುವರೆಸಲು ಸಮ್ಮತಿಸಿದೆ. ರಾಯ್ಪುರದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ದ 6 ವಿಕೆಟ್ಗಳ ಗೆಲುವು ದಾಖಲಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಅಂಗಕ್ರಿಷ್ ರಘುವಂಶಿ ಅವರ 71 ಮತ್ತು ರಿಂಕು ಸಿಂಗ್ ಅವರ ಅಜೇಯ 49 ರನ್ಗಳ ನೆರವಿನಿಂದ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 192 ರನ್ ಗಳಿಸಿತು. ಇದಕ್ಕೆ ಉತ್ತರವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ವಿರಾಟ್ ಕೊಹ್ಲಿ ಅವರ 60 ಎಸೆತಗಳಲ್ಲಿ ಅಜೇಯ 105 ರನ್ಗಳಾಗಿ ನೆರವಿನಿಂದ 19.1 ಓವರ್ಗಳಲ್ಲಿ 4 ವಿಕೆಟ್ಗಳನ್ನು ಕಳೆದುಕೊಂಡು ಗುರಿ ತಲುಪಿತು. ಕೋಲ್ಕತ್ತಾ ಪರ ಕಾರ್ತಿಕ್ ತ್ಯಾಗಿ 3 ವಿಕೆಟ್ಗಳನ್ನು ಪಡೆದರು. ಕೊಹ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿಂದು ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ ಪ್ರಧಾನಿ ನರೇಂದ್ರ ಮೋದಿ 6 ದಿನಗಳ ವಿದೇಶ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ. ಚೀನಾದ ಬೀಜಿಂಗ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಜಾಗತಿಕ ಸಂಘರ್ಷ ಕುರಿತು ಮಹತ್ವದ ಸಮಾಲೋಚನೆ ನಿರೀಕ್ಷೆ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ 6 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ಅತಿಯಾದ ಊಟ, ಅತಿಯಾದ ಮಾತು ಅಪಾಯಕಾರಿ ಎನ್ನುತ್ತದೆ ಸುಭಾಷಿತ ರತ್ನ ಭಾಂಡಾಗಾರ. ಭೋಜನ ಭಾಷಣ ಹಿತಮಿತವಾಗಿರಲಿ, ಅಜೀರ್ಣವಾಗುವಷ್ಟು ತಿಂದಾಗ ಊಟ ವಿಷವಾಗುತ್ತದೆ. ಅಜೀರ್ಣೇ ಭೋಜನಂ ವಿಷಂ.
1: ಮಾತು ಚಪಲವಾಗದಿರಲಿ, ಪ್ರತಿ ಪದವು ಮುತ್ತಿನ ಮಣಿಯಂತಿರಲಿ, ವಚನ ಬೆಲ್ಲದಂತಿರಲಿ, ಹೃದಯದಲ್ಲಿ ನಂಜು ಇಲ್ಲದಿರಲಿ, ತುಂಬದಿರಲಿ.
0: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಮಾತು ಬೆಳಕಾಗಬೇಕು, ಬೆಂಕಿಯಾಗಬಾರದು.
1: ಹೌದು, ನುಡಿದಂತೆ ನಡೆದರೆ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ.
2: ಭಾವಗೀತೆಗಳೊಂದಿಗೆ ಸಾಗುವ ಈ ಸಮಯ, ಹಾಗೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳಿಗೆ ನಮ್ಮ ವಾಟ್ಸಪ್ ಸಂಖ್ಯೆ ನಿಮಗೆ ಜ್ಞಾಪಿಸ್ತಾ ಇದ್ದೀನಿ, 9483091029. ಸಂಖ್ಯೆ ಮತ್ತೊಮ್ಮೆ 9483091029. ಹಾಗೆ ನಿಮ್ಮ ಸಲಹೆ ಸೂಚನೆ ಮೆಚ್ಚುಗೆ ಅಭಿಪ್ರಾಯಗಳನ್ನು ಕನ್ನಡ ವಿವಿಧ ಭಾರತಿ @gmail.com ಕಳುಹಿಸಬಹುದು. ಪತ್ರ ಬರೀತಕ್ಕಂಥ ಆಸೆ ಇದ್ದರೆ ವಿಳಾಸವನ್ನು ಹೇಳ್ತೇನೆ. ನಿಲಯದ ನಿರ್ದೇಶಕರು, ವಿವಿಧ ಭಾರತಿ, ರಾಜಭವನ ರಸ್ತೆ, ಬೆಂಗಳೂರು. ಭಾವಗೀತೆಗಳೊಂದಿಗೆ ಸಾಗುವ ಈ ಸಮಯದಲ್ಲಿ ಡಾಕ್ಟರ್ GS ಶಿವರುದ್ರಪ್ಪ ಅವರ ರಚನೆ ಮೈಸೂರು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ 2 ದಿನಗಳ ಸಭೆ ನವದೆಹಲಿಯಲ್ಲಿಂದು ಆರಂಭವಾಗಲಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದಾರೆ. ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ವಿದೇಶಾಂಗ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ರಾಜ್ಯದ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಏಕರೂಪತೆ, ಸಮಾನತೆ, ಜಾತ್ಯಾತೀತತೆಗೆ ಅನುಗುಣವಾಗಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ದತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಅನುಮತಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಶಾಲೆಗಳಲ್ಲಿ ಹಿಜಾಬ್ ಧರಿಸುವುದನ್ನು ನಿಷೇಧಿಸಿದ್ದ 2022 ಫೆಬ್ರವರಿ 5ರಂದು ಹೊರಡಿಸಿದ್ದ ಆದೇಶವನ್ನು ರದ್ದುಗೊಳಿಸಿರುವ ಕರ್ನಾಟಕ ಸರ್ಕಾರದ ವಿರುದ್ದ ಬಿಜೆಪಿ ರಾಷ್ಟೀಯ ವಕ್ತಾರ ಅಮಿತ್ ಮಾಳ್ವೀಯ ಟೀಕಿಸಿದ್ದಾರೆ. ವೈದ್ಯಕೀಯ ಕೋರ್ಸ್ಗಳಿಗೆ ನೀಟ್ ಆಧಾರಿತ ಪ್ರವೇಶವನ್ನು ಸ್ಥಗಿತಗೊಳಿಸಬೇಕು, ಬದಲಿಗೆ 12ನೇ ತರಗತಿಯ ಅಂಕಗಳ ಆಧಾರದ ಮೇಲೆ ಪ್ರವೇಶಾವಕಾಶ ಕಲ್ಪಿಸಲು ಅವಕಾಶ ನೀಡಬೇಕು ಎಂದು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ 60ನೇ ಘಟಿಕೋತ್ಸವ ಸಮಾರಂಭವು ಇಂದು ಜಿಕೆವಿಕೆ ಆವರಣದಲ್ಲಿರುವ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟೀಯ ಸಮಾವೇಶ ಭವನದಲ್ಲಿ ಆಯೋಜಿತವಾಗಿದೆ. ಜೂನ್ 28ರಂದು ಪೋಲಿಯೋ ಲಸಿಕಾ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿದ್ದು, ಅದರಂತೆ ಕೋಲಾರ ಜಿಲ್ಲೆಯಲ್ಲಿ ನಡೆಯುವ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮದಲ್ಲಿ ಯಾವುದೇ ಮಗು ಲಸಿಕೆಯಿಂದ ವಂಚಿತರಾಗಬಾರದು, ಜಿಲ್ಲೆಯಲ್ಲಿ ಪೋಲಿಯೋ ಮತ್ತು ದಡಾರ ನಿರ್ಮೂಲನೆ ಮಾಡುವಲ್ಲಿ ಅಧಿಕಾರಿಗಳು ಯಾವುದೇ ನಿರ್ಲಕ್ಷ್ಯ ತೋರಬಾರದು ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಸೂಚಿಸಿದ್ದಾರೆ. ಇಂದು ಪಶ್ಚಿಮ ಮಧ್ಯಪ್ರದೇಶ ಮತ್ತು ಪಶ್ಚಿಮ ರಾಜಸ್ಥಾನದ ಕೆಲವು ಭಾಗಗಳಲ್ಲಿ ಬಿಸಿಗಾಳಿಯಿಂದ ತೀವ್ರ ಬಿಸಿಗಾಳಿಯ ಪರಿಸ್ಥಿತಿ ಇರಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಪೂರ್ವ ರಾಜಸ್ಥಾನ, ಗುಜರಾತ್ ಮತ್ತು ಮಹಾರಾಷ್ಟದ ಕೆಲವು ಭಾಗಗಳಲ್ಲೂ ಬಿಸಿಗಾಳಿಯ ವಾತಾವರಣ ಕಂಡುಬರಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
1: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
3: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ ಆಮೇಲೆ.
4: ಸರ್, 2 ಲಕ್ಷ ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯನ್ನ ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳಂತೆ ಸಾಗುವ ಈ ಸಮಯದಲ್ಲಿ ಪ್ರಸಾರವಾಗ್ತಾ ಇದೆ ತಾಯಿಯ ನುಡಿ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಶ್ರೀಕಂಠದಲ್ಲಿ ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ.

ಹಾಡನ್ನು ಕೇಳಬೇಕು ಅನ್ನೋ ಆಸೆನೂ ಕೂಡ ಕಾಡ್ತಾನೆ ಇರುತ್ತೆ ಅಲ್ವಾ. ಸರಿ, ಸುಂದರವಾದ ಗೀತೆಗಳೊಂದಿಗೆ ಸಾಗುವ ಹೊಂಗನಸೂಚಿತದ ಗೀತೆ ಪ್ರಸಾರವಾಗ್ತಾ ಇದೆ. ಚಿತ್ರ ಹಾಗೂ ವಿಜಯ್ ಜೇಸುದಾಸ್ ಅವರ ಧ್ವನಿಯಲ್ಲಿದೆ, ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿದೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಗುಡ್ ಮಾರ್ನಿಂಗ್, ಶುಭೋದಯ, ನಮಸ್ಕಾರ ಅಂತ ಹೇಳಿ ಹೇಳ್ತಾ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಚಿತ್ರಗೀತೆಗಳೊಂದಿಗೆ ಸಾಗುವ ಈ ಸಮಯದಲ್ಲಿ ಪ್ರಸಾರವಾಗುತ್ತೆ ಎಲ್ಲೋಬೋರ್ಡ್ ಚಿತ್ರದ ಗೀತೆ. ರಘು ದೀಕ್ಷಿತ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಅದ್ವಿಕ್ ಅವರ ಸಂಗೀತವಿದೆ.

ಓಡಿಬಂದ ಗೀತೆ ಮೈ ಆಟೋಗ್ರಾಫ್ ಚಿತ್ತದಾಗಿತ್ತು. ರಾಜೇಶ್ ಹಾಗೂ ರಶ್ಮಿ ಅವರ ಧ್ವನಿಯಲ್ಲಿತ್ತು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಭರದ್ವಾಜ್ ಅವರ ಸಂಗೀತವಿತ್ತು. ಈಗ ಪ್ರಸಾರವಾಗುತ್ತೆ ರಾಕೆಟ್ ಚಿತ್ರದ ಗೀತೆ. ಉದಿತ್ ಹರಿದಾಸ್ ಮತ್ತು ಅನನ್ಯ ಭಟ್ ಅವರ ಧ್ವನಿಯಲ್ಲಿ ಅರಸು ಅಂತಾರೆ ಅವರ ಸಾಹಿತ್ಯಕ್ಕೆ ಪೂರ್ಣಚಂದ್ರ ತೇಜಸ್ವಿ ಅವರ ಸಂಗೀತವಿದೆ.

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ ಎಂ ನಾನು ಸದಾ ಕೇಳ್ತೀನಿ. ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: کاشر زبان ہند پروگرام تو خبری تھی نیوز آن AIR ایپ پر دستیاب
3: آکاشوانی انیت تمل نگلچی نیوز آن AIR ایپل کڑکم

0: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ಪರಿಣಯ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿದ್ರಿ. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿದ್ದರು. ವಿಜಯ್ ಅವರ ಸಾಹಿತ್ಯಕ್ಕೆ ನೀಲಾ ಎಂ ಅವರ ಸಂಗೀತವಿತ್ತು. ಕಾರ್ಯಕ್ರಮದಲ್ಲಿ ಈಗ ಪ್ರಸಾರವಾಗುತ್ತೆ ನಮ್ಮ ಬಸವ ಚಿತ್ರದ ಗೀತೆ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಧ್ವನಿಯಾಗಿದ್ದಾರೆ. ಗುರುಕಿರಣ್ ಅವರ ಸಂಗೀತವಿದೆ.

ಸಮಯ ಆಗಿದೆ, 9 ಗಂಟೆ ಆಗಿ 52 ಸೆಕೆಂಡ್ಗಳು ಕೂಡ ಆಗೋಗಿದೆ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗ ಮಂದಿರಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ ಅಂತ ನಿಮ್ಮತ್ತಿಗಿದ್ದೇನೆ, ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ. ಇವತ್ತಿನಲ್ಲಿ ಈ ಹೊತ್ತಿನಲ್ಲಿ ಒಂದಿಷ್ಟು ಚಿತ್ರಗೀತೆಗಳು, ಒಂದಿಷ್ಟು ವಿಶೇಷ ಮಾಹಿತಿಗಳೊಂದಿಗೆ ಸಾಗುವ ಈ ಸಮಯ

ಒಂದೊಳ್ಳೆ ಸುಂದರವಾದ ಗೀತೆಯನ್ನು ಕೇಳಿದ್ರಿ. ಮಲ್ಲಾ ಚಿತ್ರದಿಂದ ಎಲ್ ಎನ್ ಶಾಸ್ತ್ರಿ ಅವರ ಧ್ವನಿಯಲ್ಲಿ ವಿ ರವಿಚಂದ್ರನ್ ಅವರ ಸಾಹಿತ್ಯ ಹಾಗೂ ಸಂಗೀತವಿದ್ದಂತಹ ಈ ಗೀತೆ. ಎತ್ತಲ ಕಡೆಗೂ ಗಮನನೇ ಬೇಡ, ಯಾಕೆ ಅಂದರೆ ಸಂಜೆ ಆಯಿತು ಅಂತ ಹೇಳಿದ್ರೆ ಇವತ್ತು ಯಾರಪ್ಪ ಯಾರ್ಯಾರ ಮೇಲೆ ಆಡ್ತಾರಪ್ಪ ಅಂತ ಹೇಳಿ. ಯಾಕೆ ಅಂದರೆ ಈ ಋತುನೇ ಹಾಗೆ, ಏನೋ ವಸಂತ ಋತು ಅಂತ ಅಂದ್ಕೊಂಡ್ರ ಅಲ್ಲ, ಇದು ಐ ಪಿ ಎಲ್ ಋತು. ಚೆನ್ನೈ ಸೂಪರ್ ಕಿಂಗ್ಸಾ, ಡೆಲ್ಲಿ ಕ್ಯಾಪಿಟಲ್ಲಾ, ಗುಜರಾತ್ ಟೈಟಾನ್ಸಾ, ಕೋಲ್ಕತ್ತಾ ನೈಟ್ ರೈಡರ್ಸಾ, ಲಕ್ನೋ ಸೂಪರ್ ಜೈಂಟ್ಸಾ, ಮುಂಬೈ ಇಂಡಿಯನ್ಸಾ, ಪಂಜಾಬ್ ಕಿಂಗ್ಸಾ, ರಾಜಸ್ಥಾನ್ ರಾಯಲ್ಸಾ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರ, ಸನ್ರೈಸರ್ಸ್ ಹೈದರಾಬಾದ, ಯಾರಪ್ಪ ಯಾರು ಗೆಲ್ತಾರೆ, ಇವತ್ತು ಯಾರು ನಾಳೆ ಯಾರು ಅನ್ನೋ ಕುತೂಹಲ ತವಕ, ಹಾಗೆ ನೋಡ್ತಕ್ಕಂತಹ ಹಂಬಲ ತಳಮಳ ಕೂಡ. ಐ ಪಿ ಎಲ್ ಸೀಸನ್ ನಡೀತಾ ಇದೆ. ಭಾರತದಲ್ಲಂತೂ ಕ್ರಿಕೆಟ್ ಪ್ರೇಮಿಗಳ ಸಂಖ್ಯೆಯೇ ಲೆಕ್ಕವೇ ಇಲ್ಲ. ಬಹುತೇಕರು ಕೂಡ ಐ ಪಿ ಎಲ್ ಪಂದ್ಯದ ವೇಳೆ ಟಿ ವಿ ಪರದೆಗೆ ಅಂಟ್ಕೊಂಡಿರಲ್ಲ, ಅಷ್ಟೇ ಅಷ್ಟು ಹತ್ರನೇ ಇರ್ತಾರೆ. ಮನಸ್ಸಷ್ಟೇ ಅಲ್ಲ, ದೇಹನೂ ಹತ್ತಿರವಾಗಿರುತ್ತೆ. ಆ ಒಂದು ಕ್ರೀಡೆಗೆ ಅಷ್ಟೊಂದು ಅಭಿಮಾನಿಗಳು ಇದ್ದಾರೆ. ಅದರ ಕುರಿತಾಗಿ ಒಂದಿಷ್ಟು ಪುಟ್ಟ ಪುಟ್ಟ ವಿಚಾರಗಳನ್ನು ತಿಳ್ಕೋತಾ ಸಾಗುವ. ಕ್ರಿಕೆಟ್ ಪ್ರೇಮಿಗಳಿಗೂ ಈ ಆಟಕ್ಕೂ ಹಲವಾರು ಒಂಥರ ಬಾಂಧವ್ಯ ಬಂಧನ ಕೂಡ. ಅದರಲ್ಲೂ ಒಂದು ವಿಚಾರ, 20 ಓವರು ಅಂತ ಹೇಳ್ತೀವಿ. ಒಂದು ಓವರ್ಗೆ ಎಷ್ಟು ಬಾಲು ಅಂತ ಹೇಳಿದ್ರೆ 6 ಬಾಲು ಅಂತ ಹೇಳ್ತೀವಿ. ಈ 6 ಬಾಲು ಯಾವಾಗಿಂದ ಜಾರಿಗೆ ಬಂತು ಅಂತ ಹೇಳಿ ಯಾರಿಗಾರು ಗೊತ್ತಿದೆಯಾ? ಕ್ರಿಕೆಟ್ನಲ್ಲಿ ಒಂದು ಓವರ್ಗೆ 6 ಬಾಲು, 6 ಚೆಂಡನ್ನು ಯಾತಕ್ಕೆ ಹಾಕ್ತಾರೆ ಅಂತ ಹೇಳಿದ್ರೆ 6 ಬಾರಿ ಚೆಂಡನ್ನು ಎಸಿಬೇಕು ಅಂತ ಹೇಳಿ ನಿರ್ಧರಿಸಿದವರು ಯಾರು, ಈ ವಿಚಾರ ಏನು, ಎತ್ತ ಇದರ ಹಿನ್ನೆಲೆ ಏನು, ಮುನ್ನೆಲೆ ಏನು ಅಂತ ಹೇಳಿ ನೋಡೋದಾದರೆ ಹಲವಾರು ನಿಯಮ ನಿಬಂಧನೆಗಳು ಸಂಯೋಜನೆಗಳಿಂದ ಒಳಗೊಂಡಿರ್ತಕ್ಕಂಥ ಆಟ ಕ್ರಿಕೆಟ್. ಚೆಂಡು ನೇರವಾಗಿ ಬೌಂಡ್ರಿಗೆ ಹೋದರೆ ಅದನ್ನು 6 ರನ್ನು ಅಂತ ಹೇಳ್ತೀವಿ. ಏನಾದರೂ ನೆಲವನ್ನು ಮುಟ್ಟಿ ಹೋದರೆ ಅದನ್ನು 4 ರನ್ನು ಅಂತ ಹೇಳ್ತೀವಿ. ಬಿಡಿ, ಅದೆಲ್ಲ ಗೊತ್ತೇ ಇದೆ. ಆದರೆ ಈ ಒಂದು ಓವರ್ಗೆ 6 ರನ್ ಯಾವಾಗಿಂದ ಶುರುವಾಯಿತು ಅಂತ ಹೇಳಿ ಗೊತ್ತಾ ನಿಮಗೆ? ಅದನ್ನು ಹೇಳ್ತೀನಿ. ಈ ಹಲವಾರು ನಿಯಮಗಳ ಅಡಿಯಲ್ಲಿ ಕ್ರಿಕೆಟ್ ಆಟವನ್ನು ನಾವು ಆಡ್ತೇವೆ. ಲೈಕ್ ಓವರ್ಗಳನ್ನು ಫಿಕ್ಸ್ ಮಾಡ್ತೀವಿ. ಅದು 50 ಓವರ್ಗಳಾಗಿರ್ಬೋದು ಅಥವಾ 20 ಓವರ್ಗಳಾಗಿರ್ಬೋದು. ಪಿಚ್ನ ಉದ್ದವನ್ನು ಕೂಡ, ಅದರ ಪರಿಧಿಯನ್ನು ಕೂಡ ಅದಕ್ಕೆ ತಕ್ಕಂತೆ ನಿಗದಿಯಾಗಿ ಮಾಡಿರ್ತಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಹಲವು ನಿಯಮಗಳನ್ನು 1979 ಮಾಡಲಾಯಿತು. ಇದರಲ್ಲಿ ಒಂದು ಓವರ್ನಲ್ಲಿ ಎಷ್ಟು ಎಸೆತಗಳನ್ನು ಹಾಕಲಾಗುತ್ತದೆ ಅನ್ನೋದು ಕೂಡ ನಿಗದಿ ಮಾಡಲಾಯಿತು 1979. ಅದೇ ವರ್ಷದಲ್ಲಿ ಒಂದು ಓವರ್ನಲ್ಲಿ 6 ಎಸೆತಗಳನ್ನು ಎಸೆಯೋದಕ್ಕೆ ನಿರ್ಧರಿಸಲಾಯಿತು 1979. ಇದರ ಇತಿಹಾಸವನ್ನು ಗಮನಿಸಿದರೆ ಕೆಲವೊಮ್ಮೆ 4, ಕೆಲವೊಮ್ಮೆ 5 ಎಸೆತಗಳನ್ನು ಕೂಡ ಒಂದು ಓವರ್ನಲ್ಲಿ ಹಾಕ್ತಕ್ಕಂಥ ರೂಢಿ ಇತ್ತು. ಒಂದು ಓವರ್ನಲ್ಲಿ 6 ಎಸೆತ, ಕ್ರಿಕೆಟ್ನ ಇತಿಹಾಸದುದ್ದಕ್ಕೂ ಒಂದು ಓವರ್ನಲ್ಲಿ ಚೆಂಡುಗಳ ಸಂಖ್ಯೆ ಬದಲಾಗಿದೆ. 1989 ಕೂಡ ಇಂಗ್ಲೆಂಡ್ನಲ್ಲಿ ನಡೆದ ಕ್ರಿಕೆಟ್ನಲ್ಲಿ ಒಂದು ಓವರ್ನಲ್ಲಿ 4 ಎಸೆತಗಳನ್ನು ಹಾಕ್ತಾಯಿದ್ರು. 1899 ಹೊತ್ತಿಗೆ ಪಂದ್ಯಗಳಲ್ಲಿ ಅದರ ಸಂಖ್ಯೆ 5 ಏರಿತು. 1979 ಕ್ರಿಕೆಟ್ನಲ್ಲಿ ಒಂದು ಓವರ್ಗೆ 6 ಬಾಲ್ ಹಾಕಬೇಕು ಅಂಥೇಳಿ ನಿರ್ಧಾರವಾಯಿತು.

ಲವ್ ಸ್ಟೋರಿ ಚಿತ್ರದ ಗೀತೆ ಪ್ರಸಾರವಾಯಿತು. ರಾಜೇಶ್ ಕೃಷ್ಣನ್ ಮತ್ತು ಶಮಿತಾ ಧ್ವನಿಯಾಗಿದ್ದರು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿತ್ತು. ಒಂದಿಷ್ಟು ವಿಶೇಷ ಮಾಹಿತಿಗಳೊಂದಿಗೆ ಸಾಗ್ತಾ ಇದ್ದೀವಿ. ಈಗ ಪ್ರಸಾರವಾಗುತ್ತೆ ಮಾಂಗಲ್ಯಂ ತಂತುನಾರಾಯಣ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಧ್ವನಿಯಾಗಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಸಂಗೀತವಿದೆ.

ವಸಂತ ಋತುವಿನ ಜೊತೆಗೆ IPL ಋತುವಿನ ಜೊತೆಯನ್ನು ಕೂಡ ನಾವಿದ್ದೇವೆ. ಒಂದಿಷ್ಟು ಕ್ರಿಕೆಟ್ನ ಕುರಿತಾದ ವಿಚಾರದೊಂದಿಗೆ ಸಾಗುವ ಈ ಸಮಯದಲ್ಲಿ, ಮುಂಚೆಯೆಲ್ಲ ಬ್ಯಾಟ್ಸ್ಮನ್ ಔಟಾಗಿ ಪೆವಿಲಿಯನ್ಗೆ ಹೋದರೂ ಕೂಡ ಪೆವಿಲಿಯನ್ ಹೋದ್ಮೇಲೆ ಮುಗೀತು ಅಂಥೇಳಿ ಅಂತಿದ್ರು, ಬ್ಯಾಟ್ಸ್ಮನ್ ಮತ್ತೆ ವಾಪಸ್ ಬರೋ ಹಾಗಿರಲಿಲ್ಲ. ಇವಾಗೆಲ್ಲ ಹೇಗೆ ಅಂತ ಹೇಳಿದ್ರೆ, ಬ್ಯಾಟ್ಸ್ಮನ್ ಔಟಾಗಿ ಪೆವಿಲಿಯನ್ಗೆ ಮರಳಿದ್ರೂ ಕೂಡ ವಾಪಸ್ ಕರೆಸ್ಕೊಳ್ತಕ್ಕಂಥ ಅಧಿಕಾರ ಅಂಪೈರ್ಗೆ ಇರುತ್ತೆ. ಬ್ಯಾಟ್ಸ್ಮನ್ ಔಟಾದ ನಂತರ ಮತ್ತೊಂದು ಬಾಲನ್ನು ಎಸೆಯುವ ಮುನ್ನ ಅವರು ವಾಪಸ್ ಕರೆಸ್ಕೊಳ್ಬೋದು. ಫೀಲ್ಡರ್ಗಳು ತಮ್ಮ ಅಪೀಲನ್ನು ಹಿಂಪಡೆಯೋದಾದಲ್ಲಿ ಅಥವಾ ಅಂಪೈರ್ಗಳು ತಮ್ಮ ನಿರ್ಧಾರವನ್ನು ಕೂಡ ಬದಲಾಯಿಸ್ಬೋದು. ಈ ಮುಂಚೆ ಆಗಿದ್ದರೆ ಬ್ಯಾಟ್ಸ್ಮನ್ ಮೈದಾನವನ್ನು ದಾಟಿಬಿಟ್ರೆ ವಾಪಸ್ ಬರೋ ಹಾಗಿರಲಿಲ್ಲ. ಅದೊಂದು ಹೊಸ ನಿಯಮ ಈಗ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದೆಲ್ಲ ಏನಂತ ಹೇಳಿದ್ರೆ, ಟೆಸ್ಟ್ ಕ್ರಿಕೆಟ್ನಲ್ಲಿ ಪ್ರತಿ ತಂಡ 6 ಸಬ್ಸ್ಟ್ಯೂಟ್ಗಳನ್ನು ಅಥವಾ ಬದಲಿ ಆಟಗಾರರನ್ನು ಇವಾಗ ಬಳಸ್ಬೋದು. ಮೊದಲು ಇದ್ದದ್ದು 4 ಆಟಗಾರರಿಗೆ ಮಾತ್ರ ಸೀಮಿತವಾಗಿತ್ತು ಟೆಸ್ಟ್ ಕ್ರಿಕೆಟ್ನಲ್ಲಿ. ಈಗ ಪ್ರತಿಯೊಂದು ಟೀಮ್ ಕೂಡ 6 ಸಬ್ಸ್ಟ್ಯೂಟ್ಗಳನ್ನು ಬದಲಾಯಿಸ್ಬೋದು.

ಕದಂಬ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಧ್ವನಿಯಾಗಿದ್ದರು. ಕೆ ಕಲ್ಯಾಣ್ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು. ಸಾರಿ ಕಣೇಶ್ ಚಿತ್ರದ ಗೀತೆ ಪ್ರಸಾರವಾಗುತ್ತೆ. ಕುಮಾರ್ ಸಾನು ಹಾಗೂ ಕಾವ್ಯ ಧ್ವನಿಯಾಗಿದ್ದಾರೆ. ರೂಪೇಶ್ ಜಿ ರಾಜ, ಅರುಣ್ ಶೆಟ್ಟಿಯವರ ಸಾಹಿತ್ಯಕ್ಕೆ ಪೀಟರ್ ಎಂ ಜೋಸೆಫ್ ಅವರ ಸಂಗೀತವಿದೆ.

0: ಯುಗ ಪುರುಷ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಎಸ್ ವಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿದ್ರು. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ಐಪಿಎಲ್ ಋತುವಿನಲ್ಲಿ ನಾವಿದ್ದೇವೆ, ಐಪಿಎಲ್ ಕ್ರಿಕೆಟ್ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಹಾಗಾಗಿ ಕ್ರಿಕೆಟ್ನ ಕುರಿತಾದ ಒಂದಿಷ್ಟು ಕಿರು ಮಾಹಿತಿಯೊಂದಿಗೆ ಸಾಗ್ತಾ ಇದ್ದೀವಿ. ಕ್ರಿಕೆಟ್ನಲ್ಲಿ ಅಂಪೈರ್ಗೆ ಅತಿ ಹೆಚ್ಚು ಅಧಿಕಾರ ಇರುತ್ತೆ. ಅಪ್ಪಿತಪ್ಪಿ ಏನಾದರೂ ಬೌಲರ್ ಬೇಕು ಅಂತೇನೆ ನೋಬಾಲನ್ನು ಎಸೆದದ್ದು ಗೊತ್ತಾದರೆ ಆ ಇನ್ನಿಂಗ್ಸ್ನಿಂದಲೇ ಅವನಿಗೆ ಗೇಟ್ ಪಾಸನ್ನು ಕೊಡ್ಬೋದು. ಆ ಅಧಿಕಾರ ಇರತಕ್ಕಂಥದ್ದು ಅಂಪೈರ್ಗೆ. ಮತ್ತು ಒಬ್ಬ ಆಟಗಾರನ ನಡತೆ ಸರಿಯಿಲ್ಲ ಅಂಥೇಳಿ ಅಂಪೈರ್ಗೆ ಅನಿಸಿದ್ರೆ ಆತನನ್ನು ಪಂದ್ಯ ಮುಗಿಯುವವರೆಗೂ ಆಡದಂತೆ ನಿಷೇಧ ಮಾಡ್ಬೋದು. ಆ ಅಧಿಕಾರ ಇರತಕ್ಕಂಥದ್ದು ಅಂಪೈರ್ಗೆ. ಹಿಂದೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ, ಬ್ಯಾಟ್ ಮಾಡಬೇಕಾದಾಗ ಬ್ಯಾಟ್ಸ್ಮನ್ ಏನಾದರೂ ಚೆಂಡು ಬ್ಯಾಟ್ಸ್ಮನ್ನ ಕೈಯಿಂದ ಏನಾದರೂ ತಡೆದ್ರೆ ಅದನ್ನು ಔಟ್ ಅಂಥೇಳಿ ಪರಿಗಣಿಸ್ತಾ ಇದ್ರು. ಆದರೆ ಇತ್ತೀಚಿನ ನಿಯಮದ ಪ್ರಕಾರ ಬ್ಯಾಟ್ ಮಾಡುವಾಗ ಚೆಂಡು ಏನಾದರೂ ಸ್ಟಂಪ್ಗೆ ಬಡಿಯೋದಕ್ಕಿಂತ ಮುಂಚೆ ಬ್ಯಾಟ್ಸ್ಮನ್ ತನ್ನ ಕೈಯಿಂದ ಚೆಂಡನ್ನು ತಡೆದ್ರೆ ಅದನ್ನು ಔಟು ಅಂಥೇಳಿ ಪರಿಗಣಿಸೋದಿಲ್ಲ. ಆ ನಿಯಮವನ್ನು ತೆಗೆದುಹಾಕಲಾಗಿದೆ. ಆದರೆ ಅಂಪೈರ್ ಬ್ಯಾಟ್ಸ್ಮನ್ಗೆ ಎಚ್ಚರಿಕೆಯನ್ನು ಕೊಡಬಹುದು, ಆದರೆ ಔಟ್ ಅಂಥೇಳಿ ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ. ಓ ಮನಸ್ಸೇ ಚಿತ್ತದ ಗೀತೆ ಟಿಪ್ಪು ಹಾಗೂ ಸುಪ್ರಿಯಾರಾಮ್ ಅವರ ಧ್ವನಿಯಲ್ಲಿದೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಜೆಸ್ಸಿ ಗಿಫ್ಟ್ ಸಂಗೀತ ನೀಡಿದ್ದಾರೆ.

ನಾಟ್ ಔಟ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ವಾಸುಕಿ ವೈಭವ್ ಮತ್ತು ಸಂಗಡಿಗರ ಧ್ವನಿಯಲ್ಲಿತ್ತು. ಪ್ರಮೋದ್ ಮರವಂತೆಯವರ ಸಾಹಿತ್ಯಕ್ಕೆ ಜುದಾ ಸಾಂದೆಯವರ ಸಂಗೀತವಿತ್ತು. ವೀರಪರ ಪರಿಚಿತದ ಗೀತೆ ಪ್ರಸಾರವಾಗ್ತಾ ಇದೆ. ಶ್ರೇಯಾ ಘೋಷಾಲ್ ಮತ್ತು ಕಾರ್ತಿಕ್ ಅವರ ಧ್ವನಿಯಲ್ಲಿ ಎಸ್ ನಾರಾಯಣ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ಮಿಸ್ ನಂದಿನಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಅನುರಾಧ ಭಟ್ ಅವರ ಧ್ವನಿಯಲ್ಲಿತ್ತು. ಸಾಯಿ ಸರ್ವೇಶ್ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು. ಓ ಗುಲಾಬಿಯ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಗುರುಕಿರಣ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ರಾಮನಾರಾಯಣ್ ಕೆ ಅವರ ಸಾಹಿತ್ಯಕ್ಕೆ ಕೃಪಾಕರ್ ಅವರ ಸಂಗೀತವಿದೆ.

0: ಕುಡಿತವು ಹಲವು ಅನರ್ಥಗಳಿಗೆ ಮೂಲ. ದಿನದ ಸಂಪಾದನೆ ಹಾಳು, ಆರೋಗ್ಯಕ್ಕೆ ಹಾನಿ, ಸಂಬಂಧಗಳು ನುಚ್ಚುನೂರು, ಗೌರವ ಬೀದಿಪಾಲು.
1: ಮರಣದ ಬಾಗಿಲು ತಟ್ಟದೆ ನೀನು ಬುದ್ಧ ವಿವೇಕರ ಮಾರ್ಗದಿ ನಡೆಯೋ.
2: ಕುಡಿತದ ಚಟವೆಂದರೆ ಧರ್ಮಾರ್ಥಗಳ ನಾಶ ಮಾತ್ರವಲ್ಲ, ಸರ್ವನಾಶ ಎಂದೇ ಅರ್ಥ. ನಿಮಗಾಗಿ, ನಿಮ್ಮ ಕುಟುಂಬದ ನೆಮ್ಮದಿಗಾಗಿ, ಒಳಿತಿಗಾಗಿ ಕುಡಿತ ತ್ಯಜಿಸಿ ಗೌರವ ಹೆಚ್ಚಿಸಿಕೊಳ್ಳಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ತನಿಖಾ ದಳ ಸಿಬಿಐ ನಿರ್ದೇಶಕ ಪ್ರವೀಣ್ ಸೂದ್ ಅವರ ಸೇವಾವಧಿಯನ್ನು ಕೇಂದ್ರ ಸರ್ಕಾರ ಒಂದು ವರ್ಷ ವಿಸ್ತರಣೆ ಮಾಡಿದೆ. ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಈ ಸಂಬಂಧ ಆದೇಶ ಹೊರಡಿಸಿದೆ. ಸಚಿವ ಸಂಪುಟದ ನೇಮಕಾತಿ ಸಮಿತಿಯು ಇದೇ 24ರ ನಂತರವೂ ಸೂದ್ ಅವರನ್ನು ತನಿಖಾ ಸಂಸ್ಥೆಯ ನಿರ್ದೇಶಕರಾಗಿ ಮುಂದುವರೆಸಲು ಸಮ್ಮತಿಸಿದೆ. ಇರಾನ್ ಜೊತೆಗಿನ ಯುದ್ದದ ಸಮಯದಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸಂಯುಕ್ತ ಅರಬ್ ಒಕ್ಕೂಟಕ್ಕೆ ರಹಸ್ಯವಾಗಿ ತೆರಳಿ ಅಲ್ಲಿನ ಅಧ್ಯಕ್ಷರನ್ನು ಭೇಟಿಯಾಗಿರುವುದಾಗಿ ವರದಿಯಾಗಿದೆ. ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ 101 ಜಾತಿಗಳಿಗೆ ಲಭ್ಯವಿರುವ ಶೇಕಡಾ 15ರ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಹಂಚಿಕೆಯಾಗಿ 400 ರೋಸ್ಟರ್ ಬಿಂದುಗಳ ವರ್ತುಲಗಳನ್ನು ಪಾಲಿಸುವ ಕುರಿತು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇಂಡಿಯನ್ ಅಕಾಡೆಮಿ ಪದವಿ ಕಾಲೇಜು ಆಯೋಜಿಸಿದ್ದ 13ನೇ ವಿದ್ಯಾರ್ಥಿ ವೇತನ ವಿತರಣೆ ಸಮಾರಂಭವನ್ನು ಇಂಧನ ಸಚಿವ ಕೆಜೆ ಜಾರ್ಜ್ ಉದ್ಘಾಟಿಸಿದ್ದಾರೆ. ಜೂನ್ 21ರಂದು 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪ್ರಯುಕ್ತ ವಿಧಾನಸೌಧದ ಮುಂಭಾಗ 5,000 ಮಂದಿ ಯೋಗ ಪ್ರದರ್ಶನ ನೀಡಲಿದ್ದು, ರಾಜ್ಯಾದ್ಯಂತ ನಡೆಯಲಿರುವ ಕಾರ್ಯಕ್ರಮದಲ್ಲಿ 25 ಲಕ್ಷಕ್ಕೂ ಹೆಚ್ಚು ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರು ನಗರದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಅತ್ಯಾಧುನಿಕ ವಿಡಿಯೋ ಕಣ್ಗಾವಲು ವ್ಯವಸ್ಥೆ ಕಾರ್ಯಾರಂಭ ಮಾಡಿದೆ. ಇದರಿಂದ ದಿನದ 24 ಗಂಟೆಯೂ ಪ್ರಯಾಣಿಕರ ಓಡಾಟ ಮತ್ತು ನಿಲ್ದಾಣದ ಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡಲು ಅನುಕೂಲವಾಗಲಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ 12ನೇ ತರಗತಿ ಪರೀಕ್ಷಾ ಫಲಿತಾಂಶ ಪ್ರಕಟಗೊಂಡಿದ್ದು, ಶೇಕಡಾ 85ರಷ್ಟು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಫಲಿತಾಂಶ ಶೇಕಡಾ 3ರಷ್ಟು ಕುಸಿದಿದೆ ಎಂದು ವರದಿಯಾಗಿದೆ. ಚಿನ್ನಬೆಳ್ಳಿ ಮೇಲಿನ ಆಮದು ಸುಂಕವನ್ನು ಕೇಂದ್ರ ಸರ್ಕಾರ ಶೇಕಡಾ 15ಕ್ಕೆ ಹೆಚ್ಚಿಸಿರುವುದರಿಂದ ಒಂದೇ ದಿನ ದಾಖಲೆ ಮಟ್ಟದಲ್ಲಿ ಜಿಗಿತ ಕಂಡಿದೆ. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿಂದು ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ,
0: ಜಡ ದಿನವ ಮುದಗೊಳಿಸೋ ಸಹಪಾಠಿ,
1: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
0: ನಿಮ್ಮ ಭಾವಲೋಕದ ರಾಯಭಾರಿ ಈಗ 90ರ ತಾರುಣ್ಯ. ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ.

0: ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಟಿ ಕಾರುಣ್ಯರಾಮ್. ನನ್ನ ಫೇವ್ರೆಟ್ ಎಫ್ ಎಂ ನಾನು ಯಾವಾಗ್ಲೂ ಕೇಳ್ತಾ ಇರ್ತೀನಿ, ವಿವಿಧ ಭಾರತಿ ಎಫ್ ಎಂ ನ. ತುಂಬಾ ಬ್ಯೂಟಿಫುಲ್ ಪ್ರೋಗ್ರಾಮ್, ತುಂಬಾ ಒಳ್ಳೊಳ್ಳೆ ಆರ್ಜೆಗಳಿಲ್ಲಿ ತುಂಬಾ ಅದ್ಭುತವಾಗಿ ಪ್ರೋಗ್ರಾಮ್ ನ ನಡೆಸ್ಕೊಡ್ತಾರೆ. ನೀವು ಕೂಡ ತಪ್ಪದೆ ಕೇಳಿ, ಮನರಂಜನೆಗಾಗಿ ಕೇಳಿ ವಿವಿಧ ಭಾರತಿ ಎಫ್ ಎಂ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ ಏನು ಸುಂದರ ನಾದ ಮಕರಂದ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: 10:05:50 ಆಗೋಯ್ತು. 10:05:50 ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ ಅಂತ ನಿಮ್ಮೊಂದಿಗಿದ್ದೇನೆ. ಒಂದಿಷ್ಟು ಹಳೆಯ ಮಧುರವಾದ ಅಪರೂಪದ ಗೀತೆಗಳನ್ನ ಕೇಳ್ತಾ ಸಾಗುವ ಈ ಸಮಯದಲ್ಲಿ ಹಳೆಯ ಅಪರೂಪದ ಗೀತೆಗಳು ಅಂತ ಕೂಡಲೇ 1968 ತೆರೆ ಕಂಡಂತಹ ಮಣ್ಣಿನ ಮಗ ಚಿತ್ರದ ಗೀತೆ ಜ್ಞಾಪಕಕ್ಕೆ ಬರುತ್ತೆ. ತುಂಬ ಚಂದದ ಗೀತೆ, ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ವಿಜಯಭಾಸ್ಕರ್ ಅವರ ಸಂಗೀತವಿದೆ. 1968 ತೆರೆಕಂಡ ಚಿತ್ರ ಇದು. ಡಾಕ್ಟರ್ ರಾಜ್, ಕಲ್ಪನಾ, ಎಂ ಪಿ ಶಂಕರ್, ಡಿಕ್ಕಿ ಮಾಧವರಾವ್, ರಾಮಚಂದ್ರರಾವ್ ಮುಂತಾದವರು ತಾರಾಗಣದಲ್ಲಿದ್ದರು. ಗೀತಪ್ರಿಯ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಇದು ಮಣ್ಣಿನ ಮಗ. ಆ ಚಿತ್ರದ ಒಂದು ಸುಂದರ ಗೀತೆಯೊಂದಿಗೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಆರಂಭ.
4: ಭಗವಂತ ಕೈ ಕೊಟ್ಟ, ಭಗವಂತ ಕೈ ಕೊಟ್ಟ.

ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ಇವಾಗ ಪ್ರಸಾರವಾಗುತ್ತೆ. ಎಲ್ಲಾರೀಶ್ವರಿಯವರ ಧ್ವನಿಯಲ್ಲಿ ಮೇಯರ್ ಮುತ್ರಣ ಚಿತ್ರದ ಗೀತೆ ಇವಾಗ ಪ್ರಸಾರವಾಗ್ತಾ ಇದೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಮೇಯರ್ ಮುತ್ರಣ ಚಿತ್ರ ತೆರೆ ಕಂಡದ್ದು 1969. ಡಾಕ್ಟರ್ ರಾಜ್ ಭಾರತಿ, ವಿಜಯಭಾನು, ಬಿವಿ ರಾಧಾ, ಎಂ ಪಿ ಶಂಕರ್ ಮುಂತಾದವರು ತಾರಾಗಣದಲ್ಲಿದ್ದರು. ಸಿದ್ದಲಿಂಗಯ್ಯ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಇದು. ಮೇಯರ್ ಮುತ್ರಣ ಆ ಚಿತ್ರದ ಗೀತೆ ಇವಾಗ ಪ್ರಸಾರವಾಗುತ್ತೆ. ಈ ಗೀತೆಯ ನಂತರ ನೀವು ಕೇಳ್ತೀರಿ ಮಲ್ಲಮ್ಮನ ಪವಾಡ ಚಿತ್ರದ ಗೀತೆ. ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರ ಸಾಹಿತಿ ಕೆ ವಿಜಯಭಾಸ್ಕರ್ ಅವರ ಸಂಗೀತವಿದೆ. 1969 ತೆರೆಕಂಡ ಚಿತ್ರ ಇದು. ಮಲ್ಲಮ್ಮನ ಪವಾಡ, ತಾರಾಗಣದಲ್ಲಿ ಡಾಕ್ಟರ್ ರಾಜ್, ಬಿ ಸರೋಜಾದೇವಿ, ವಜ್ರಮಣಿ, ಸಂಪತ್, ಲಕ್ಷ್ಮೀದೇವಿ ಮುಂತಾದವರಿದ್ದರು. ಪುಟ್ಟಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಇದು. ಮಲ್ಲಮ್ಮನ ಪವಾಡ ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ಎಲ್ಲಾರೀಶ್ವರಿಯವರ ಧ್ವನಿಯಲ್ಲಿ.

ಕಪ್ಪು ಬಿಳುಪು ಚಿತ್ರಗೀತೆ ಇವಾಗ ಪ್ರಸಾರವಾಗ್ತಾ ಇದೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಪಿ ಸುಶೀಲಾ ಧ್ವನಿಯಾಗಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಆರ್ ರತ್ನ ಅವರ ಸಂಗೀತವಿದೆ. ಕಪ್ಪು ಬಿಳುಪು ಚಿತ್ರ ತೆರೆಕಂಡದ್ದು 1969 ಕಲ್ಪನಾ ಇದ್ರು, ಸುದರ್ಶನ್, ರಾಜೇಶ್, ರಾಮಚಂದ್ರ ಶಾಸ್ತ್ರಿಗಳು, ಬಾಲಕೃಷ್ಣ ಮುಂತಾದವರು ತಾರಾಗಣದಲ್ಲಿದ್ದರು. ಪುಟ್ಟಣ ಕಣಗಾಲ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಇದು ಕಪ್ಪು ಬಿಳುಪು. ಆ ಚಿತ್ರದ ಒಂದು ಸುಂದರ ಗೀತೆ ಈ ಹೊತ್ತಿನಲ್ಲಿ.

0: ವಿಜಯವಾಣಿ ಚಿತ್ರಗೀತೆ ಪ್ರಸಾರವಾಯಿತು. ಎಸ್ ಜಾನಕಿ ಮತ್ತು ವಾಣಿ ಜಯರಾಮ್ ಧ್ವನಿಯಾಗಿದ್ದರು. ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ವಿಜಯವಾಣಿ ಚಿತ್ರ ತೆರೆ ಕಂಡದ್ದು 1976 ಶ್ರೀನಾಥ್ ಇದ್ರು, ಅಶೋಕ್, ದ್ವಾರಕೀಶ್, ಕಲ್ಪನಾ, ಹೇಮಾ ಚೌಧರಿ ಮುಂತಾದವರು ತಾರಾಗಣದಲ್ಲಿದ್ದರು. ಎನ್ ವೆಂಕಟೇಶ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಇದು ವಿಜಯವಾಣಿ. ಆ ಚಿತ್ರದ ಗೀತೆಯನ್ನು ಕೇಳಿದ್ರಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ನಾವು ಸಾಕ್ತಾ ಇದ್ದೇವೆ. ತಡ ಮಾಡದಲೇ ಒಂದಾದರ ಮೇಲೆ ಒಂದರಂತೆ ಗೀತೆಗಳನ್ನು ಕೇಳ್ತಾ ಸಾಗುವ ಪದವೀಧರ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಪಿ ವಿ ಶ್ರೀನಿವಾಸ್ ಧ್ವನಿಯಾಗಿದ್ದಾರೆ. ಸಿ ವಿ ಶಿವಶಂಕರ್ ಅವರ ಸಾಹಿತ್ಯಕ್ಕೆ ಆರ್ ರತ್ನ ಅವರ ಸಂಗೀತವಿದೆ. ಪದವೀಧರ ಚಿತ್ರ ತೆರೆ ಕಂಡದ್ದು 1967 ಉದಯ್ಕುಮಾರ್, ನರಸಿಂಹರಾಜ್, ಬಾಲಕೃಷ್ಣ, ಕಲ್ಪನಾ, ಜಯಶ್ರೀ ಮುಂತಾದವರು ತಾರಾಗಣದಲ್ಲಿದ್ದರು. ಪದವೀಧರ ಚಿತ್ರದ ನಿರ್ದೇಶನ ಸಿ ವಿ ಶಿವಶಂಕರ್ ಅವರು ಮಾಡಿದರು. ಆ ಚಿತ್ರದ ಒಂದು ಸುಂದರ ಗೀತೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ.

0: ಪುಸ್ತಕ ಮನುಷ್ಯನ ಅತ್ಯುತ್ತಮ ಸ್ನೇಹಿತ. ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ.
1: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ, ಪುಸ್ತಕ ಪ್ರೀತಿಯು ಪರಿಸರ

0: ಪ್ರೀತಿಯನ್ನು, ಮನುಷ್ಯ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ, ಜೀವನ ಮೌಲ್ಯಗಳನ್ನು, ಆದರ್ಶಗಳನ್ನು ಕಲಿಸುತ್ತದೆ.
1: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ.
2: ಏನಿದಂಗ್ಪಟ್ಟಿ ಮೇಲೆ ಕಾವ್ಯ ಸೃಷ್ಟಿ ಯಾರ್ದು?
3: ನಂದೇ ಸರ್, ಯುಗಾದಿ ಹಬ್ಬದಿನ ಒಂದು ಹತ್ತಲಿ ಪೇಪರ್ ಸಿಗಲಿ ಸರ್, ಕತ್ಲಲ್ಲಿ ಗಿಜ್ಬಿಡೆ ಸರ್.
4: ಬೆಲ್ಲದಂತೆ ಕರಗಲಿ ಹೃದಯ ನಿತ್ಯದ ಬೇವಿನ ಬೇಗೆಗೆ. ಭೇಷ್ ಶಾಬಾಷ್. ನೋಡಿ, ಕಾವ್ಯ ಸ್ಫುರಣ ಆಗುದಕ್ಕೆ ಕಾಲಮಿತಿ ದಿನಮಾನ ಅಂತಿರುವುದಿಲ್ಲ. ಕಾವ್ಯ ಸೃಷ್ಟಿಯೇ ಹಾಗೆ ಸಂದರ್ಭೋಚಿತವಾಗಿ ಸಂದರ್ಭಾನುಸಾರ ಆಗುವಂಥದ್ದು. ಈ ವಯಸ್ಸಿಗೆ ಎಂಥ ವಾಗ್ಧೋರಣೆ, ಮೆಚ್ಚತಕ್ಕದ್ದೇ.
5: ನಾನು ಕನ್ನಡ ಕಲಾಬಂಧು ಸುಚೇಂದ್ರ ಪ್ರಸಾದ. ಅಸಂಖ್ಯರ ಹಾಗೆ ನಾನು ವಿವಿಧ ಭಾರತಿ ನಿತ್ಯ ಕೇಳುಗ. ಕೃತ್ರಿಮ ಕೃತಕ ರಹಿತ ಸಂಬದ್ಧ ಕಾರ್ಯಕ್ರಮ ಗುಚ್ಛದ ಪ್ರಸರಣಕ್ಕೆ ಸೂಕ್ತ ವೇದಿಕೆ ಅನ್ನೋ ಕಾರಣಕ್ಕೆ ವಿವಿಧ ಭಾರತಿ ನನಗೆ ಅಚ್ಚುಮೆಚ್ಚು. ನಿತ್ಯ ಕೇಳ್ತಿರೋಣ ವಿವಿಧ ಭಾರತಿ.
6: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ. ಏನು ಇಂಚರ, ಏನು ಸುಂದರ ನಾದ ಮಕರಂದ.
7: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿ.

ಮೂಡಿ ಬಂದ ಸುಂದರ ಗೀತೆ ನಕ್ಕರೆ ಅದೇ ಸ್ವರ್ಗ ಚಿತ್ರದಾಗಿತ್ತು. ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಧ್ವನಿಯಲ್ಲಿ ಮೂಡಿ ಬಂತು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿತ್ತು. ನಕ್ಕರೆ ಅದೇ ಸ್ವರ್ಗ ಚಿತ್ರ ತೆರೆ ಕಂಡದ್ದು 1967. ನರಸಿಂಹರಾಜು, ಅರುಣ್ ಕುಮಾರ್, ಆರ್ ನಾಗೇಂದ್ರ ರಾವ್, ಶೈಲಶ್ರೀ, ಡಿಕ್ಕಿ ಮಾಧವರಾವ್ ಮುಂತಾದವರು ತಾರಾಗಣದಲ್ಲಿದ್ದರು. ಎಂ ಆರ್ ವಿಠಲ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದ ಚಿತ್ರ ಇದು, ನಕ್ಕರೆ ಅದೇ ಸ್ವರ್ಗ. ಈಗ ಪ್ರಸಾರವಾಗುತ್ತೆ ರಾಜ ನನ್ನ ರಾಜ ಚಿತ್ರದ ಗೀತೆ. ಪಿ ಬಿ ಶ್ರೀನಿವಾಸ್ ಧ್ವನಿಯಾಗಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ. ಜೆ ಕೆ ವೆಂಕಟೇಶ್ ಅವರ ಸಂಗೀತವಿದೆ. ರಾಜ ನನ್ನ ರಾಜ ಚಿತ್ರ ತೆರೆ ಕಂಡದ್ದು 1976.

ಹಳೆಯ ಮಧುರವಾದ ಗೀತೆಗಳನ್ನು ಕೇಳ್ತಾ ಸಾಗುವ ಒಂದು ಗಂಟೆಯ ಅವಧಿ. ಈಗ ಪ್ರಸಾರವಾಗುತ್ತೆ ಮಲ್ಲಿ ಮದುವೆ ಚಿತ್ರದ್ದು. ಚಿತ್ರದ ಒಂದು ಗೀತೆ ಎಸ್ ಜಾನಕಿ ಧ್ವನಿಯಾಗಿದ್ದಾರೆ. ಕೂರ ಸೀತಾರಾಮ ಶಾಸ್ತ್ರಿಗಳ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ. ಮಲ್ಲಿ ಮದುವೆ ಚಿತ್ರ ತೆರೆಕಂಡದ್ದು 1963. ಡಾಕ್ಟರ್ ರಾಜ್, ಲೀಲಾವತಿ, ಉದಯ್ಕುಮಾರ್, ಸಾಹುಕಾರ ಜಾನಕಿ, ರಾಜಶಂಕರ್ ಮುಂತಾದವರು ತಾರಾಗಣದಲ್ಲಿದ್ದರು. ಜಿ ಆರ್ ನಂದನ್ ಅವರ ಧ್ವನಿಯಲ್ಲಿ, ಜಿ ಆರ್ ನಂದನ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಮಲ್ಲಿ ಮದುವೆ. ಆ ಚಿತ್ರದ ಒಂದು ಗೀತೆ ಈ ಹೊತ್ತಿನಲ್ಲಿ.

ಒಂದು ಗಂಟೆಯ ಅವಧಿ ಹಳೆಯ ಮಧುರವಾದ ಗೀತೆಗಳನ್ನೇ ಕೇಳಬೇಕು ಅಂತಕ್ಕಂತಹ ಹೊತ್ತು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತು. ಈಗ ಪ್ರಸಾರವಾಗುತ್ತೆ ಗೀತಪ್ರಿಯ ಅವರ ರಚನೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಬೆಳವಲದ ಮಡಿಲಲ್ಲಿ ಚಿತ್ತದ ಗೀತೆ, ರಾಜನ್ ನಾಗೇಂದ್ರ ಅವರ ಸಂಗೀತವಿರ್ತಕ್ಕಂತಹ ಈ ಗೀತೆ 1975 ತೆರೆಕಂಡ ಚಿತ್ರ ಬೆಳವಲದ ಮಡಿಲಲ್ಲಿ.

ಮನ್ಸರ್ ಮಾಡಿ ಅವರಿಷ್ಟಂಗೆ ಆಡಾಕ್ಬಿಟ್ಬಿಟ್ಟೆ. ನಿನ್ನೆ ಅವರು ಕಲ್ನ ಕಡ್ದು ಕುಡಿಯಾ ಕೂಡ್ಬಿಟ್ರು. ಮನ್ಸರ್ ಮಾಡಿ ಅವರಿಷ್ಟಂಗೆ ಆಡಾಕ್ಬಿಟ್ಬಿಟ್ಟೆ. ನಿನ್ನೆ ಅವರು ಕಲ್ನ ಕಡ್ದು ಕುಡಿಯಾ ಕೂಡ್ಬಿಟ್ರು. ನಿನ್ನ ಹೆಸರನ್ ಹೇಳ್ಕಂಡೆಷ್ಟೋ ಪಾಪ ಮಾಡ್ತಾರೆ.

ಕುಂಚದ ಕಲೆ ಬಲೆ ರವಿವರ್ಮಂತಾದ್ರೆ ಗೀತೆಗಳ ಗಣಿ ಆಕಾಶವಾಣಿ. ಸೊಸೆ ತಂದ ಸೌಭಾಗ್ಯ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಶ್ರೀಕಂಠದಲ್ಲಿ ಮೂಡಿ ಬಂತು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ವೆಂಕಟೇಶ್ ಅವರ ಸಂಗೀತವಿತ್ತು. ಸೊಸೆ ತಂದ ಸೌಭಾಗ್ಯ ಚಿತ್ರ ತೆರೆಕಂಡದ್ದು 1977. ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತಾ ಈಗ ಪ್ರಸಾರವಾಗುತ್ತೆ ಗಾಳಿ ಗೋಪುರ ಚಿತ್ರದ ಗೀತೆ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಸೊರಟ್ ಅಶ್ವಥ್ ಅವರ ಸಾಹಿತ್ಯಕ್ಕೆ ಎಂ ವೆಂಕಟರಾಜು ಅವರ ಸಂಗೀತವಿದೆ. ನಂದಾದೀಪ ಚಿತ್ರದ ಗೀತೆ ಇದು. 1967

8ರಲ್ಲಿ ಈ 63ರಲ್ಲಿ ಈ ಚಿತ್ರ ತೆರೆ ಕಾಣ್ತು. ಡಾಕ್ಟರ್ ರಾಜ್, ಉದಯ್ ಕುಮಾರ್, ಕೆ ಎಸ್ ಅಶ್ವಥ್, ಸೋರಟ್ ಅಶ್ವಥ್, ಲೀಲಾವತಿ ಮುಂತಾದವರು ತಾರಾಗಣದಲ್ಲಿದ್ದರು. ಎಂ ಆರ್ ವಿಠಲ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಇದು ನಂದಾದೀಪ. ಆ ಚಿತ್ರದ ಒಂದು ಸುಂದರ ಗೀತೆ ಇವತ್ತಿನ ಈ ಹೊತ್ತಿನಲ್ಲಿ.

0: ನಮ್ಮ ಮಾತೇ ನಮ್ಮ ಮಾತೆ, ಆಡುವ ಮಾತು ಒಳ್ಳೆಯ ಮಾತೇ ಆಗಿರಲಿ. ಮಾತಿನ ಮಹತ್ವದಿಂದಲೇ ಮಿತ್ರರು ಹಾಗೂ ಶತ್ರುಗಳು ಒದಗಿ ಬರುವುದು. ನಾಲಗೆಯ ತುದಿಯಲ್ಲಿ ಲಕ್ಷ್ಮೀ ನೆಲೆಸಿದ್ದಾಳೆ ಎನ್ನುತ್ತದೆ ಶಾಂಗ್ರದರ ಪದ್ಧತಿ. ಮಾತಿನಿಂದ ನಗೆ, ಮಾತಿನಿಂದ ಹಗೆ ಎಂದಿದ್ದಾನೆ ಕವಿ ಸರ್ವಜ್ಞ.
1: ಹತ್ತು ಗಂಟೆ 59:25 ಈ ಸಮಯದಲ್ಲಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಗಿಸುವ ಸಮಯ ಕೂಡ ಬಂದಿದೆ. ಕಾರ್ಯಕ್ರಮದೊಂದಿಗೆ ಇದ್ದಂತಹ ಎಲ್ಲ ಶ್ರೋತೃ ಬಂಧುಗಳಿಗೆ, ಕಾರ್ಯಕ್ರಮವನ್ನು ಕೇಳಿದ, ಸಂದೇಶವನ್ನು ರವಾನಿಸಿದ ಎಲ್ಲರಿಗೂ ಧನ್ಯವಾದ, ನಮಸ್ಕಾರ ಅಂತ ಹೇಳ್ತಾ ಇನ್ನು ನಾನು ಹೊರಡ್ತಾ ಇದ್ದೀನಿ. ನಮ್ಮ ಮುಂದಿನ ಎಲ್ಲ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದಾರೆ ವಿನೂತಾ. ನಿಮ್ಮ ದಿನ ಶುಭ ದಿನವಾಗಲಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆಸ್ಕಾಂನ ಎಲ್ಲ ಕಾರ್ಯ ಮತ್ತು ಪಾಲನಾ ಉಪವಿಭಾಗಗಳಲ್ಲಿ ಇದೇ 16ರಂದು ಗ್ರಾಹಕ ಸಂವಾದ ಸಭೆ ಏರ್ಪಡಿಸಲಾಗಿದೆ. ಗ್ರಾಹಕ ಸಂವಾದ ಸಭೆಯಲ್ಲಿ ಗ್ರಾಹಕರು ಪಾಲ್ಗೊಂಡು ವಿದ್ಯುತ್ ಸಂಬಂಧಿತ ಸಮಸ್ಯೆಗಳಲ್ಲಿ ಬೆಸ್ಕಾಂನ ಅಧಿಕಾರಿಗಳೊಂದಿಗೆ ಮುಖಾಮುಖಿ ಚರ್ಚಿಸಿ ಪರಿಹರಿಸಿಕೊಳ್ಳಬಹುದು ಎಂದು ಬೆಸ್ಕಾಂನ ಪ್ರಧಾನ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದಡಿ ಬರುವ ಇಂಡಿಯಾ ಎಐ ಮಿಷನ್ ದೆಹಲಿಯಲ್ಲಿ ನಿನ್ನೆ ಎಐ ಆರ್ಥಿಕತೆ ಲಭ್ಯತೆಯನ್ನು ಹೆಚ್ಚಿಸುವ ನಿಟ್ಟನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಲಾಭರಹಿತ ಸಂಸ್ಥೆ ಕಾರ್ಯದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ದೆಹಲಿಯಲ್ಲಿ ನಿನ್ನೆ ಭಾರತ್ ಇನ್ನೋವೇಟ್ಸ್ 2026ರ ಭಾಗವಾಗಿ ಉದ್ಯಮದ ನಾಯಕರೊಂದಿಗೆ ದುಂಡುಮೇಜಿನ ಸಭೆ ನಡೆಸಿದರು. ಸಭೆಯಲ್ಲಿ ಭಾರತದ ಡಿಪ್ಟೆಕ್ ಮತ್ತು ಸಂಶೋಧನೆ ಆಧಾರಿತ ನಾವೀನ್ಯತಾ ಪೂರಕ ವ್ಯವಸ್ಥೆ ರೂಪಿಸಲು ಜಾಗತಿಕ ನಾಯಕರು ಹಾಗೂ ಸಂಸ್ಥೆಗಳ ಪಾಲುದಾರರೊಂದಿಗೆ ಸಮಗ್ರ ಚರ್ಚೆ ನಡೆಸಿದರು. ನೌಕರರ ಭವಿಷ್ಯ ನಿಧಿ ಇಪಿಎಫ್ಒ ಭವಿಷ್ಯ ನಿಧಿ ಹಿಂಪಡೆಯುವಿಕೆ ಕ್ಲೇಮ್ಗಳನ್ನು ಇತ್ಯರ್ಥಪಡಿಸುವ ಪ್ರಕ್ರಿಯೆಯನ್ನು ಸ್ವಯಂಚಾಲಿತಗೊಳಿಸುವ ನಿಟ್ಟನಲ್ಲಿ ಕಾರ್ಯೋನ್ಮುಖವಾಗಿದೆ. ಬರುವ ಸೆಪ್ಟೆಂಬರ್ 2026ರವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಜಾರಿಗೆ ಬರುವಂತೆ ಕಚ್ಚಾ ಸಕ್ಕರೆ, ಬಿಳಿ ಸಕ್ಕರೆ ಮತ್ತು ಸಂಸ್ಕರಿಸಿದ ಸಕ್ಕರೆ ಸೇರಿದಂತೆ ಸಕ್ಕರೆಯ ರಫ್ತು ನಿಷೇಧಿಸಿದೆ. ಅಧಿಸೂಚನೆಯ ಪ್ರಕಾರ ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ರಫ್ತು ನೀತಿಯನ್ನು ನಿರ್ಬಂಧಿತದಿಂದ ನಿಷೇಧಿತ ವಲಯಕ್ಕೆ ತಿದ್ದುಪಡಿ ಮಾಡಿದೆ. ಮೇ ಹಾಗೂ ಜೂನ್ ಮಾಹೆಗಳಿಗೆ ಸಂಬಂಧಿಸಿದಂತೆ ಜಿಲ್ಲೆಯ ಅಂತ್ಯೋದಯ ಪಡಿತರ ಚೀಟಿಗೆ ಒಟ್ಟು 70 ಕೆಜಿ ಅಕ್ಕಿ ಹಾಗೂ ಆದ್ಯತಾ ಪಡಿತರ ಚೀಟಿಯ ಪ್ರತಿ ಸದಸ್ಯರಿಗೆ ರಾಜ್ಯ ಮತ್ತು ಕೇಂದ್ರ ವರ್ಗದಡಿಯ ಪಡಿತರ ಕಾರ್ಡುಗಳಿಗೆ ಸೇರಿದಂತೆ ಒಟ್ಟು 10 ಕೆಜಿ ಅಕ್ಕಿ ವಿತರಿಸಲಾಗುತ್ತಿದೆ ಎಂದು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವ ಥಾಯ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಪಿವಿ ಸಿಂಧು, ಲಕ್ಷ್ಯ ಸೇನ್ ಮತ್ತು ಕಿಡಂಬಿ ಶ್ರೀಕಾಂತ್ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಚೈನೀಸ್ ತೈಪೆಯ ತುಂಗ್ ಸಿಯೋತಾಂಗ್ ಅವರನ್ನು 21-9, 21-12 ಮಣಿಸಿದರು. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿಂದು ಪಂಜಾಬ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ಸ್ಟುಡಿಯೋದಲ್ಲಿ ಸಮಯ ಆಗಿದೆ ಸರಿಯಾಗಿ 11:04:52. ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನು ಆಲಿಸುವಂತಹ ಸಮಯ ಇದು. ಆರಂಭದಲ್ಲಿ ಮೂಡಿ ಬರ್ತಾ ಇದೆ ಕಾರ್ತಿಕ್ ಮತ್ತು ನಂದಿತಾ ಅವರ ಧ್ವನಿಯಲ್ಲಿ ಸ್ಲಮ್ ಬಾಲ ಚಿತ್ರದಿಂದ ಮನಸ್ಸು ರಂಗಾಗಿದೆ ಅನ್ನೋ ಸಾಂಗ್ ಹಾಗೇನೆ ಜೊತೆಯಾಗಿ ಮೂಡಿ ಬರ್ತಾ ಇದೆ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಕಂಠಸಿರಿಯಲ್ಲಿ ರಾಜಧಾನಿ ಚಿತ್ರದಿಂದ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಗಳು ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗಾಗಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಆಕಾಶವಾಣಿ ವಿವಿಧ ಭಾರತಿ ಕನ್ನಡವನ್ನ ಟ್ಯೂನ್ ಮಾಡಿದ್ದೀರಿ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಆಲಿಸ್ತಾ ಇದ್ದೀರಿ. ಮುಂದೆ ನಿಮಗೋಸ್ಕರ ಮೂಡಿ ಬರ್ತಾ ಇದೆ ಮಿಲನ ಚಿತ್ರದಿಂದ ಉದಿತ್ ನಾರಾಯಣ್ ಮತ್ತು ಚಿತ್ರ ಅವರ ಗಾಯನದಲ್ಲಿ ಮನೋಮೂರ್ತಿಯವರ ಸಂಗೀತಕ್ಕೆ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವಿರುವ ಗೀತೆ, ಹಾಗೇನೆ ಜೊತೆಯಾಗಿ ಮೂಡಿ ಬರ್ತಾ ಇದೆ ಬಿಂದಾಸ್ ಚಿತ್ರದಿಂದ ಶಾನ್ ಅವರ ಗಾಯನದಲ್ಲಿ ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ.

ಸಮಯ ಆಗಿದೆ 11:30 ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಈ ಸಮಯ ಕಲಾ ಭಾರತೀಯ ಸಮಯ. ಕಲೆಗೆ ಸಂಬಂಧಪಟ್ಟ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಸಾಧಕರನ್ನ ಸಂಭ್ರಮಿಸುವಂತಹ ವೇದಿಕೆ ಇದು ಈ ನಮ್ಮ ಕಲಾಭಾರತಿ. ಇಂದಿನ ಕಲಾಭಾರತಿಯಲ್ಲಿ ನಾವು ಭರತನಾಟ್ಯ ಕಲಾವಿದೆ ನಾಗರತ್ನ ಹಡಗಲಿ ಅವರ ಬಗ್ಗೆ ಮಾತಾಡ್ತಾ ಸುಮಧುರವಾದ ಗೀತೆಗಳನ್ನು ಕೂಡ ಆಲಿಸಬಹುದು.

ಭರತನಾಟ್ಯ ನೃತ್ಯ ಕಲೆಗೆ ಹೇಳಿ ಮಾಡಿಸಿದಂತ ಮುಖಭಾವ, ವೇದಿಕೆಯ ಮೇಲೆ ನರ್ತಿಸುವಾಗ ಪಾತ್ರದೊಳಗೇನೆ ಪರಕಾಯ ಪ್ರವೇಶ, ತನ್ಮಯತೆ ಇವರ ವೈಶಿಷ್ಟ್ಯ. ಇವರೇ ಕಳೆದ ಎರಡು ದಶಕಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ವ್ಯವಸ್ಥಿತವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಭರತನಾಟ್ಯ ತರಬೇತಿ ನೀಡಿ ಸೈ ಎನಿಸಿಕೊಂಡ ಬಿಡುವಿಲ್ಲದ ನೃತ್ಯ ಕಲಾವಿದೆ ಹಾಗೂ ನಾಟ್ಯ ಗುರು ವಿದುಷಿ ನಾಗರತ್ನ ಹಡಗಲಿಯವರ ಬಗ್ಗೆ ಇಂದಿನ ಕಲಾಭಾರತಿಯಲ್ಲಿ ನಾವು ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ. ಇವರು ಹುಟ್ಟಿದ್ದು ಬೆಳಗಾವಿಯಲ್ಲಿ. ತಂದೆ ರಾಜಶೇಖರ್ ಮತ್ತು ತಾಯಿ ಶ್ರೀ ಶಿವದೇವಿ. ಮಗಳಲ್ಲಿ ನೃತ್ಯ ಕಲಿಯುವ ಕನಸನ್ನು ಸಾಕಾರಗೊಳಿಸಿದ ಪಾಲಕರು ಕಲೆಗೆ ಪೋಷಣೆ ನೀಡುತ್ತಾ ಬೆಂಗಾವಲಾಗಿ ನಿಲ್ತಾರೆ. ನಾಗರತ್ನ ಅವರಿಗೂ ಕೂಡ ನೃತ್ಯದಲ್ಲಿ ಅಪರಿಮಿತ ಆಸಕ್ತಿ ಇದ್ದುದರಿಂದ ಬಹಳ ಶ್ರದ್ಧೆಯಿಂದ ವಿದುಷಿ ಸಂಧ್ಯಾ ಹೊಸಮನಿಯವರಲ್ಲಿ ನೃತ್ಯವನ್ನು ಕಲಿತಾರೆ. ಆನಂತರ ಮೈಸೂರಿನ ರವೀಂದ್ರ ಶರ್ಮಾ, ಧಾರವಾಡದ ಕುಮಾರರಾವ್ ಅವರಲ್ಲಿ ನೃತ್ಯ ಶಿಕ್ಷಣವನ್ನು ಕೂಡ ಮುಂದುವರಿಸ್ತಾರೆ. ಇಷ್ಟೊತ್ತಿಗಾಗಲೇ ನಾಗರತ್ನ ಅವರು ವಿದ್ವತ್ ಪರೀಕ್ಷೆಯನ್ನು ಅತ್ಯುನ್ನತ ಶ್ರೇಣಿಯಲ್ಲಿ ಹಾಗೂ ಅಖಿಲ ಭಾರತೀಯ ಗಂಧರ್ವ ಮಹಾವಿದ್ಯಾಲಯ ನಡೆಸುವ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯನ್ನು ಮುಗಿಸಿ ರಂಗಪ್ರವೇಶವನ್ನು ಮಾಡಿ ಹಲವಾರು ಏಕವ್ಯಕ್ತಿ ಪ್ರದರ್ಶನಗಳನ್ನು ಕೂಡ ಯಶಸ್ವಿಯಾಗಿ ನೀಡಲಾರಂಭಿಸ್ತಾರೆ. ಮತ್ತಷ್ಟು ಇವರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಒಂದು ಸುಮಧುರವಾದ ಗೀತೆಯ ನಂತರ ಮೂಡಿ ಬರ್ತಾ ಇದೆ ಅಮೃತ ಘಳಿಗೆ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿಆರ್ ಛಾಯಾ ಅವರ ಕಂಠಸಿರಿಯಲ್ಲಿ ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತವಿದೆ.

ಕಲಾಭಾರತಿಯಲ್ಲಿ ಇಂದು ನಾವು ನಾಗರತ್ನ ಹಡಗಲಿ ಭರತನಾಟ್ಯ ಕಲಾವಿದೆಯ ಬಗ್ಗೆ ಕಿರು ಮಾಹಿತಿಯನ್ನು ಹಂಚಿಕೊಳ್ತಾ ಸಾಗ್ತಾ ಇದ್ದೀವಿ. ಚಿಕ್ಕಂದಿನಿಂದ ನಾಗರತ್ನ ಅವರು ಶಾಲಾ ಕಾಲೇಜು ವಿದ್ಯಾಭ್ಯಾಸದಲ್ಲಿ ಬಹಳ ಮುಂದಿದ್ದರು. ಬೆಳಗಾವಿಯ ಕಾಲೇಜಿನಲ್ಲಿ ಬಿಕಾಂ ಪದವೀಧರೆ ಕೂಡ ಇವರು. ಮದುವೆಯಾದ ನಂತರ ಇವರು ಗಂಡನ ಮನೆಯವರು ನೃತ್ಯ ಕಲೆಗೆ ಸಂಪೂರ್ಣ ಸಹಕಾರವನ್ನು ಕೂಡ ನೀಡಿದರು. ಹೀಗಾಗಿ 1995 ಧಾರವಾಡದ ಮೃತ್ಯುಂಜಯ ನಗರದಲ್ಲಿ ತಮ್ಮದೇ ಆದ ರತಿಕಾ ನೃತ್ಯ ನಿಕೇತನ ನೃತ್ಯ ಶಾಲೆಯನ್ನು ಕೂಡ ಇವರು ಪ್ರಾರಂಭಿಸುತ್ತಾರೆ. ಲಾಭದ ಉದ್ದೇಶ ಇಲ್ಲದೆ ಸೇವಾ ಮನೋಭಾವನೆಯಿಂದ ನಡೆಸುತ್ತಿರುವ ಈ ನೃತ್ಯ ಶಾಲೆ ಇದೀಗ ಉತ್ತರ ಕರ್ನಾಟಕದಲ್ಲಿಯೇ ನೃತ್ಯದ ಅಭ್ಯಾಸಕ್ಕೆ ಚಿರಪರಿಚಿತ ಆಗಿದೆ. ಗ್ರಾಮೀಣ ಪ್ರದೇಶಗಳಾದ ರಾಮದುರ್ಗ, ಸುರೇಬಾನ್, ಬೈಲಹೊಂಗಲ, ಯರಗಟ್ಟಿ, ಘಟಪ್ರಭಾ, ಗೋಕಾಕ್ ಮುಂತಾದ ಕಡೆಗಳಲ್ಲಿ ಭರತನಾಟ್ಯ ಕಲೆಯನ್ನು ಕೂಡ ಇವರು ಜನಪ್ರಿಯಗೊಳಿಸ್ತಾ ಇದ್ದಾರೆ. ನೃತ್ಯ ಕಲಿಯುವವರಲ್ಲಿ ಬಹಳಷ್ಟು ಮಕ್ಕಳು ಆರ್ಥಿಕವಾಗಿ ದುರ್ಬಲರು ಹಾಗೆಯೇ ಮತ್ತು ಸೌಲಭ್ಯರಹಿತ ವರ್ಗಕ್ಕೆ ಸೇರಿದವರಾಗಿದ್ದಾರೆ. ಹಾಗೆಯೇ ಬಡ ಮಕ್ಕಳ ಏಳಿಗೆಗಾಗಿ ಶ್ರಮಿಸುತ್ತಿರುವ ಸಮಾಜ ಸೇವೆಯಲ್ಲಿ ಆಸಕ್ತರಾದ ನಾಗರತ್ನ ಇಂಥ ಮಕ್ಕಳಿಗೆ ವಿಶೇಷ ಆದ್ಯತೆ ನೀಡುತ್ತಿರುವುದು ಮೆಚ್ಚುವಂತಹ ಸಂಗತಿಯಾಗಿದೆ. ಮುಂದೆ ಮೂಡಿ ಬರ್ತಾ ಇದೆ ಕಬ್ಜಾ ಚಿತ್ರದಿಂದ ಐಶ್ವರ್ಯ ರಂಗರಾಜನ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕಿನ್ನಾಳ್ ರಾಜ್ ಅವರ ಸಾಹಿತ್ಯಕ್ಕೆ ರವಿ ಬಸ್ರೂರವರ ಸಂಗೀತವಿದೆ.

0: ಅಧ್ಯಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
4: ಸಮಯ ಆಗಿದೆ 11:48. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಕಲಾಭಾರತಿಯಲ್ಲಿ ಇಂದು ನಾವು ಭರತನಾಟ್ಯ ಕಲಾವಿದೆ ನಾಗರತ್ನ ಹಡಗಲಿಯವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. 1995 ಕೇವಲ ಇಬ್ಬರು ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಶಾಲೆಯಲ್ಲಿ ಇದೀಗ ಸಾವಿರಾರು ವಿದ್ಯಾರ್ಥಿಗಳು ನೃತ್ಯಾಭ್ಯಾಸ ಮಾಡ್ತಾ ಇರುವುದು ಸಾಮಾನ್ಯವಾದ ಮಾತಲ್ಲ. ಹಾಗೆಯೇ ಸರಳ ಸಜ್ಜನಿಕೆ ವ್ಯಕ್ತಿತ್ವದ ನಾಗರತ್ನ ಅವರ ಮುಗ್ಧತೆಯೇ ಅವರನ್ನು ಉನ್ನತ ಮಟ್ಟಕ್ಕೆ ಬೆಳೆಸಿದೆ ಅಂತ ಹೇಳ್ಬೋದು. ನೃತ್ಯಾಭ್ಯಾಸ ಪಡೆಯೋದು ಹಾಗೂ ನೀಡುವುದು ಸಾಮಾನ್ಯದ ಮಾತಲ್ಲ ಅಂತ ಹೇಳಿದೆ. ಸ್ವಚ್ಛ ಮನಸ್ಸಿನೊಂದಿಗೆ ನಿರಂತರ ಪ್ರಯತ್ನದಿಂದ ಏನೆಲ್ಲ ಸಾಧಿಸಬಹುದು ಅನ್ನೋದಕ್ಕೆ ನಾಗರತ್ನ ಅವರೇ ಸಾಕ್ಷಿಯಾಗಿದ್ದಾರೆ. ಇವರಲ್ಲಿ ನೃತ್ಯ ತರಬೇತಿ ಪಡೆದ ವಿದ್ಯಾರ್ಥಿಗಳು ಸಹ ಭರತನಾಟ್ಯ ತರಬೇತಿ ಕೇಂದ್ರಗಳನ್ನು ಪ್ರಾರಂಭಿಸಿರುವುದು ಹೆಮ್ಮೆಯ ಸಂಗತಿ. ಈ ನಾಗರತ್ನ ಅವರು ವಚನಗಳಿಗೆ ನೃತ್ಯ ಸಂಯೋಜನೆ ಅಭಿನಯದ ಮೂಲಕ ವಚನಗಳ ಸಾರವನ್ನು ತಿಳಿಸಿಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. 2014 ಬಸವ ಜಯಂತಿ ಅಂಗವಾಗಿ 111 ವಚನಗಳಿಗೆ ಒಂದೇ ದಿನದಲ್ಲಿ 14 ಕಾಲ ನೃತ್ಯ ಪ್ರದರ್ಶಿಸಿದ ಶ್ರೇಯಸ್ಸು ಇವರದ್ದು. 2016 ಬಸವ ಜಯಂತಿ ಅಂಗವಾಗಿ 2 ಕಾಲ ವಚನ ವಿಮರ್ಶಾ ಸಮ್ಮೇಳನವನ್ನು ಕೂಡ ಇವರು ನಡೆಸಿದ್ದಾರೆ. ಜುಲೈನಲ್ಲಿ ಸಿಂಗಾಪುರದ ಕನ್ನಡ ಸಂಘವು ಏರ್ಪಡಿಸಿದ್ದ ವಚನ ವೈಭವದಲ್ಲಿ ನೃತ್ಯ ಪ್ರದರ್ಶನ ನೀಡಿರುವುದು ಅವರ ನೃತ್ಯ ಸಂಯೋಜನೆಯ ಪ್ರೌಢಿಮೆಗೆ ಸಾಕ್ಷಿಯಾಗಿದೆ. ಮುಂದೆ ಮೂಡಿ ಬರ್ತಾ ಇದೆ ಹಬ್ಬ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ.

ಕಲಾಭಾರತಿಯಲ್ಲಿ ಭರತನಾಟ್ಯ ಕಲಾವಿದೆ ನಾಗರತ್ನ ಹಡಗಲಿ ಅವರ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಇವರು ಮೌಂಟ್ ಅಬುವಿನಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮ್ಮೇಳನ, ಹೈದರಾಬಾದ್ ಹೊರನಾಡು ಕನ್ನಡಿಗರ ಸಮ್ಮೇಳನ, ಮುಂಬೈ, ದೆಹಲಿ, ತಿರುಪತಿ, ಗೋವಾ ಹಾಗೂ ಮಂತ್ರಾಲಯದಲ್ಲಿ ನೃತ್ಯ ಪ್ರದರ್ಶನಗಳನ್ನು ಕೂಡ ನೀಡಿದ್ದಾರೆ. ನಾಗರತ್ನ ಅವರ ನೃತ್ಯ ಸಂಯೋಜನೆ ಮೆಚ್ಚಿ ಇವರ ನೃತ್ಯ ತಂಡಕ್ಕೆ ಹಲವಾರು ಅವಕಾಶಗಳು ತಾವಾಗಿಯೇ ಒದಗಿ ಬಂದಿದೆ. ಮಡಿಕೇರಿ ದಸರಾ, ಮೈಸೂರು ದಸರಾ, ಹಂಪಿ ಉತ್ಸವ, ಆನೆಗುಂದಿ ಉತ್ಸವ, ರನ್ನ ಉತ್ಸವ, ಪುಲಿಗೆರೆ ಉತ್ಸವ ಅಲ್ಲದೆ ದೂರದರ್ಶನದ ಚಂದನದಲ್ಲಿ ಕೂಡಲ ಸಂಗಮದ ವಚನ ವೈಭವ, ಶಿಶುನಾಳ ಶರೀಫರ

ಮಹತ್ವ ರಸಾನುಭವ ಮುಂತಾದವುಗಳು ನೇರ ಪ್ರಸಾರಗೊಂಡಂತಹ ಕಾರ್ಯಕ್ರಮಗಳಾಗಿವೆ. ಇವರಿಗೆ ಸಂದಿರುವ ಪ್ರಶಸ್ತಿಗಳು ಕೂಡ ಅನೇಕ. ಕರ್ನಾಟಕ ಸರ್ಕಾರದ ಕಿತ್ತೂರ್ ರಾಣಿ ಚೆನ್ನಮ್ಮ ಪ್ರಶಸ್ತಿ, ಬಾಲ ವಿಕಾಸ ಅಕಾಡೆಮಿ ಗೌರವ ಪ್ರಶಸ್ತಿ, ದೆಹಲಿಯ ಕರ್ನಾಟಕ ಸಂಘದ ವಚನ ತರಂಗಿಣಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿ ಗೌರವಗಳು ಇವರನ್ನು ಹಿಂಬಾಲಿಸಿವೆ.

ಮಲಯ ಮಾರುತ ಚಿತ್ರದಿಂದ ನಟನ ವಿಶಾರದ ಅನ್ನೋ ಗೀತೆ ಕೆ ಜೆ ಜೇಸುದಾಸ್ ಅವರ ಗಾಯನದಲ್ಲಿ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತವಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮೈಸೂರನ್ನು ಯೋಗ ಜಿಲ್ಲೆ ಎಂದು ಘೋಷಿಸಲು ಕೇಂದ್ರ ಸರ್ಕಾರ ಅನುಮೋದಿಸಿದೆ. ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದರು. ಆರೋಗ್ಯ, ಜ್ಞಾನ ಮತ್ತು ವಿಶ್ವಶಾಂತಿಗಾಗಿ ಯೋಗ ಎಂಬ ಪರಿಕಲ್ಪನೆಯಡಿ ಆಯುಷ್ ಇಲಾಖೆ ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಜೂನ್ 21ರಂದು ಬೆಳಗ್ಗೆ 6ರಿಂದ 8 ಗಂಟೆಯವರೆಗೆ ಯೋಗ ದಿನದ ವಿಶೇಷ ಕಾರ್ಯಕ್ರಮ ಆಯೋಜಿಸಲಿದೆ ಎಂದರು. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ 60ನೇ ಘಟಿಕೋತ್ಸವ ಸಮಾರಂಭ ಇಂದು ಬೆಳಗ್ಗೆ 11:30ಕ್ಕೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಡಾ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟೀಯ ಸಮಾವೇಶ ಭವನದಲ್ಲಿ ಆರಂಭವಾಗಿದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪದವಿಗಳನ್ನು ಪ್ರದಾನಿಸಲಿದ್ದಾರೆ. ಚಿನ್ನ ಇಂಧನ ಖರೀದಿ ಹಾಗೂ ವಿದೇಶ ಪ್ರವಾಸ ಮಿತಗೊಳಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನವಿ ಮಾಡಿದ್ದಾರೆ. ಒತ್ತಡ ಹೇರಿಲ್ಲ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರದ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಅವರು, ಬೆಂಗಾವಲು ವಾಹನ ಸ್ವಂತದ ಕಾರುಗಳಿಗೆ ಬಳಸುವ ಪೆಟ್ರೋಲ್ ಡೀಸೆಲ್ ಪ್ರಮಾಣವನ್ನು 30%-50%ರಷ್ಟು ಕಡಿಮೆ ಮಾಡಲಿದ್ದೇವೆ ಎಂದರು. ಕೇಂದ್ರದ ಸಚಿವರು ಪ್ರಧಾನಮಂತ್ರಿ ಅವರ ಕರೆಗೆ ಓಗೊಟ್ಟು ಮೆಟ್ರೋದಂಥ ಸಾಮೂಹಿಕ ಸಾರಿಗೆ ವ್ಯವಸ್ಥೆ ಬಳಸಲು ಮುಂದಾಗಿದ್ದಾರೆ ಎಂದರು. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಸೂರುಶೆಟ್ಟಿ ಕೊಪ್ಪದ ರೈತ ಮಹಿಳೆ ಈರವ್ವ ಅಂಗಡಿ ಗೃಹಲಕ್ಷ್ಮಿ ಯೋಜನೆಯ ಹಣ ಸದ್ಬಳಕೆ ಮಾಡಿಕೊಂಡು ಮಾದರಿಯಾಗಿದ್ದಾರೆ. 29 ಕಂತುಗಳ ಗೃಹಲಕ್ಷ್ಮಿ ಹಣದಿಂದ ತಮ್ಮ 2 ಎಕರೆ ಹೊಲದಲ್ಲಿ ಬೋರ್ವೆಲ್ ಕೊರೆಸಿದ್ದು 5 ಇಂಚು ನೀರು ದೊರೆತಿದೆ. ಗೃಹಲಕ್ಷ್ಮಿ ಯೋಜನೆ ಹಣದಿಂದ ತುಂಬಾ ಅನುಕೂಲವಾಗಿದೆ ಎಂದು ಈರವ್ವ ಅಂಗಡಿ ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯನ್ನು ವಿಭಜಿಸಿ ಧಾರವಾಡದ ಪ್ರತ್ಯೇಕ ಪಾಲಿಕೆ ರಚನೆಗೆ ಒತ್ತಾಯಿಸಿ ನಾಳೆಯಿಂದ ಪಾಲಿಕೆ ಕಚೇರಿ ಎದುರು ಸತ್ಯ ಪ್ರತಿಪಾದನೆ ಸತ್ಯಾಗ್ರಹ ಜರುಗಲಿದೆ ಎಂದು ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ಧಾರವಾಡದಲ್ಲಿ ತಿಳಿಸಿದ್ದಾರೆ. ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರದ ಹೊಸ ಯುಐಡಿಎಐ ಸೇವಾ ಕೇಂದ್ರ ವಿಜಯಪುರದ ಆಶ್ರಮ ರಸ್ತೆಯಲ್ಲಿ ಕಾರ್ಯಾರಂಭಿಸಿದೆ. ಆಧಾರ್ ಕಾರ್ಡ್ಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಕೇಂದ್ರ ಇದಾಗಿದೆ ಎಂದು ಬೆಂಗಳೂರು ಪ್ರಾದೇಶಿಕ ಕಚೇರಿಯ ನಿರ್ದೇಶಕ ಮನೋಜ್ ಕುಮಾರ್ ತಿಳಿಸಿದರು.
1: ವಿಜಯಪುರ ಸಿಟಿಯಲ್ಲಿ ಹೊಸ ಆಧಾರ್ ಸೇವಾ ಕೇಂದ್ರ ಉದ್ಘಾಟನೆ ಆಗಿದೆ. 8 ಆಧಾರ್ ಕಿಟ್ ಇದಾವೆ. ಒಂದು ಆಧಾರ್ ಕಿಟ್ಗೆ ಒಂದ್ ದಿವಸ 50 ಜನಗಳಿಗೆ ನವೀಕರಣ ಇರಲಿ ಅಥವಾ ನೋಂದಣೀಕರಣ ಇರಲಿ ಅದು ಮಾಡಬಹುದು. ಸೊ ಹಾಗಾದ್ರೆ 400 ಜನಗೆ ಇಲ್ಲಿ ನಾವು ಆಧಾರ್ ಸೇವೆ ಕೊಡಬಹುದು. ಈ ಆಧಾರ್ ಸೇವೆಯಲ್ಲಿ ಒಂದು ಎನ್ವೈರ್ಮೆಂಟ್ ಇರುತ್ತೆ, ಅಪ್ಡೇಟ್ ಇರುತ್ತೆ. ಅದಲ್ಲದೆ ನಮ್ಗೆ ಇನ್ನೊಂದೇನಾದ್ರೆ ವೈಟ್ ಲಿಸ್ಟಿಂಗ್ ಇರುತ್ತೆ. ಯಾಕಂದ್ರೆ ಯಾರಿಗೆ ಬಯೋಮೆಟ್ರಿಕ್ಸ್ಗೆ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದಾಗ ಈ ವೈಟ್ ಲಿಸ್ಟಿಂಗ್ ಇಲ್ಲಿ ಬಂದು ಮಾಡಬಹುದು. ಈ ಆಧಾರ್ ಸೇವಾ ಕೇಂದ್ರಕ್ಕೆ ವಿಶೇಷ ಏನಾದ್ರೆ ಇಲ್ಲಿ ಇರೋ ಸೌಲಭ್ಯ, ಆಮೇಲೆ ಇಲ್ಲಿ ಇರೋ ಟ್ರಾನ್ಸಾಕ್ಷನ್ಸ್ ಎಲ್ಲ ನಮ್ಮೀಗ ಬೇರೆ ಕಡೆ ನಾವು ಎಲ್ಲಿ ಕೊಡೋಕ್ಕಾಗಲ್ಲ. ಆಧಾರ್ ಸೇವಾ ಕೇಂದ್ರದಲ್ಲಿ ಒಬ್ಬರ ಸರ್ವಿಸ್ ಪ್ರೊವೈಡರ್ ಕಡೆಯಿಂದ ಆಪರೇಷನ್ ಮ್ಯಾನೇಜರ್ ಇರ್ತಾವ್ರೆ, ಅದು ಅಲ್ಲದೆ ಇನ್ನೊಬ್ರು ಎಎಸ್ಕೆ ಮ್ಯಾನೇಜರ್ ಇರ್ತಾರೆ. ಅವ್ರು ಆದರೆ ನಮ್ಮ ಎಂಪ್ಲಾಯಿ, ಯುಐಡಿಎ ಎಂಪ್ಲಾಯಿ, ಅವ್ರು ನಮಗೆ ಡೈರೆಕ್ಟ್ ರಿಪೋರ್ಟ್ ಮಾಡಿದ್ರು.
0: ಕೇಂದ್ರ ಶಿಕ್ಷಣ ಸಚಿವಾಲಯ ಯುವ ಸಂಗಮದಡಿ ಏಕ್ ಭಾರತ್ ಶ್ರೇಷ್ಠ ಭಾರತ್ ಕಾರ್ಯಕ್ರಮ ಆಯೋಜಿಸಿದೆ. ಕಳೆದ 9ನೇ ತಾರೀಖಿನಿಂದ ಈ ಕಾರ್ಯಕ್ರಮ ಆರಂಭಗೊಂಡಿದ್ದು ಇಂದು ಸಮಾರೋಪಗೊಳ್ಳಲಿದೆ. ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ದೇಶದ ವಿಭಿನ್ನ ಭಾಗಗಳ ಸಮೃದ್ಧ ಪರಂಪರೆ, ಸಂಸ್ಕೃತಿ, ಭಾಷೆ, ನವೋದ್ಯಮ ವ್ಯವಸ್ಥೆ ಮತ್ತು ಸಾಮಾಜಿಕ ಆಚರಣೆಗಳನ್ನು ಅರಿತುಕೊಳ್ಳುವ ಅವಕಾಶವನ್ನು ಒದಗಿಸುತ್ತದೆ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಹಾಗೂ ಜೈಪುರದ MNIT ನೋಡೆಲ್ ಸಂಸ್ಥೆಗಳಾಗಿ 6ನೇ ಹಂತದ ಯುವ ಸಂಗಮದ ಆತಿಥ್ಯ ವಹಿಸಿವೆ. ಇಂದು ಸಂಜೆ 5 ಗಂಟೆಗೆ ಧಾರವಾಡದ IIIT ಸಮಾರೋಪ ಸಮಾರಂಭ ನಡೆಯಲಿದೆ. ಆಕಾಶವಾಣಿ ಸಾರ್ಥಕ ಪ್ರಸಾರ ಸೇವೆಯ 90ನೇ ವರ್ಷಾಚರಣೆ ಹರ್ಷೋತ್ಸವದ ಹಿನ್ನೆಲೆ ಆಕಾಶವಾಣಿ ಧಾರವಾಡ ಕೇಂದ್ರ ನಾಳೆ May 15ರಂದು ಶುಕ್ರವಾರ ಸಂಜೆ 6:30ಕ್ಕೆ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಸಭಾಭವನದಲ್ಲಿ ಆಕಾಶವಾಣಿ @90 ಸಂಧ್ಯಾ ಸುಧೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಯೋಜಿಸಿದೆ. ಆಕಾಶವಾಣಿಯ ಎ ಶ್ರೇಣಿ ಶಾಸ್ತ್ರೀಯ ಸಂಗೀತ ಗಾಯಕ ರಘುನಂದನ್ ಭಟ್ ಹಾಗೂ ಬಿಹೈ ಶ್ರೇಣಿ ಬಾನ್ಸುರಿ ಕಲಾವಿದೆ ಕೃತಿಕಾ ಜಂಗಿನ್ ಮಠ್ ಕೊಳಲುವಾದನ ಪ್ರಸ್ತುತಪಡಿಸಲಿದ್ದಾರೆ. ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಆಕಾಶವಾಣಿ ಕಾರವಾರ ಕೇಂದ್ರ ನಾಳೆ ಬೆಳಗ್ಗೆ 7 ಗಂಟೆಗೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಿಂದ ಆಕಾಶವಾಣಿ ಕೇಂದ್ರದವರೆಗೆ ವಾಕಥಾನ್ ಆಯೋಜಿಸಿದೆ. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಉದ್ಘಾಟಿಸಲಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗಿದೆ 12:07. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ನಿಮ್ಮ ನೆಚ್ಚಿನ ಗೀತೆಗಳನ್ನು ಆಲಿಸುವ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಿಮ್ಮ ಮೆಚ್ಚಿನ ಗೀತೆಗಳನ್ನು ಆಕಾಶವಾಣಿ ವಿವಿಧ ಭಾರತಿಯಲ್ಲಿ ಕೇಳುವ ಬಯಕೆ ನಿಮ್ಮದಾಗಿದ್ದಲ್ಲಿ ನೀವು ನಮಗೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳಬಹುದು. ಅದಕ್ಕೆ ನೀವು ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬೇಕು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802226125757. ಇದು ನಮ್ಮ ದೂರವಾಣಿ ಸಂಖ್ಯೆ. ಇದಕ್ಕೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಗಳನ್ನು ಆಲಿಸಬಹುದು. ಹಾಗೆಯೇ ದಯವಿಟ್ಟು ಒಂದು ವಾರದ ಹಿಂದೆ 15 ದಿನದ ಹಿಂದೆ ಕರೆ ಮಾಡಿದವರು ಸ್ವಲ್ಪ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳ್ತಾ, ಯಾಕೆಂದರೆ ಎಲ್ಲರೂ ನಮ್ಮವರೇ, ಎಲ್ಲರೂ ನಮ್ಮ ವಿವಿಧ ಭಾರತೀಯ ಕೇಳುಗರೆ. ಎಲ್ಲರಿಗೂ ಆಸೆ ಇರುತ್ತೆ ವಿವಿಧ ಭಾರತಿಯಲ್ಲಿ ನಮ್ಮ ಹಾಡುಗಳು ಕೂಡ ಪ್ರಸಾರ ಆಗಬೇಕು ಅಂತ. ಸೊ ಇದು ದಯವಿಟ್ಟು ಹೊಸಬರಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಒಂದು ಗೀತೆ ಮೂಡಿ ಬರ್ತಾ ಇದೆ. ಲಾಲಿ ಹಾಡು ಚಿತ್ರದಿಂದ ಉದಿತ್ ನಾರಾಯಣ್ ಅವರ ಗಾಯನದಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲಾ ಅವರ ಸಂಗೀತವಿದೆ.

ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಕಾಲರ್ ಒಬ್ರು ರೆಡಿ ಇದ್ದಾರೆ, ಯಾರು ಅಂತ ನೋಡೋಣ. ಕರೆ ಕಟ್ ಆಗಿದೆ. ಭಕ್ತಿಲಿಂಗ ಅವರು ಕರೆ ಮಾಡಿ ನಾಗರಹೊಳೆ ಚಿತ್ರದ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅನ್ನೋ ಗೀತೆಯನ್ನ ಕೇಳಿದ್ರು. ಅವ್ರಿಗೋಸ್ಕರ ಈ ಗೀತೆ ಪ್ರಸಾರ ಆಗ್ತಾ ಇದೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಮ್ಮ ಅವರ ಸಂಗೀತವಿದೆ.

0: ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ.
1: ಹಲೋ ಮೇಡಮ್.
0: ಹಲೋ, ನಮಸ್ಕಾರ. ಯಾರು ಮಾತಾಡ್ತಿರೋದು?
1: ಮೇಡಮ್, ನಾನು ಪ್ರಕಾಶ್ ಅಂತ.
0: ಪ್ರಕಾಶ್ ಅವರೇ, ಎಲ್ಲಿಂದ ಕರೆ ಮಾಡಿದ್ದು?
1: ಬೆಂಗಳೂರು ಮೇಡಮ್.
0: ಬೆಂಗಳೂರಲ್ಲಿ ಎಲ್ಲಿಂದ?
1: ಇಲ್ಲ, ಮೈಸೂರು ರೋಡ್.
0: ಮೈಸೂರು ರೋಡ್, ಓಕೆ. ಏನು ಮಾಡ್ಕೊಂಡಿರೋದು ನೀವು?
1: ಕೆಲಸ ಮಾಡ್ತೀವಿ, ಟೈಲರ್.
0: ಟೈಲರ್ ಕೆಲಸ? ಯಾವ ಟೈಲರು? ಲೇಡೀಸ್ ಜೆಂಟ್ಸ್ ಎರಡು ಮಿಕ್ಸ್?
1: ಪ್ಯಾಂಟ್ಸ್ ಮಾತ್ರ, ಜೆಂಟ್ಸ್.
0: ಜೆಂಟ್ಸ್ ಮಾತ್ರ, ಓಕೆ. ಯಾವ ಹಾಡು ಬೇಕಿತ್ತು ನಿಮಗೆ?
1: ಧರ್ಮ ಚಿತ್ರದಿಂದ ಸಂಗೀತ ಹಾಡುವಾಗ.
0: ಸಂಗೀತ ಹಾಡುವಾಗ ಈ ಗೀತೆ ಯಾಕೆ ಇಷ್ಟ ಅಂತ ಕೇಳ್ಬೋದಾ?
1: ಇಷ್ಟ ಆಗುತ್ತೆ ಮೇಡಮ್, ಕೇಳೋಕೆ ಚೆನ್ನಾಗಿದೆ.
0: ಕೇಳೋಕೆ ಇಷ್ಟ ಆಗುತ್ತೆ, ಖಂಡಿತ ಪ್ರಸಾರ ಮಾಡ್ತೀವಿ. ಏನಾದರೂ ಹವ್ಯಾಸ ಇದೆಯಾ ನಿಮ್ಮದು ಬೇರೆ?
1: ಬೇರೆ ಏನಿಲ್ಲ ಮೇಡಮ್, ಹಾಡು ಕೇಳೋದು ಜಾಸ್ತಿ ಇದೆ ಮಗು.
0: ಅಂದ್ರೆ ಬಟ್ಟೆ ಹೊಲಿತಾ ರೇಡಿಯೋ ಹಾಕೊಂಡು ಕೇಳೋದು ಹಾಡನ್ನ?
1: ಮಗುವಿಂದ ನಮ್ಮ ತಾಯಿ ಹೇಳ್ತಾರೆ, ರೇಡಿಯೋ ಕೊಟ್ರೆ ನಾನು ಸುಮ್ಮನೆ ಹಾಕಿದ್ನಂತೆ, ಇವತ್ತಿಗೂ ನಾನು ಟಿವಿ ನೋಡಲ್ಲ, 12 ಗಂಟೆವರೆಗೂ ಕೇಳ್ತೀನಿ ನಿಮ್ದು ವಿವಿಧ ಭಾರತಿ FM ಬೆಂಬಲ ಇದೆ, ಎಲ್ಲ ನಮ್ಮ ಫೇವ್ರೇಟ್.
0: ಹೌದಾ, ಓಕೆ. ನಿಮ್ಮ ಹತ್ರ ಮಾತಾಡಿ ಖುಷಿ ಆಯ್ತು. ನಿಮ್ ಗೀತೆ ಪ್ರಸಾರ ಆಗ್ತಾ ಇದೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು. ಧರ್ಮ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಎಸ್ ಜಾನಕಿಯವರ ಗಾಯನದಲ್ಲಿ ಜೀವದೇ ಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಮ್ಮ ಅವರ ಸಂಗೀತವಿದೆ.

0: ಮುಂದಿನ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ,
1: ಹಲೋ,
0: ನಮಸ್ಕಾರ.
1: ನಮಸ್ತೆ ಮೇಡಮ್.
0: ಯಾರು ಮಾತಾಡ್ತಿರೋದು?
1: ನಾವು ಗೋಪಿ ಅಂತ.
0: ಗೋಪಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ?
1: ಮಧುಗಿರಿ ತಾಲೂಕು ಸಿಂಗನಹಳ್ಳಿಯಿಂದ ಮೇಡಮ್.
0: ಎಲ್ಲಿಂದ?
1: ಮಧುಗಿರಿ ತಾಲೂಕು.
0: ಮಧುಗಿರಿಯಿಂದ ಸಿಂಗನಹಳ್ಳಿನಾ?
1: ಹೌದೌದು ಮೇಡಮ್.
0: ಏನ್ ಮಾಡ್ಕೊಂಡಿರೋದು ಗೋಪಿ?
1: ಮೇಡಮ್, ಟೈಲರ್ ಕೆಲಸ ಮಾಡ್ತಾ ಇದೀವಿ.
0: ನೋಡಿ, ಲಾಸ್ಟ್ ಕಾಲರ್ ಕೂಡ ಟೈಲರ್ ಬಂದಿದ್ರು.
1: ಹೌದೌದು ಮೇಡಮ್, ಗೊತ್ತಾಯ್ತು.
0: ಏನು ಮದುವೆ ಸೀಸನ್ ಜೋರಾ?
1: ಹೌದೌದು ಮೇಡಮ್, ಇದೆ ಜಾಸ್ತಿ ಇದೆ. ಅಂದ್ರೆ ಇದು ನಾವು ಟೈಲರ್ ಕೆಲಸನು ಮಾಡ್ತಾ ಇರ್ಬೋದು, ಮತ್ತೆ ಹಾಡಲ್ಲಿ ಕೇಳ್ತಾನು ಇರ್ಬೋದು ಹಾಡುಗಳನ್ನ.
0: ಅದ್ರಿಂದ ನಿಮ್ಗೆ ತೊಂದ್ರೆ ಆಗಲ್ಲ ಅಲ್ವಾ? ಕಿವಿಗೆ ಇಂಪಾದ ಗೀತೆ ಬೀಳ್ತಿದಂಗೆ ಕೆಲಸ ಚೆನ್ನಾಗ್ ನಡೆಯುತ್ತೆ ಅಂತೀರಾ?
1: ಹೌದೌದು
0: ಅಲ್ವಾ?
1: ಟಿವಿ ಆದ್ರೂ ನೋಡ್ತಾ ಇರ್ಬೇಕು, ಕೆಲಸ ಆಗಲ್ಲ.
0: ಹೌದು, ಕೈ ಮುಂದ್ ಓಡಕ್ ಮುಂದಕ್ಕೆ ಓಡಲ್ಲ. ಮುಂದೇನಾಯ್ತು ಕಣ್ಣಲ್ಲೇ ಇರುತ್ತೆ ಅಲ್ವಾ? ಕಿದಾದ ಹಾಗಲ್ಲ, ಇಂಪಾದ ಗೀತೆಗಳೊಂದಿಗೆ ಕೆಲಸ ನಡೀತಾ ಇರುತ್ತೆ.

0: ಹೌದು ಮೇಡಮ್.
1: ಯಾವ ಗೀತೆ ಬೇಕು ನಿಮ್ಗೆ?
0: ಕವಿರತ್ನ ಕಾಳಿದಾಸ ಫಿಲಂ ಇಂದ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹೇಳಿದ್ರು.
1: ಮಿಡಿದಾರ ದೇಹಗಳು ಕೇಳಿದ್ರಲ್ಲ,
0: ಇದಲ್ಲ ಈಗ ನಮ್ಮ ಮಗಳು ಬೇರೆ ಆಗ್ತಾ ಇದು ಬೇಡ ಅದೇ ಅಂತ ಹೇಳುದು ಅದಕ್ಕೆ.
1: ಈಗ ಅದು
0: ಸರಿ ಅದನ್ನೇ ಹಾಕಿ ಪರವಾಗಿಲ್ಲ, ಅದನ್ನೇ ಹಾಕಿ.
1: ಹೌದಾ?
0: ಮಿಡಿದಾರ ದೇಹಗಳ ಹಾಕಿ ಪರವಾಗಿಲ್ಲ.
1: ಓಕೆ ಓಕೆ
0: ಓಕೆ. ತಂದೆ ಕೊಡಿಸೋ ಸೀರೆ
1: ಹಾಕಿ. ತಂದೆ ಕೊಡಿಸೋ ಸೀರೆ ಹಾಕ್ಲಾ? ಕರೆ ಮಾಡಿದಕ್ಕೆ ಧನ್ಯವಾದಗಳು. ಈಗ ಮಿಡಿದರ ದೇಹಗಳು ಗೀತೆ ಪ್ರಸಾರ ಆಗ್ತಾ ಇದೆ. ಮಿಡಿದರ ದೇಹಗಳು ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನದಲ್ಲಿ ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಸಮಯ ಆಗಿದೆ 12:32. ಕರೆಗೊಂದು ಹಾಡಿನ ಸಮಯದಲ್ಲಿ ಕಾಲರ್ ರೆಡಿ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ
3: ಹಲೋ ಹಲೋ, ನಮಸ್ಕಾರ.
2: ನಮಸ್ಕಾರ, ಯಾರು ಮಾತಾಡ್ತಿರೋದು?
3: ನಾವು ನಾಗರಬಾವಿಯಿಂದ ರೇಖಾ ಅಂತ ಮಾತಾಡ್ತಿರೋದು. ಹೇಗಿದ್ರೆ ಊಟ ಎಲ್ಲ ಆಯ್ತಾ?
2: ಊಟ ಇನ್ನೂ ಇಲ್ಲಮ್ಮ, ಇನ್ನೂ 2 ಗಂಟೆಗೆ ನಮ್ದು.
3: ಯಾಕೋ ಸ್ವಲ್ಪ ಸೌಲಭ್ಯ ಕಡಿಮೆ ಕೇಳ್ತಾ ಇದೆಯಾ ಕಣಮ್ಮ?
2: ಹೌದಾ, ಸ್ವಲ್ಪ
3: ಸ್ವಲ್ಪ ನಮ್ಗೆ ಬಲ ಅಪರೂಪ ನಮ್ ಜೋಡಿಯಿಂದ ತಾಯಿ ಏನೋ ಸಾಂಗ್ ಇದೆಯಲ್ಲ,
2: ಅದ್ ಹಾಕ್ಬೇಕಾ?
3: ಪ್ರಸರ ಪ್ರಸರ ಮೇಡಮ್, ಮದರ್ಸ್ ಡೇ ಇತ್ತಲ್ಲ, ದಾದಿಯರ ಡೇ ಮದರ್ಸ್ ಡೇ ಎಲ್ಲ ಇತ್ತಲ್ಲ, ಅದು ನೆನಪಿಗೋಸ್ಕರ.
2: ಹೌದಾ, ಖಂಡಿತ ಪ್ರಸಾರ ಮಾಡ್ತೀವಿ, ಕರೆ ಮಾಡಿ.
3: ಅದ್ರಲ್ಲಿ
2: ನೀವ್ ಕೇಳಿದೀಗ ಪ್ರಸಾರ ಆಗತ್ತೆ.
3: ಓಕೆ ಮತ್ತೆ ಅಂಕುಮ್ಮ, ಆಮೇಲೆ ನಮ್ಗೆ ಮೈಸೂರು ಆಕಾಶವಾಣಿ ಬರಲ್ವ, ಏನ್ ಮಾಡೋದಮ್ಮ ಅದಕ್ಕೆ?
2: ಅದಕ್ಕೆ ನೀವು ಚಾನೆಲ್ ಸರ್ಚ್ ಮಾಡಿ, ಬರುತ್ತೆ.
3: 106
2: ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಲು ಅಪರೂಪ ನಮ್ ಜೋಡಿ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಗಾಯನದಲ್ಲಿ, ಚೀವುದೇ ಶಂಕರ್ ಅವರ ಸಾಹಿತ್ಯಕ್ಕೆ, ರಾಮ್ ಲಾಲ್ ಸಹರಾ ಅವರ ಸಂಗೀತವಿರುವ ಗೀತೆ.

0: ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಮುಂದಿನ ಕರೆ ಯಾರು ಅಂತ ನೋಡೋಣ. ಹಲೋ ಹಲೋ
1: ಹಲೋ,
0: ಯಾರು ಮಾತಾಡ್ತಿರೋದು?
1: ಮಾತಪ್ಪ ಮೇಡಮ್, ಕಮಂಡಲ ಗುಂದಿ ಜಗಳೂರು ತಾಲೂಕು.
0: ಜಗಳೂರು ತಾಲೂಕಿನಿಂದ ಏನ್ ಮಾಡ್ಕೊಂಡಿರೋದು ನೀವು?
1: ಮೇಡಮ್ ನಾವು ರೈತರಿದ್ದೀವಿ. ಮೇಡಮ್
0: ರೈತರಿದ್ದೀರಾ, ಯಾವ ಹಾಡು ಬೇಕು?
1: ಮೇಡಮ್ ಮಾಂಗಲ್ಯ ಭಾಗ್ಯ ಚಿತ್ರದಿಂದ ಸೌಂದರ್ಯ ತುಂಬಿದೆ ಸಂತೋಷ ತಂದಿದೆ ಅಂತಿದ್ದಾರೆ ಮೇಡಮ್, ಆ ಸಾಂಗ್. ಮೇಡಮ್
0: ಯಾಕೆ ಇಷ್ಟ ಈ ಹಾಡು?
1: ಇದು ತುಂಬಾ ದಿನ ಆಯ್ತು ಮೇಡಮ್, ಅದಕ್ಕೆ ಕೇಳ್ಬೇಕು ಅನಿಸ್ತು ಮೇಡಮ್, ಅದಕ್ಕೆ. ಮೇಡಮ್
0: ಹೌದಾ, ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ಮಾಂಗಲ್ಯ ಭಾಗ್ಯ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಗಾಯನದಲ್ಲಿ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ಸಮಯ ಆಗಿದೆ 12:41:44. ಕರೆಗೊಂದು ಹಾಡಿನ ಸಮಯದಲ್ಲಿ ನಾವಿದ್ದೀವಿ. ಮುಂದಿನ ಕರೆ ಯಾರು ಅಂತ ನೋಡೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಮೇಡಮ್, ನನ್ನ ಹೆಸರು ಜಯಮ್ಮ ಅಂತ, ಮಾಗಡಿ ಮೇನ್ ರೋಡ್ ನೈಸ್ ರೋಡ್ ಗೊಲ್ರಟ್ಟಿಯಿಂದ ಮಾತಾಡ್ತಾ ಇರೋದು.
0: ಗೊಲ್ರಟ್ಟಿಯಿಂದ ಮಾತಾಡ್ತಿದ್ದೀರಾ, ಏನ್ ಮಾಡ್ಕೊಂಡಿರೋದು ಜಯಮ್ಮ?
1: ಮೇಡಮ್, ನಾವು ಗಂಡ ಹೆಂಡತಿ ಇಬ್ರು ಜಾಯಿಂಡ್ ಇದ್ದೀವಿ.
0: ಓ, ಹೌದಾ? ಓಕೆ, ಯಾವ ಹಾಡು ಬೇಕಿತ್ತು ನಿಮ್ಗೆ?
1: ಮೇಡಮ್, ದೇವತಾ ಮನುಷ್ಯದಿಂದ,
0: ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಜಯಮ್ಮ ಅವ್ರಿಗೋಸ್ಕರ ದೇವತಾ ಮನುಷ್ಯ ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿ ಆರ್ ಛಾಯಾ ಅವರ ಕಂಠಸಿರಿಯಲ್ಲಿ ಜೀವದೇ ಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕರೆಗೊಂದು ಹಾಡಿನ ಸಮಯದಲ್ಲಿ ಮುಂದಿನ ಕರೆ, ಯಾರು ಮಾಡಿದ್ದಾರೆ ಅಂತ ನೋಡೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಿರೋದು?
2: ನಾನು ಜಗದಾಂಬಿಕಾ ಅಂತ, ಮತ್ತೆಕೆರೆಯಿಂದ. ಮೇಡಮ್
1: ಜಗದಾಂಬಿಕಾ ಅವರೇ, ನಿಮ್ಮ ಸಂದೇಶಗಳು ಬರ್ತಾ ಇರುತ್ತೆ.
2: ಹೌದು ಮೇಡಮ್.
1: ಏನ್ ಮಾಡ್ಕೊಂಡಿರೋದು ಜಗದಾಂಬಿಕಾ ಅವರು?
2: ನಾನು ಗೃಹಿಣಿ ಮೇಡಮ್.
1: ಗೃಹಿಣಿ, ಏನ್ ಮಾಡ್ತೀರಾ ಫ್ರೀ ಟೈಮ್ ಅಲ್ಲಿ? ಹವ್ಯಾಸಗಳೇನು?
2: ಹವ್ಯಾಸ ಅಂತ ಏನಿಲ್ಲ, ಸಂಜೆ ಹೊತ್ತಲ್ಲೇ ಮಕ್ಕಳಿಗೆ ಮನೆ ಪಾಠ ಮಾಡ್ತೀನಿ ಮೇಡಮ್.
1: ಹೌದಾ? ಮತ್ತೆ ಯಾವ ಹಾಡು ಬೇಕಿತ್ತು ನಿಮ್ಗೆ?
2: ಲವ್ಗುರು ಚಿತ್ರದಿಂದ ಬೇಕಿತ್ತು.
1: ಲವ್ಗುರು ಚಿತ್ರದಿಂದ, ಯಾಕೆ ಈ ಗೀತೆ ಅಂತ ಕೇಳ್ಬಹುದಾ?
2: ದಿಲೀಪ್ ರಾಜ್ ಅವ್ರ ನೆನಪಿಗೋಸ್ಕರ
1: ಅಲ್ವಾ? ಎಷ್ಟೊಂದು ಇದಲ್ವಾ, ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು.
2: ತುಂಬಾ ಬೇಜಾರಾಗ್ತಿದೆ.
1: ಹೌದು, ಅವ್ರಿಗೋಸ್ಕರ ಈ ಗೀತೆ ಕೇಳ್ತಾ ಇದ್ದೀರಾ?
2: ಹಾ,
1: ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಧನ್ಯವಾದಗಳು.
1: ಲವ್ಗುರು ಚಿತ್ರದಿಂದ ಗೀತೆ ಪ್ರಸಾರ ಆಗ್ತಾ ಇದೆ. ಕೃಷ್ಣ, ಹಾರಿಣಿ ಮತ್ತು ಸುಚಿತ್ರ ಅವರ ಗಾಯನದಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಜೋಶ್ವಾ ಶ್ರೀಧರ್ ಅವರ ಸಂಗೀತವಿದೆ.

0: ಕರೆಗೊಂದು ಹಾಡಿನಲ್ಲಿ ಮುಂದಿನ ಕರೆ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು? ಬ್ರಹ್ಮಾವರದಿಂದ.
1: ಉಡುಪಿ ಇದೆಯಲ್ಲ?
0: ಹಾ, ಉಡುಪಿ ಬ್ರಹ್ಮಾವರದಿಂದ. ಯಾರು ಹೇಳಿ, ಹೆಸರು ಹೇಳಿ?
1: ವಿಶ್ವನಾಥ್ ಟೈಲರ್.
0: ವಿಶ್ವನಾಥ್?
1: ಹೌದು, ಟೈಲರ್.
0: ಟೈಲರ್, ಓಕೆ. ನೋಡಿ, ಮೂರನೇ ಟೈಲರ್ ನೀವು ಇವತ್ತು.
1: ನೋಡಿ,
0: ನಿಮ್ದೇ ಸೀಸನ್ ಇವತ್ತು.
1: ನಿಮ್ಗೆಲ್ಲ ಬಟ್ಟೆ ಇದ್ರೆ ಕೊಡಿ.
0: ಓಕೆ, ಖಂಡಿತ. ಓಕೆ, ಯಾವ ಹಾಡು ಬೇಕು
1: ನಮಗೆ? ಗಾಳಿ ಮಾತಿಂದ ನಗಿಸಲು ನೀ ನೋಡಲು ಏನು ನಾನು.
0: ಓಕೆ, ಯಾಕೆ ಇಷ್ಟ ಈ ಹಾಡು?
1: ಈ ಹಾಡು ತುಂಬಾ ಇದಿದೆ, ಸಂಗೀತ
0: ಸಂಗೀತಮಯವಾಗಿದೆ ಅಂತ ಈ ಹಾಡು ಇಷ್ಟ ನಿಮ್ಗೆ? ಮತ್ತೆ ಏನ್ ಮಾಡ್ತೀರಾ, ಕರೆ ಮಾಡ್ತಿರ್ತೀರಾ ವಿವಿಧ ಭಾರತಿಗೆ? ಯಾವಾಗ ಮಾಡಿದ್ರಿ?
1: ಮೊನ್ನೆ ಎಲ್ಲ ಮಾಡಿದೆ, ತುಂಬಾ ಟೈಮ್ ಆಗಿದೆ.
0: ಯಾವಾಗ ಮಾಡಿದ್ರಿ ಹೇಳಿ?
1: ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ.
0: ಮೂರ್ನಾಲ್ಕು ತಿಂಗಳ ಹಿಂದೆ ಮಾಡಿದ್ರಿ. ಕೇಳ್ತಾ ಇರ್ತೀರಾ ನಮ್ಮ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನ? ಯಾವ ಕಾರ್ಯಕ್ರಮ ಇಷ್ಟ ಆಗುತ್ತೆ?
1: ಇದೆ ಹಾಡಿದೆ ಇಷ್ಟ ನಮ್ಗೆ.
0: ಕರೆಗೊಂದು ಹಾಡು ತುಂಬಾ ಇಷ್ಟ ಆಗುತ್ತೆ.
1: ಪಿಕ್ಚರ್ ಎಲ್ಲ ನಮ್ಗೆ ಇಂಟ್ರೆಸ್ಟ್ ಜಾಸ್ತಿ. ಬೆಂಗಳೂರು ಇದ್ವಿ, ರಾಜ್ಕುಮಾರ್, ಅಂಬರೀಶ್, ವಿಷ್ಣುವರ್ಧನ್ ಎಲ್ಲರನ್ನು ಭೇಟಿ ಮಾಡಿದ್ವಿ.
0: ಹೌದಾ? ಏನು ಹವ್ಯಾಸಗಳು ಬೇರೆ ನಿಮ್ದು ರೇಡಿಯೋ ಕೇಳೋದ್ ಬಿಟ್ಟು?
1: ರೇಡಿಯೋ ಕೇಳೋದ್ ಬಿಟ್ಟು ಪಿಕ್ಚರ್ ನೋಡೋದು, ಕ್ರಿಕೆಟ್.
0: ಅದಿಷ್ಟ ಅಂತ ಹೇಳ್ತೀರಿ?
1: ನಿಮ್ಮ ಹತ್ರ ಮಾತಾಡಿ ಖುಷಿ ಆಯ್ತು, ತುಂಬಾ ಟೈಮ್ ಆಯ್ತು.
0: ಹೌದು, ಮಾತಾಡಿರ್ಲಿಲ್ಲ ನಾನು ನಿಮ್ ಜೊತೆ.
1: ಒಂದ್ಸಲ ಮಾತಾಡಿದ್ರಂತ? ಇಲ್ಲ
0: ಇಲ್ಲ ಇಲ್ಲ ಇಲ್ಲ.
1: ಸಾರಿಗ್ರಾಮ್ ಸತೀಶ್ ಕುಮಾರ್ ಹೇಳಿದ್ದು.
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ವಿನಾತ ಮೇಡಮ್, ಡೆಡಿಕೇಟ್ ಮಾಡ್ಬೋದಾ?
0: ನಿಮ್ಮ ಇದು ಡೆಡಿಕೇಟೆಡ್ ಇದಲ್ಲ, ನಿಮ್ಮ ಕರೆಗೊಂದು ಹಾಡಿನ ಒಂದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಗಾಳಿ ಮಾತು
0: ಖಂಡಿತ ಪ್ರಸಾರ ಮಾಡ್ತೀವಿ. ಗಾಳಿ ಮಾತು ಚಿತ್ರದ ಗೀತೆಯೊಂದಿಗೆ ಕರೆಗೊಂದು ಹಾಡಿನ ಸಮಯವನ್ನು ಮುಗಿಸೋ ಸಮಯ ಬಂದಿದೆ. ಕರೆ ಮಾಡಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಧನ್ಯವಾದಗಳು. ಸುಮಧುರವಾದ ಗೀತೆಗಳು ಕೂಡ ಮೂಡಿ ಬಂತು ಅಂತ ಹೇಳ್ತಾ ಈಗ ಒಂದು ಸಂದೇಶ ಬಂತು, ಜಾಕ್ಪಾಟ್ ಟೇಲರ್ಸ್ಗೆ ಅಂತ ಬಂತು. ನಂಬರ್ ಎಂಡಿಂಗ್ ವಿತ್ 9091 ಒಂದು ಸಂದೇಶ ಬಂತು ಈಗ. ಹಾಗೆ ಗಾಳಿ ಮಾತು ಚಿತ್ರದಿಂದ ಗೀತೆ ಎಸ್ ಜಾನಕಿ ಅವರ ಗಾಯನದಲ್ಲಿ ಪ್ರಸಾರ ಆಗ್ತಾ ಇದೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿರುವ ಗೀತೆ ನಿಮಗಾಗಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಾಹನ ಮಿತವಾಗಿ ಬಳಸಿ ಇಂಧನ ಉಳಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ ಮನವಿಯನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ತಮ್ಮ ಅಧಿಕೃತ ಬೆಂಗಾವಲು ಪಡೆಯಲ್ಲಿ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಮೂಲಕ ಅನುಸರಣೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರಿನಲ್ಲಿಂದು ವಿವಿಧ ಅಭಿವೃದ್ದಿ ಕಾಮಗಾರಿ ಹಾಗೂ ರಿಂಗ್ ರೋಡ್ ಒಳಭಾಗದಲ್ಲಿ ಖಾಲಿ ಇರುವ 11 ಕೆವಿ ಓವರ್ಹೆಡ್ ವಿದ್ಯುತ್ ಮಾರ್ಗಗಳನ್ನು ಭೂಗತ ಕೇಬಲ್ನಿಂದ ಬದಲಾಯಿಸುವ ಕಾಮಗಾರಿಯ ಪರಿಶೀಲನೆ ನಡೆಸಿದರು. ಬಿಡದಿ ವಾಣಿಜ್ಯ ಕಾರಿಡಾರ್ ಕುರಿತ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಕೇಂದ್ರ ಕೈಗಾರಿಕಾ ಹಾಗೂ ಉಕ್ಕು ಸಚಿವ ಕುಮಾರಸ್ವಾಮಿ ಖಂಡಿಸಿದ್ದಾರೆ. ಇದರಿಂದ ರೈತರು ಸಂಕಷ್ಟ ಅನುಭವಿಸಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಆಯ್ಕೆಯಾಗಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ನ ಉನ್ನತ ನಾಯಕರಾದ ದೀಪಾದಾರ್ ಮುನ್ಷಿ, ಮುಕುಲ್ ವಾಸ್ನಿಕ್ ಹಾಗೂ ಅಜಯ್ ಮಾಕೇನ್ ಈ ಘೋಷಣೆ ಮಾಡಿದ್ದಾರೆ. ದೆಹಲಿಯಲ್ಲಿ ಇಂದಿನಿಂದ 2 ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ ಆರಂಭವಾಗಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಸಭೆಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರು ಮತ್ತು ಸದಸ್ಯ ರಾಷ್ಟಗಳ ನಿಯೋಗದ ಮುಖ್ಯಸ್ಥರು ಭಾಗವಹಿಸಿದ್ದಾರೆ. ಚೀನಾ ಪ್ರವಾಸದಲ್ಲಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಇಂದು ಇರಾನ್ ಯುದ್ಧ ಹಾಗೂ ದ್ವಿಪಕ್ಷೀಯ ವ್ಯಾಪಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಿದ್ದಾರೆ. 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಹಾಗೂ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಬಿಡಬ್ಲ್ಯೂಎಫ್ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಹಾಕಿ ಇಂಡಿಯಾ ಕಿರಿಯರ ಪುರುಷರ ತಂಡದ ತರಬೇತುದಾರರನ್ನಾಗಿ ಫೆಡರಿಕ್ ಸೋಯೆಜ್ ಅವರನ್ನು ನೇಮಕ ಮಾಡಿದೆ. ಇವರು ಫ್ರಾನ್ಸ್ ಪರ ಅಂತಾರಾಷ್ಟೀಯ ಆಟಗಾರನಾಗಿ 15 ವರ್ಷ ಹಾಗೂ 15 ವರ್ಷಗಳಿಗೂ ಹೆಚ್ಚು ಕಾಲ ತರಬೇತುದಾರರಾಗಿ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ನಾಡಿನ ಅಧ್ಯಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
3: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
4: ಆರ್ಬಿಐ ಹೇಳುತ್ತೆ,
5: ಜಾಣರಾಗಿರಿ ಜಾಗರೂಕರಾಗಿರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
6: ಸಮಯ ಆಗಿದೆ 1:04:30. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಸಂದೇಶಗಳು ಬಂದು ನಮ್ಮನ್ನು ತಲುಪ್ತಾ ಇದ್ದಾವೆ. ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ, ಏನೆಲ್ಲ ಹೇಳ್ತಿದ್ದಾರೆ ಅಂತ ನೋಡುವಂಥ ಸಮಯ ಈಗ. ಸಂದೇಶ ಬಂದು ತಲುಪಿದೆ ನಮಗೆ ಜಿ ಎಸ್ ಚಂದನ ಚಿತ್ರದುರ್ಗ ಕರೆಗೊಂದು ಹಾಡಿನಲ್ಲಿ. ನಮ್ಮ ಕೇಳುಗರು ಎಲ್ಲ ತರಹದ ಹಾಡುಗಳನ್ನು ಕೇಳಿದ್ರು, ಸಂತೋಷ ಆಯಿತು ಅಂತ ಹೇಳ್ತಿದ್ದಾರೆ. ಹಾಗೇನೆ ನಮಸ್ತೆ ಮೇಡಮ್ ಅಂತ ಕೌಸಲ್ಯ ಬನಶಂಕರಿಂದ ಸಂದೇಶವನ್ನು ಕಳಿಸಿದ್ರೆ, ಗುಡ್ ಮಾರ್ನಿಂಗ್ ಅಂತ ಯಾರಿದು ಅಭಿಜಿತ್ ಕಾಕಡ ಬೆಂಗಳೂರು ಬೀಚಿ ಇಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಯಾರಿದು

ಸಂದೇಶ ಕಳಿಸಿದ್ದಾರೆ. ಇವರು ಕಲಾಭಾರತಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾರಿದು ಅರುಣಾ ಮೈತ್ರಿ ಜೆಸಿ ನಗರ್ ಪೋಸ್ಟ್ ಆಫೀಸ್ ರೋಡಿನ ಸಂದೇಶ ಕಳಿಸಿದರೆ, ಕಲಾಭಾರತಿಯ ಕಾರ್ಯಕ್ರಮದ ಹಾಡುಗಳು ಇಷ್ಟ ಆಯಿತು ಅಂತ ಹೇಳಿ ಇವರ ಸಂದೇಶ ಬಂದು ನಮ್ಮನ್ನು ತಲುಪಿದೆ. ಹಾಗೇನೆ ಗಜಲಕ್ಷ್ಮಿ ಶಿಡ್ಲಘಟ್ಟದಿಂದ ಸಂದೇಶ ಬಂದು ಹೇಳ್ತಿದ್ದಾರೆ, ಹಾಡುಗಳು ತುಂಬ ಇಷ್ಟ ಆಯಿತು ಅಂತ. ಹಾಗೆ ಹರೀಶ್ ಮಲ್ಲೇಶ್ವರಮಿಂದ ಸಂದೇಶವನ್ನು ಕಳಿಸಿದ್ದಾರೆ, ಬಹಳ ದಿನ ಆಯ್ತಲ್ಲ ನೀವು ಬಂದು ಅಂತ ಹೇಳ್ತಿದ್ದಾರೆ. ಹಾಗೇನೆ ಯಾರಿದು ಮತ್ತೆ ರಾಘವೇಂದ್ರ ಗುರು ಸಾರ್ವಭೌಮರ ಹಾಡು ಕೇಳಿ ಸಂತೋಷ ಆಯಿತು ಅಂತ ಸುರೇಂದ್ರ ಕುಂದಾಪುರದಿಂದ ಸಂದೇಶವನ್ನು ಕಳಿಸಿದರೆ, ಕರೆಗೊಂದು ಹಾಡಿನಲ್ಲಿ ಟೇಲರ್ಸ್ಗೆ ಜಾಕ್ಪಾಟ್ ಬಂದಿದೆ ಅಂತ ಹೇಳಿ ರಾಮಕೃಷ್ಣ ರೆಡ್ಡಿ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಈಗ ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೋಸ್ಕರ ಮೂಡಿ ಬರ್ತಾ ಇದೆ.

0: ಅಮೆರಿಕ ಚೀನಾ ಅಧ್ಯಕ್ಷರ ನಡುವೆ ಮಹತ್ವದ ದ್ವಿಪಕ್ಷೀಯ ಸಮಾಲೋಚನೆ. ದೆಹಲಿಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ, ಜಾಗತಿಕ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಆಯ್ಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ನಾಲ್ವರು ಪ್ರಮುಖ ಆರೋಪಿಗಳ ಬಂಧನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಬೀಜಿಂಗ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ನಡುವಿನ ದ್ವಿಪಕ್ಷೀಯ ಮಾತುಕತೆ ಆರಂಭವಾಗಿವೆ. ಆರಂಭಿಕ ಭಾಷಣದಲ್ಲಿ ಜಿನ್ಪಿಂಗ್ ಮಾತನಾಡಿ, ಚೀನಾ ಮತ್ತು ಅಮೆರಿಕ ಪ್ರತಿಸ್ಪರ್ಧಿಗಳಲ್ಲ, ಪಾಲುದಾರರಾಗಿರಬೇಕು. ಟ್ರಂಪ್ ಅವರೊಂದಿಗೆ ಚರ್ಚೆ ನಡೆಸಲು ಮತ್ತು ಚೀನಾ ಅಮೆರಿಕ ಸಂಬಂಧಗಳ ದೈತ್ಯ ಹಡಗನ್ನು ಮುನ್ನಡೆಸಲು ಒಟ್ಟಾಗಿ ಕೆಲಸ ಮಾಡಲು ಎದುರು ನೋಡುತ್ತಿದ್ದೇನೆ. 2026 ಹೊಸ ಅಧ್ಯಾಯವನ್ನು ತೆರೆಯುವ ಐತಿಹಾಸಿಕ ಹೆಗ್ಗುರುತು ವರ್ಷವನ್ನಾಗಿ ಮಾಡಲು ಇದು ಸಾಧ್ಯ ಎಂದು ಅವರು ಹೇಳಿದರು. ಡೊನಾಲ್ಡ್ ಟ್ರಂಪ್ ಮಾತನಾಡಿ, ಜಿನ್ಪಿಂಗ್ ಶ್ರೇಷ್ಠ ನಾಯಕ, ಎರಡು ಮಹಾಶಕ್ತಿಗಳ ನಡುವಿನ ಸಂಬಂಧವು ಹಿಂದೆಂದಿಗಿಂತಲೂ ಉತ್ತಮವಾಗಿರುತ್ತದೆ ಎಂದು ಹೇಳಿದರು. ಇದಕ್ಕೂ ಮೊದಲು ಗ್ರೇಟ್ ಹಾಲ್ ಆಫ್ ದಿ ಪೀಪಲ್ ಪ್ರವೇಶ ದ್ವಾರದಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಭವ್ಯ ಸ್ವಾಗತ ದೊರೆಯಿತು. ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ಎರಡು ದಿನಗಳ ಶೃಂಗಸಭೆಗಾಗಿ ಅಮೆರಿಕ ಅಧ್ಯಕ್ಷರು ನಿನ್ನೆ ಸಂಜೆ ಬೀಜಿಂಗ್ಗೆ ಆಗಮಿಸಿದರು. ಇರಾನ್ ಯುದ್ದ, ಜಾಗತಿಕ ಇಂಧನ ಬಿಕ್ಕಟ್ಟು, ವ್ಯಾಪಾರ ಉದ್ವಿಗ್ನತೆ, ತೈವಾನ್ ಮತ್ತು ಕೃತಕ ಬುದ್ದಿಮತ್ತೆ ಕುರಿತು ಮಹತ್ವದ ಚರ್ಚೆ ನಡೆಸಲಾಗುತ್ತಿದೆ. ಹಾರ್ಮಸ್ ಜಲಸಂಧಿಯನ್ನು ಮತ್ತೆ ತೆರೆಯಲು ಮತ್ತು ಕೊಲ್ಲಿಯಲ್ಲಿನ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿರುವ ಹೊಸ ಮಾತುಕತೆಗಳನ್ನು ಪ್ರೋತ್ಸಾಹಿಸಲು ಟೆಹರಾನ್ನೊಂದಿಗೆ ಚೀನಾದ ಪ್ರಭಾವವನ್ನು ಬಳಸಲು ಟ್ರಂಪ್ ಕ್ಸಿ ಜಿನ್ಪಿಂಗ್ ಅವರನ್ನು ಒತ್ತಾಯಿಸುವ ಸಾಧ್ಯತೆ ಇದೆ. ಆರ್ಥಿಕ ಸಂಬಂಧಗಳು ಶೃಂಗಸಭೆಯ ಹೃದಯ ಭಾಗದಲ್ಲಿ ಉಳಿಯುವ ನಿರೀಕ್ಷೆ ಇದೆ. ಎರಡೂ ಕಡೆಯವರು ಅಸ್ತಿತ್ವದಲ್ಲಿರುವ ವ್ಯಾಪಾರ ಒಪ್ಪಂದದ ವಿಸ್ತರಣೆಯ ಬಗ್ಗೆ ಚರ್ಚಿಸುತ್ತಿದ್ದಾರೆ. ಬೋಯಿಂಗ್ ವಿಮಾನಗಳು, ಕೃಷಿ ರಫ್ತುಗಳು ಮತ್ತು ಇಂಧನ ಉತ್ಪನ್ನಗಳು ಸೇರಿದಂತೆ ಅಮೆರಿಕದ ಸರಕುಗಳ ಚೀನಾದ ಖರೀದಿಯನ್ನು ಹೆಚ್ಚಿಸುವುದು ಮಾತುಕತೆಗಳಲ್ಲಿ ಸೇರಿರಬಹುದು. ದೆಹಲಿಯಲ್ಲಿ ಇಂದಿನಿಂದ ಎರಡು ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ ಆರಂಭವಾಗಿದ್ದು, ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಸಭೆಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರು ಮತ್ತು ಸದಸ್ಯ ರಾಷ್ಟಗಳ ನಿಯೋಗದ ಮುಖ್ಯಸ್ಥರು ಭಾಗವಹಿಸಿದ್ದಾರೆ. ಸಭೆಯ ನಂತರ ವಿವಿಧ ರಾಷ್ಟಗಳ ಪ್ರಮುಖರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಲಿದ್ದಾರೆ. ಈ ಸಭೆಯಲ್ಲಿ ಪರಸ್ಪರ ಹಿತಾಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಸಭೆಯ ನೇಪಥ್ಯದಲ್ಲಿ ಡಾ ಎಸ್ ಜೈಶಂಕರ್ ಹಲವು ದ್ವಿಪಕ್ಷೀಯ ಸಭೆಗಳನ್ನು ನಡೆಸುವ ನಿರೀಕ್ಷೆ ಇದೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆಯಲ್ಲಿ ಭಾಗವಹಿಸುವ ಸಲುವಾಗಿ ಇರಾನ್ನ ವಿದೇಶಾಂಗ ಸಚಿವ ಸಯ್ಯದ್ ಅಬ್ಬಾಸ್, ರಷ್ಯಾದ ವಿದೇಶಾಂಗ ಸಚಿವ ಸರ್ಗೈ ಲಾವ್ರೋವ್, ಮಾಲ್ಡೀವ್ಸ್ ವಿದೇಶಾಂಗ ವ್ಯವಹಾರಗಳ ಸಚಿವೆ ಇರುತಿಶಮ್ ಅಧಮ್ ಸೇರಿದಂತೆ ಹಲವು ರಾಷ್ಟಗಳ ಪ್ರತಿನಿಧಿಗಳು ದೆಹಲಿಗೆ ಆಗಮಿಸಿದ್ದಾರೆ. ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಆಯ್ಕೆಯಾಗಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ನ ಉನ್ನತ ನಾಯಕರಾದ ದೀಪದಾರ್ ಮುನ್ಷಿ, ಮುಕುಲ್ ವಾಸ್ನಿಕ್ ಹಾಗೂ ಅಜಯ್ ಮಾಕೇನ್ ಈ ಘೋಷಣೆ ಮಾಡಿದ್ದಾರೆ. ಕೇರಳಂನಲ್ಲಿ ನೂತನ ಮುಖ್ಯಮಂತ್ರಿ ಆಯ್ಕೆ ಬಿಕ್ಕಟ್ಟು ಕೊನೆಗೂ ನಿವಾರಣೆಯಾಗಿದೆ. ಕಳೆದ ಒಂದು ವಾರದಿಂದ ನಡೆದ ವ್ಯಾಪಕ ಸಮಾಲೋಚನೆಗಳ ನಂತರ ಸ್ಥಳೀಯ ಮುಖಂಡ ಸತೀಶನ್ ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ ಆಯ್ಕೆ ಮಾಡಿದೆ.
1: ಬರುವ ಸೆಪ್ಟೆಂಬರ್ 2026 ಅಥವಾ ಮುಂದಿನ ಆದೇಶದವರೆಗೆ ಜಾರಿಗೆ ಬರುವಂತೆ ಕಚ್ಚಾ ಸಕ್ಕರೆ, ಬಿಳಿ ಸಕ್ಕರೆ ಮತ್ತು ಸಂಸ್ಕರಿಸಿದ ಸಕ್ಕರೆ ಸೇರಿದಂತೆ ಸಕ್ಕರೆಯ ರಫ್ತು ನಿಷೇಧಿಸಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ರಫ್ತು ನೀತಿಯನ್ನು ನಿರ್ಬಂಧಿತದಿಂದ ನಿಷೇಧಿತ ವಲಯಕ್ಕೆ ತಿದ್ದುಪಡಿ ಮಾಡಿ ಆದೇಶಿಸಿದೆ.
0: ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ತನಿಖಾ ದಳ ಸಿಬಿಐ ನಾಲ್ವರು ಪ್ರಮುಖ ಆರೋಪಿಗಳನ್ನು ಬಂಧಿಸಿದೆ. ಆರೋಪಿಗಳನ್ನು ಮಂಗಿಲಾಲ್ ಬಿವಾಲ್, ದಿನೇಶ್ ಬಿವಾಲ್, ಹರಿಯಾಣ ನಿವಾಸಿ ಯಶ್ ಯಾದವ್ ಮತ್ತು ಮಂಗಿಲಾಲ್ ಅವರ ಮಗ ವಿಕಾಸ್ ಎಂದು ಗುರುತಿಸಲಾಗಿದೆ. ನಾಲ್ವರನ್ನು ಜೈಪುರದಿಂದ ಬಂಧಿಸಿ ನಿನ್ನೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಯಿತು. ನಂತರ ಅವರನ್ನು ಹೆಚ್ಚಿನ ವಿಚಾರಣೆಗಾಗಿ ದೆಹಲಿಗೆ ಸ್ಥಳಾಂತರಿಸಲಾಯಿತು. ತನಿಖಾ ಅಧಿಕಾರಿಗಳ ಪ್ರಕಾರ ಆರೋಪಿ ಯಶ್ ಯಾದವ್ ಮತ್ತು ವಿಕಾಸ್ ಈ ಹಿಂದೆ ರಾಜಸ್ಥಾನದ ಸಿಕಾರ್ ಜಿಲ್ಲೆಯ ನೀಟ್ ತರಬೇತಿ ಸಂಸ್ಥೆಯಲ್ಲಿ ಒಟ್ಟಿಗೆ ಅಧ್ಯಯನ ಮಾಡಿದ್ದರು. ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದ ಜಾಲ ಮತ್ತು ಸಮನ್ವಯವು ಆ ಅವಧಿಯಲ್ಲಿ ಬೆಳೆದಿರಬಹುದು ಎಂದು ತನಿಖಾಧಿಕಾರಿಗಳು ಶಂಕಿಸಿದ್ದಾರೆ. ತರಬೇತಿ ಸಂಸ್ಥೆಗಳು, ಮಧ್ಯವರ್ತಿಗಳು, ವಿದ್ಯಾರ್ಥಿಗಳು ಮತ್ತು ಆರೋಪಿಗಳೊಂದಿಗೆ ಸಂಬಂಧ ಹೊಂದಿರುವ ಇತರ ವ್ಯಕ್ತಿಗಳ ನಡುವಿನ ಸಂಭಾವ್ಯ ಸಂಪರ್ಕಗಳ ಬಗ್ಗೆ ಸಿಬಿಐ ಈಗ ತನಿಖೆ ನಡೆಸುತ್ತಿದೆ.
1: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಭಾರತ ಆಫ್ರಿಕಾ ಸಹಯೋಗದ ಮುಂದಿನ ಹಂತವು ಹೆಚ್ಚಿನ ಮೌಲ್ಯದ ಉತ್ಪನ್ನಗಳು ಮತ್ತು ಸಂಯೋಜಿತ ಪೂರೈಕೆ ಸರಪಳಿಗಳ ಮೇಲೆ ನಿರ್ಮಿಸಲಾಗುವುದು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಭಾರತ ಆಫ್ರಿಕಾ ವ್ಯವಹಾರ ಸಂವಾದ ಹಾಗೂ ಪ್ರದರ್ಶನ ಮತ್ತು ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯ ಹಿನ್ನೆಲೆಯಲ್ಲಿ ಮಾತನಾಡಿದ ಸಚಿವರು, ಕೃಷಿ, ಡಿಜಿಟಲ್ ಮೂಲಸೌಕರ್ಯ, ಆರೋಗ್ಯ ರಕ್ಷಣೆ ಮತ್ತು ಶುದ್ದ ಇಂಧನ ಉತ್ಪಾದನೆ ಹಾಗೂ ತಂತ್ರಜ್ಞಾನ ಪಾಲುದಾರಿಕೆಯವರಿಗೆ ಉಭಯ ದೇಶಗಳ ಬಾಂಧವ್ಯ ಗಟ್ಟಿಯಾಗಿದೆ ಎಂದು ಹೇಳಿದ್ದಾರೆ. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ತಮ್ಮ ವಿದೇಶ ಪ್ರವಾಸಕ್ಕಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡುತ್ತಿದ್ದಾರೆ. ಆದರೆ ಕೇಂದ್ರ ಸರ್ಕಾರದ ವಿರುದ್ದ ವಿದೇಶಿ ಪ್ರವಾಸ ವಿಷಯದಲ್ಲಿ ಅನಗತ್ಯ ಆರೋಪ ಮಾಡುತ್ತಿರುವುದು ಸರಿಯಲ್ಲ ಎಂದು ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರಾ ಟೀಕಿಸಿದ್ದಾರೆ. ರಾಹುಲ್ ಗಾಂಧಿ ಯಾವುದೇ ನಿಯೋಗ ಸದನ ಸಮಿತಿಗಳ ಸದಸ್ಯರಾಗಿ ವಿದೇಶಿ ಪ್ರವಾಸ ಕೈಗೊಳ್ಳುವುದಿಲ್ಲ. ವೈಯಕ್ತಿಕವಾಗಿ ಪ್ರವಾಸ ಕೈಗೊಳ್ಳುವವರು ಕೇಂದ್ರ ಸರ್ಕಾರವನ್ನು ಟೀಕಿಸುವುದು ಸರಿಯಲ್ಲ ಎಂದು ಹೇಳಿದರು. ನೌಕರರ ಭವಿಷ್ಯನಿಧಿ ಇಪಿಎಫ್ಒ ಭವಿಷ್ಯನಿಧಿ ಹಿಂಪಡೆಯುವಿಕೆ ಕ್ಲೇಮ್ಗಳನ್ನು ಇತ್ಯರ್ಥಪಡಿಸುವ ಪ್ರಕ್ರಿಯೆಯನ್ನು ಸ್ವಯಂಚಾಲಿತಗೊಳಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ. ಈ ಕುರಿತು ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವ ಇಪಿಎಫ್ಒ ಕೇಂದ್ರ ಭವಿಷ್ಯನಿಧಿ ಆಯುಕ್ತ ರಮೇಶ್ ಕೃಷ್ಣಮೂರ್ತಿ, ಸರ್ಕಾರವು ಅಂತಿಮ ಇಪಿಎಫ್ಒ ಹಿಂಪಡೆಯುವಿಕೆಯನ್ನು ಸ್ವಯಂಚಾಲಿತಗೊಳಿಸುವತ್ತ ಕಾರ್ಯೋನ್ಮುಖವಾಗಿದೆ. ಇಪಿಎಫ್ಒ ಸದಸ್ಯರು ಉದ್ಯೋಗದಾತರನ್ನು ಬದಲಿಸಿದರೆ ಭವಿಷ್ಯ ನಿಧಿ ಖಾತೆಗಳ ಸ್ವಯಂ ಇತ್ಯರ್ಥ ಮತ್ತು ಸ್ವಯಂ ವರ್ಗಾವಣೆಗಾಗಿ ಇಪಿಎಫ್ಒ ಕಾರ್ಯನಿರ್ವಹಿಸುತ್ತಿದೆ. ಸದ್ಯ 7 ಕೋಟಿಗೂ ಅಧಿಕ ಸದಸ್ಯರನ್ನು ಇಪಿಎಫ್ಒ ಒಳಗೊಂಡಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಎನ್ಡಿಆರ್ಎಫ್ 20 ವರ್ಷಗಳ ಅಲ್ಪಾವಧಿಯಲ್ಲಿ ದೇಶಾದ್ಯಂತ 140 ಕೋಟಿ ಜನರ ವಿಶ್ವಾಸ ಗಳಿಸಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಗಾಜಿಯಾಬಾದ್ನಲ್ಲಿ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆಯ ರಾಷ್ಟಪತಿಗಳ ಬಣ್ಣ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿ, ದೇಶಾದ್ಯಂತ ಎಲ್ಲೆಲ್ಲಿ ವಿಪತ್ತು ಸಂಭವಿಸಿದೆಯೋ ಅಥವಾ ಸಂಭವಿಸಬಹುದೋ ಅಂತಹ ಸ್ಥಳಗಳಿಗೆ ಎನ್ಡಿಆರ್ಎಫ್ ಸಿಬ್ಬಂದಿ ತಲುಪಿದಾಗ ಜನರು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾರೆ ಎಂದು ಹೇಳಿದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ದೆಹಲಿಯಲ್ಲಿ ನಿನ್ನೆ ಭಾರತ್ ಇನೋವೇಟ್ಸ್ 2026 ಭಾಗವಾಗಿ ಉದ್ಯಮದ ನಾಯಕರೊಂದಿಗೆ ದುಂಡುಮೇಜಿನ ಸಭೆ ನಡೆಸಿದರು. ಸಭೆಯಲ್ಲಿ ಭಾರತದ ಡಿಪ್ಟೆಕ್ ಮತ್ತು ಸಂಶೋಧನೆ ಆಧಾರಿತ ನಾವೀನ್ಯತಾ ಪೂರಕ ವ್ಯವಸ್ಥೆ ರೂಪಿಸಲು ಜಾಗತಿಕ ನಾಯಕರು ಹಾಗೂ ಸಂಸ್ಥೆಗಳ ಪಾಲುದಾರರೊಂದಿಗೆ ಅವರು ಸಮಗ್ರ ಚರ್ಚೆ ನಡೆಸಿದರು. ಈ ವೇಳೆ ಸಚಿವರು ಮಾತನಾಡಿ, ಭಾರತದ ನಾವೀನ್ಯತಾ ಪೂರಕ ವ್ಯವಸ್ಥೆಯಲ್ಲಿ ಐಐಟಿಗಳು, ಐಐಎಸ್ಸಿ ಮತ್ತು ಇತರೆ 2 ಹಾಗೂ 3ನೇ ಶ್ರೇಣಿಯ ನಗರಗಳ ಪ್ರಮುಖ ಸಂಶೋಧನಾ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿದ್ದು ಅವುಗಳು ಕೃತಕ ಬುದ್ದಿಮತ್ತೆ, ಸೆಮಿಕಂಡಕ್ಟರ್, ಕ್ಲೈಮೇಟ್ ಟೆಕ್, ಸರಕು ಸಾಗಾಣೆ, ಆರೋಗ್ಯ ತಂತ್ರಜ್ಞಾನ, ಅತ್ಯಾಧುನಿಕ ಉತ್ಪಾದನೆ ಸೇರಿದಂತೆ ಹಲವು ವಲಯಗಳಲ್ಲಿ ಹೊಸ ಹೊಸ ನಾವೀನ್ಯತಾ ಕ್ರಮಗಳ ಸಂಶೋಧನೆಗಳನ್ನು ಕೈಗೊಂಡಿವೆ. ಇದರಿಂದಾಗಿ ಭಾರತ ಪ್ರಮುಖ ನಾವೀನ್ಯತಾ ಪಾಲುದಾರ ಎಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸುವಂತಾಗಿದೆ ಎಂದು ತಿಳಿಸಿದ್ದಾರೆ. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೀಜಿಂಗ್ನಲ್ಲಿ ಅಮೆರಿಕ ಚೀನಾ ಅಧ್ಯಕ್ಷರ ನಡುವೆ ಮಹತ್ವದ ದ್ವಿಪಕ್ಷೀಯ ಸಮಾಲೋಚನೆ. ದೆಹಲಿಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ, ಜಾಗತಿಕ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಸನ್ ಆಯ್ಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, 4 ಪ್ರಮುಖ ಆರೋಪಿಗಳ ಬಂಧನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಪಂಜಾಬ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಸಮಯ ಆಗಿದೆ 1:22:40. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ನಮ್ಮ ನಾಡು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ನಮ್ಮ ನಾಡಿನ ಕಲೆ, ಸಂಸ್ಕೃತಿ, ಆಹಾರ ವಿಹಾರ, ಕಲೆ, ಸಾಹಿತ್ಯ, ಉಡುಗೆ ತೊಡುಗೆ, ಐತಿಹಾಸಿಕ ಸ್ಥಳಗಳು, ಪ್ರೇಕ್ಷಣೀಯ ಸ್ಥಳಗಳು, ಜಾನಪದ ನೃತ್ಯ, ಹೀಗೆ ನಮ್ಮ ನಾಡಿಗೆ ಸಂಬಂಧಿಸಿದ ವಿಶೇಷತೆಗಳ ಬಗ್ಗೆ ನೀವು ನಮ್ಮ ಜೊತೆ ಮಾತಾಡಬಹುದು. ಅದಕ್ಕೆ ನೀವು ಮಾಡಬೇಕಾಗಿದ್ದು ಇಷ್ಟೇ, ನೀವು ನಮಗೆ ಕರೆ ಮಾಡಬೇಕು. ನಿಮ್ಮ ಊರಿನ ವಿಶೇಷತೆಗಳ ಬಗ್ಗೆ ನೀವು ನಮ್ಮ ಜೊತೆಗೆ ಮಾಹಿತಿಯನ್ನು ಹಂಚ್ಕೋಬಹುದು. ನಮ್ಮ ದೂರವಾಣಿ ಸಂಖ್ಯೆ 0822226125 0832 6125. ಸದ್ಯಕ್ಕೆ ಒಂದು ಗೀತೆ ಮೂಡಿ ಬರ್ತಾ ಇದೆ. ನಂತರ ಯಾರು ಕರೆ ಮಾಡಿ ಅವರ ಊರಿನ ಯಾವ ವಿಶೇಷತೆಯ ಬಗ್ಗೆ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಳ್ಳಿದ್ದಾರೆ ನಮ್ಮ ನಾಡಿನಲ್ಲಿ ಅಂತ ನೋಡೋಣ. ಮೂಡಿ ಬರ್ತಾ ಇದೆ ಸಂಯುಕ್ತ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಮನು ಮತ್ತು ರಮೇಶ್ ಅವರ ಗಾಯನದಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತಂ, ಶ್ರೀನಿವಾಸ ರಾವ್ ಅವರ ಸಂಗೀತವಿದೆ.

0: ನಮ್ಮ ನಾಡಿನ ಬಗ್ಗೆ ಮಾತಾಡೋಕೆ ಯಾರು ನಮ್ಮ ಜೊತೆಯಾಗಿದ್ದಾರೆ ಅಂತ ನೋಡೋಣ. ಹಲೋ
1: ಹಲೋ,
0: ಯಾರು ಮಾತಾಡ್ತಿರೋದು?
1: ಕೊಪ್ಪಳದಿಂದ ಗಂಗಾಧರ ಅಂತ.
0: ಗಂಗಾಧರ್ ಅವರೇ ನಮಸ್ಕಾರ.
1: ನಮಸ್ಕಾರ ಮೇಡಮ್, ನಿಮಗೂ ಕೂಡ.
0: ಏನ್ ಮಾಡ್ಕೊಂಡಿರೋದು ನೀವು?
1: ನಾನು ಇವಾಗ ನಿವೃತ್ತಿ ಆಗಿದ್ದೇನೆ. ಈಗ ಐತಿಹಾಸಿಕ ಸ್ಥಳದ ಬಗ್ಗೆ ಹೇಳಬೇಕಂದ್ರೆ ಕೊಪ್ಪಳ ಜಿಲ್ಲೆ ಹಂಪಿ ಅಂತ ಇದೆ. ಹಂಪಿಯಲ್ಲಿ ಪ್ರಸಿದ್ಧ ಸ್ಥಳಗಳು ಬೇಜಾನಿದೆ. ಇಲ್ಲಿ ವಿದೇಶಿಯರು ಕೂಡ ಬಂದು ಇಲ್ಲಿ ನೋಡಿ ಖುಷಿ ಪಡ್ತಾರೆ.
0: ವಿದೇಶಿ ಪ್ರವಾಸಿಗರು ಕೂಡ ಬರ್ತಾರೆ ಅಲ್ವಾ?
1: ಹೌದಾ, ತುಂಬಾ ಒಂದು ಪ್ರೇಕ್ಷಣೀಯ ಸ್ಥಳಗಳು ಇದು. ಹೀಗಾಗಿ ಇದು ಐತಿಹಾಸಿಕ ಒಂದು ಸ್ಥಳ ಇದೆ. ಸುಮಾರು ವರ್ಷಗಳಿಂದ ಇದು ಬೆಳೆಸ್ಕೊಂಡು ಬಂದಿದೆ. ತನ್ನದೇ ಆದ ಪರಂಪರೆಯನ್ನು ಉಳಿಸಿಕೊಂಡು ಬಂದಿದೆ.
0: ಮತ್ತೆ ಅದು ಬಿಟ್ಟು ಏನ್ ಬೇರೆ ಏನ್ ಸ್ಥಳ ಇದೆ ಹೇಳಿ?
1: ಸಾಸಿವೆ ಕಾಗಪ್ಪ ಅಂತ ಒಂದು ದೊಡ್ಡ ದೇವಸ್ಥಾನ ಇದೆ. ಆ ದೇವಸ್ಥಾನ ತುಂಬಾ ಒಂದು ಪ್ರಾಚೀನ ಒಂದು ಸ್ಥಳ ಅದು. ಅದು ಚಿಕ್ಕದಾದ ಒಂದು ಗಣೇಶನ ಮೂರ್ತಿ ಇದೆ. ಅದು ಕೂಡ ತುಂಬಾ ಹಳೆಯದಾದ ಒಂದು ಇದರಲ್ಲಿ ಇದೆ. ಹಂಪೆ ಪ್ರತಿಯೊಬ್ಬರಿಗೂ ಗೊತ್ತಿರೋ ಒಂದು ಸ್ಥಳ. ಅದು ಪ್ರಸಿದ್ಧ ಸುಮಾರು ವರ್ಷಗಳಿಂದ ತನ್ನದೇ ಆದ ಒಂದು ಸ್ಥಾನವನ್ನು ಕಾಯ್ದುಕೊಂಡು ಬಂದಿದೆ. ಅದು ನೋಡ್ಲಿಕ್ಕೆ ತುಂಬಾ ಖುಷಿ ಪಡ್ತಾರೆ. ಇಲ್ಲಿ ವರ್ಷಕ್ಕೊಮ್ಮೆ ಇದರಲ್ಲಿ ಮೂರ್ ದಿನ ಹಂಪೆ ಉತ್ಸವ ಅಂತ ನಡೆಯುತ್ತೆ.
0: ಹಂಪೆ ಉತ್ಸವ, ಹೌದು, ತುಂಬಾ ಪ್ರಸಿದ್ಧವಾದ ಉತ್ಸವ ಅದು.
1: ಅದು ಕೂಡ ಪ್ರಸಿದ್ಧಿ ತನ್ನದೇ ಆದ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಹೀಗಾಗಿ ಐತಿಹಾಸಿಕ ಸ್ಥಳಗಳಲ್ಲಿ ಹಂಪೆ ಒಂದು ಅಂತ ಹೇಳಲು ಇಚ್ಛಿಸುತ್ತೇನೆ ನಾನು.
0: ಸರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳು.
0: ನೀವು ಕೂಡ ನಿಮ್ಮ ಊರಿನ ವಿಶೇಷತೆಯ ಬಗ್ಗೆ ಮಾತಾಡಬಹುದು.

0: ಹೌದು ಆಚಾರ ವಿಚಾರ ಆಹಾರ ವಿಹಾರ ಉಡುಗೆ ತೊಡುಗೆ ಏನೆಲ್ಲ ಸ್ಪೆಷಾಲಿಟಿ ಅಂದರೆ ವಿಶೇಷತೆ ಇದೆ ನಿಮ್ಮ ಊರಿನಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಮಾತಾಡಿ ನಮ್ಮ ನಾಡಿನ ಬಗ್ಗೆ ನೀವು ನಮ್ಮ ಜೊತೆ ವಿಷಯಗಳನ್ನು ಮಾಹಿತಿಯನ್ನು ಹಂಚ್ಕೋಬಹುದು ಅಂತ ಹೇಳ್ತಾ ಒಂದು ಗೀತೆ ಮೂಡಿ ಬರ್ತಾ ಇದೆ. ನಾನು ನನ್ನ ಹೆಂಡತಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಅವರ ಸಂಗೀತವಿರುವ ಗೀತೆ ಒಂದು ಜಾಹೀರಾತಿನ ನಂತರ ಪ್ರಸಾರ.
1: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸಮಯ ಆಗಿದೆ 1:36. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ನಮ್ಮ ನಾಡು ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮುಂದೆ ಯಾರು ಕರೆ ಮಾಡಿ ತಮ್ಮ ಊರಿನ ಬಗ್ಗೆ ಮಾತಾಡ್ತಿದ್ದಾರೆ ನೋಡೋಣ. ಹಲೋ
2: ಹಲೋ, ನಮಸ್ಕಾರ ಮೇಡಮ್.
1: ನಮಸ್ಕಾರ, ಯಾರು ಮಾತಾಡ್ತಿರೋದು?
2: ನನ್ನ ಹೆಸರು ರಮೇಶ್ ರಾಮೇಗೌಡ ಅಂತೇಳಿ, ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಬೈರಾಪಟ್ಟಣ ಗ್ರಾಮದಿಂದ ನಾನು ಮಾತಾಡ್ತಾ ಇದ್ದೇನೆ ತಾಯಿ.
1: ಬೈರಾಪಟ್ಟಣ ಗ್ರಾಮ, ರಾಮನಗರ ತಾಲೂಕು,
2: ರಾಮನಗರ ಜಿಲ್ಲೆ
1: ಚನ್ನಪಟ್ಟಣ ತಾಲೂಕು.
2: ಹಾಗಾಗಿ
1: ಏನ್ ಮಾಡ್ಕೊಂಡಿರೋದು ನೀವು?
2: ನಾನು ರಿಟೈರ್ಡ್ ಟೀಚರ್, ಮತ್ತೆ ಈಗ ನಾನು ವ್ಯವಸಾಯದ ಒಂದು ಅಂಚಿನಲ್ಲಿ ವ್ಯವಸಾಯವನ್ನ ಮಾಡ್ತಾ ಇದ್ದೇನೆ.
1: ಏನ್ ಬೆಳೆ ಬೆಳಿತೀರಿ?
2: ಈಗ ನಾವು ರೇಷ್ಮೆ, ಅಲ್ಲಿಂದ ಹೋದ್ರೆ ಭತ್ತ, ತೆಂಗು, ನಂತರ ಹೈನುಗಾರಿಕೆ. ಈ ಹೈನುಗಾರಿಕೆಯನ್ನ ನಾವು ಮಾಡ್ತಾ ಇದ್ದೇವೆ. ನಂತರ ನನಗೆ ತುಂಬಾ ಕೇಳುಗರಿಗೆ ಹಾಗೂ ಆಕಾಶವಾಣಿಗೆ ತುಂಬ ಹೃದಯದ ಧನ್ಯವಾದಗಳು. ನಾನು ಸುಮಾರು ತಿಂಗಳುಗಳಿಂದ ನಾನು ಇದನ್ನ ಕಾಯ್ತಾ ಇದ್ದೆ. ನಮನ ಪೂರ್ವಕ ನಮಸ್ಕಾರಗಳು.
1: ನನಗೆ
2: ತಾಯಿ ತಂಗಿ ವಿವಿಧ ಭಾರತಿ ಆಗ್ಲಿ. ನಮ್ಮ ಚನ್ನಪಟ್ಟಣದ ಬಗ್ಗೆ ಮಾತಾಡೋದಾದ್ರೆ, ಚನ್ನಪಟ್ಟಣ ಅಂದ ತಕ್ಷಣವೇ ಆಟದ ಬೊಂಬೆಗಳು. ಆ ಆಟದ ಬೊಂಬೆಗಳ ವಿನ್ಯಾಸ ಎಷ್ಟರ ಮಟ್ಟಿಗಿದೆ, ಮತ್ತೆ ರೇಷ್ಮೆ, ಆ ರೇಷ್ಮೆಗೆ ಸಂಬಂಧಪಟ್ಟಂತೆ ಜಾಸ್ತಿ ರೇಷ್ಮೆ ನಾಡು ಚನ್ನಪಟ್ಟಣ ರಾಮನಗರ ಅಂತೇಳಿ ನಮ್ಮ ಚನ್ನಪಟ್ಟಣದಲ್ಲೇ ರೇಷ್ಮೆ ಸೀರೆಗಳನ್ನ ತಯಾರು ಮಾಡ್ತಾ ಇರ್ತಕ್ಕಂತ ತಿತ್ತು ಇವತ್ತು ಅದು ನಂದಿ ಹೋಗಿದೆ. ಇರ್ಲಿ, ಅದಾದ್ಮೇಲೆ ಹೈನುಗಾರಿಕೆ, ಯಥೇಚ್ಛವಾಗಿ ಹೈನುಗಾರಿಕೆಯನ್ನ ಮಾಡ್ತಾ ಇರ್ತಕ್ಕಂತ ತಾಲೂಕುಗಳಲ್ಲಿ ಚನ್ನಪಟ್ಟಣ ತಾಲೂಕು ಕೂಡ ಒಂದು. ಮತ್ತೆ ನಮ್ಮ ತಾಲೂಕಿನಲ್ಲಿ ಅತಿ ಚೋಳರ ಕಾಲದಿಂದಲೂ ಪ್ರಸಿದ್ಧವಾದಂತ ಅಂಬೇಗಾಲು ಕೃಷ್ಣಸ್ವಾಮಿ ದೇವಸ್ಥಾನ ನಮ್ಮೂರ ಪಕ್ಕದಲ್ಲೇ ಇದೆ. ಅಲ್ಲಿಂದ ರಾಮನಗರಕ್ಕೆ ಬಂದಾಗ ಇಲ್ಲಿ ರಾಮನಗರದಲ್ಲಿ ಗುಡ್ಡ ಬೆಟ್ಟಗಳ ನಡುವೆ ಎಂತೆಂತ ಅಭೂತಪೂರ್ವ ಶ್ರೀರಾಮ ಅಲ್ಲಿ ಇದ್ದ ಅನ್ನೋ ಒಂದು ರಾಮ ಗುಡ್ಡ ಇದೆ. ಮತ್ತೆ ಅಲ್ಲಿ ಮಾವುಗಳು, ಮತ್ತೆ ಅಲ್ಲೂ ಕೂಡ ರೇಷ್ಮೆಯನ್ನ ಈಗ ಹೆಚ್ಚು ಬೆಳಗ್ಗೆಯನ್ನ ಮಾಡ್ತಾ ಇರ್ತಕ್ಕಂತ ರಾಮನಗರ ಜಿಲ್ಲೆ, ರಾಮನಗರ ಕೂಡ ಆಗಿದೆ ತಾಯಿ. ಅದಾದ್ಮೇಲೆ ನಾವು ಮಾಗಡಿಯನ್ನ ತೆಗೆದುಕೊಂಡಾಗ ಇಲ್ಲಿ ಮಾತೆತ್ತಿದ್ರೆ ಅವತ್ತಿನ ಕಾಲದಲ್ಲಿ ದೊಡ್ಡ ರಾಗಿ, ಎಲ್ಲಾ ತರದ ರಾಗಿಗಳನ್ನ ಬೆಳೀತಾ ಇದ್ದಂತ ಒಂದು ಗಂಡು ಭೂಮಿ. ಜೊತೆಗೆ ಅವರೇಕಾಯಿ ಅಂತಂದ್ರೆ ಮಾಗಡಿ ರಾಮನಗರ ಇದಕ್ಕೆ ಯಥೇಚ್ಛವಾಗಿತ್ತು. ಇವತ್ತು ಕೂಡ ತರಕಾರಿ ಮತ್ತೆ ಆ ಅವರೇಕಾಯಿಗಳು, ಈ ರಾಗಿ ಇವೆಲ್ಲವನ್ನ ಬೆಳೆಯೋದ್ರಲ್ಲಿ ಗಂಡು ಭೂಮಿ ಎನ್ಸ್ಕೊಂಡಿರ್ತಕ್ಕಂಥದ್ದು ಮಾಗಡಿ ತಾಲೂಕು. ಈ ಬೆಂಗಳೂರನ್ನ ಕಟ್ಟಿದಂತ ಕೆಂಪೇಗೌಡರು ಹುಟ್ಟಿದಂತ ನಾಡು. ಅಲ್ಲಿ ಅದ್ಭುತವಾದ ರಂಗನಾಥನ ದೇವಸ್ಥಾನವು ಕೂಡ ಇದೆ. ಇನ್ನು ಕನಕಪುರದ ಕಡೆಗೆ ಹೋದಾಗ ಅಲ್ಲಿ ಯಥೇಚ್ಛವಾಗಿ ಬಂಡೆ, ಮತ್ತೆ ಅಲ್ಲೂ ಕೂಡ ಮಾವು, ರೇಷ್ಮೆ ಇವುಗಳನ್ನ ಬೆಳೆಯುವುದರ ಮೂಲಕ ಅಲ್ಲೂ ಕೂಡ ಅತ್ಯುತ್ತಮವಾದಂತ ಒಂದು ವಿನ್ಯಾಸ ಇರ್ತಕ್ಕಂತ ದೇವಾಲಯಗಳು ಕೂಡ ಅಲ್ಲಿದೆ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು, ನಮ್ಮ ಚನ್ನಪಟ್ಟಣ ತಾಲೂಕು ಬೈರಾಪಟ್ಟಣ ಗ್ರಾಮದಿಂದ ಪ್ರೊಫೆಸರ್ ಕೆ ವೆಂಕಟಗಿರಿ ಗೌಡರು ಎಕನಾಮಿಕ್ಸ್ ಆಗಿ ಇಡೀ ವಿಶ್ವಕ್ಕೆ ಹೆಸರನ್ನ ತಗೊಂಡು ಕೊಟ್ಟಂತ ಊರು ನಮ್ಮ ಚನ್ನಪಟ್ಟಣ ತಾಲೂಕು. ನಾನು ಬೈರಾಪಟ್ಟಣ ಅಂತ ಹೇಳಿ ಅವರು ಹೇಳಿದರೆ, ಇದನ್ನ ನಾನು ಆಕಾಶವಾಣಿಯಲ್ಲೂ ಕೂಡ ಬಿತ್ತರಿಸಿದ್ದೇವೆ. ಮತ್ತೆ ಇನ್ನೊಂದೇನಪ್ಪ ಹೇಳುದು ಅಂತಂದ್ರೆ, ಈ ರಾಮನಗರ ಜಿಲ್ಲೆ ಅಂದ ಕೂಡ್ಲೆ ಇಲ್ಲಿ

0: ಅತಿಯಾದ ದೇವಾಲಯಗಳಿರ್ಬೋದು, ರಾಜಕೀಯವಾಗಿರ್ಬೋದು, ಅಥವಾ ಬೆಳೆಯನ್ನ ಬೆಳೆಯುವಂತದ್ದು ಬಹಳ ಅತ್ಯಾಧುನಿಕವಾಗಿ ಇವತ್ತು ಕೂಡ ಬೆಳೀತಾ ಇದಾರೆ ಮೇಡಮ್. ಹಾಗಾಗಿ ನಮ್ಮೂರು ಎಷ್ಟು
1: ಊರು, ನಿಮ್ಮ ನಾಡು, ನಿಮ್ಮ ಚನ್ನಪಟ್ಟಣ, ನಿಮ್ ಭೈರಾಪಟ್ಟಣ, ನಿಮ್ ಕನಕಪುರ, ಮಾಗಡಿ, ಇದ್ರ ಬೆಲ್ಲ ಬಗ್ಗೆ ನಿಮ್ಗೆ ತುಂಬಾ ಹೆಮ್ಮೆ ಇದೆ.
0: ಹೌದು, ಅದರಲ್ಲಿ ಎರಡೇ ಮಾತಿಲ್ಲ. ನಾನು ರಿಟೈರ್ಡ್ ಟೀಚರ್ ಆಗಿ ನಾನು ಎಷ್ಟು ಊರುಗಳು ಚನ್ನಪಟ್ಟಣ ತಾಲೂಕ್ ಮೇಲೆ, ಮತ್ತೆ ರಾಮನಗರ ತಾಲೂಕ್ನಲ್ಲಿ, ಬೆಂಗಳೂರಿನಲ್ಲಿ ಬಂದು ನಾನು ಶಿಕ್ಷಕ ಸೇವೆಯನ್ನ ಮಾಡಿರ್ತಕ್ಕಂಥವನು. ಹಾಗಾಗಿ ನನಗೆ ಬಹಳ ಇವತ್ತು ನನಗೆ ಕರೆ ಸಿಕ್ಕಿದ್ದಂತೂ ನಮ್ಮ ನಾಡಿನ ಬಗ್ಗೆ, ಕರ್ನಾಟಕ ಅಂದೊಡನೆ, ಕರ್ನಾಟಕ ಅಂದೊಡನೆ ಕರುಣೆ. ಎಲ್ಲಾ ಹೊರ ರಾಷ್ಟ್ರದವರು, ಹೊರ ರಾಜ್ಯದವರು ಬಂದು ಕರುಣಾತ್ಮಕವಾದಂತ ಈ ಒಂದು ಕರುನಾಡಿನಲ್ಲಿ ಪ್ರೀತಿಯಿಂದ ನಾವು ಕೈ ಬೀಸಿ ಕರೆದು ನೆಲೆಯಾಗ್ತಾ ಇದ್ದಾರೆ. ಇದು ಇದರಲ್ಲಿ ಇನ್ನೂ ಒಂದು ಹೆಮ್ಮೆ ತಾಯಿ, ಇದು ಹೆಮ್ಮೆ.
1: ತುಂಬಾ ಸೊಗಸಾಗಿ ಮಾತಾಡಿದ್ರಿ ನಿಮ್ಮ ಊರಿನ ಬಗ್ಗೆ ಎಲ್ಲ, ನಮ್ಗೆ ಕಿರು ಪರಿಚಯ ಮಾಡಿಕೊಟ್ರಿ ಅಂತಾನೆ ಹೇಳ್ಬೋದು. ಕರೆ ಮಾಡಿದಕ್ಕೆ ಧನ್ಯವಾದಗಳು.
0: ತುಂಬ ಹೃದಯದ ಧನ್ಯವಾದಗಳು ತಾಯಿ.
1: ಧನ್ಯವಾದಗಳು ನಿಮಗೂ ಕೂಡ. ಈಗ ಗೀತೆ ಪ್ರಸಾರ ಆಗ್ತಾ ಇದೆ. ಮಲ್ಲಿಗೆ ಹೂವೆ ಚಿತ್ರದಿಂದ ಕೆ ಜೆ ಜೇಸುದಾಸ್ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ ನಿಮಗಾಗಿ.

0: ಅಧ್ಯಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
3: ಸಮಯ ಆಗಿದೆ 1:47. ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಆಕಾಶವಾಣಿ ವಿವಿಧ ಭಾರತಿಯಲ್ಲಿ. ನಮ್ಮ ನಾಡಿನ ಬಗ್ಗೆ ನಮ್ಮ ಕೇಳುಗರು ತುಂಬ ಸೊಗಸಾಗಿ ಮಾತಾಡ್ತಾ ಇದ್ದಾರೆ. ಮುಂದಿನ ಕರೆ ಯಾರು ಮಾಡಿದ್ದಾರೆ ಅಂತ ನೋಡುವಂತಹ ಸಮಯ.
4: ಹಲೋ, ನಮಸ್ತೆ ಮೇಡಮ್.
3: ನಮಸ್ತೆ, ಯಾರು ಮಾತಾಡ್ತಿರೋದು?
4: ನಮ್ಮ ಹೆಸರು ರಾಮಚಂದ್ರಪ್ಪ ಸಂಡೂರು ಅಂತ ಹೇಳಿ ಅವಾಗವಾಗ ಸಂದೇಶ ಕಳಿಸ್ತಾನೆ ಇದ್ವಿ.
3: ರಾಮಚಂದ್ರಪ್ಪ ಸಂಡೂರು.
4: ಹಂಗಾಗಿ ನಮ್ಗೆ ಲೈನ್ ಸಿಗ್ತಿರ್ಲಿಲ್ಲ. ಮತ್ತೆ ಮಾತಾಡೋಷ್ಟು ಕೆಲಸ ಕೊಡಿಸಿ ಟೈಮ್ ಸಿಗ್ತಿರ್ಲಿಲ್ಲ. ಆರಾಮಾಗಿದ್ದೀನಿ, ನಿಮ್ ಜೊತೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ.
3: ಓಕೆ, ಈಗ ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈಗ ನಿಮ್ ಊರಿನ ವಿಶೇಷತೆಗಳ ಬಗ್ಗೆ ಹೇಳ್ತೀರಾ? ಸಂಡೂರು ಅಂತ ಹೇಳಿದ್ರಲ್ವಾ ನೀವು?
4: ಸಂಡೂರು ಬೆಟ್ಟ ಒಂಥರ ಕಾಫಿ ಸೀಮೆ ಮಲೆನಾಡು ಹೆಂಗೈತೆ ಹಂಗ ನಮ್ದು ಸಣ್ಣದೊಂದು ಮೀ ಹಸಿರು ತೋರಣ ಇದ್ದಾಗೆ ಬೆಟ್ಟ ಗುಡ್ಡ ಇದೆ. ಆ ಬೆಟ್ಟ ಗುಡ್ಡದ ಮಧ್ಯಾಂತರದಲ್ಲಿ ಕುಮಾರಸ್ವಾಮಿ ದೇವಸ್ಥಾನ ಇದೆ. ಅದು ಬಹಳ ಪೂರ್ವಕಾಲದ ದೇವಸ್ಥಾನ, ಅದು ಸಾಕಷ್ಟು ವರ್ಷಗಳಾಗಿ ಬಿಟ್ಟವೆ. ಅದರಲ್ಲಿ ಮೊದಲು ಹೆಣ್ಮಕ್ಳು ನೋಡ್ತಾ ಇರ್ಲಿಲ್ಲ. ಹೆಣ್ಮಕ್ಳು ನೋಡಿ ಇತ್ತೀಚೆಗೆ ಹೋಗೋದ್ರಿಂದ ಆ ಸ್ವಾಮಿ ಬಿಟ್ಟು ಬೇರೆ ಕಡೆ ಹೋಗಿದಾನಂತಂದು ಅಲ್ಲಿ ಅರ್ಚಕ ಇವ್ರು ಹೇಳ್ತಾನೆ ಇರ್ತಾರೆ ಅದ್ರ ಬಗ್ಗೆ ಪುರಾಣ. ಮತ್ತೆ ತುಂಬಾ ಚೆನ್ನಾಗಿದೆ ಮೇಡಮ್, ಯಾರನ್ನು ಬರ್ಲಿ ನೋಡ್ಲಿಕ್ಕೆ ಒಂದ್ಸರಿ, ತುಂಬಾನೇ ಚೆನ್ನಾಗಿದೆ.
3: ಕುಮಾರಸ್ವಾಮಿ ದೇವಸ್ಥಾನ ನೋಡಕ್ ಚೆನ್ನಾಗಿದೆ ಅಂತ ಹೇಳ್ತೀರಾ?
4: ತುಂಬಾ ಚೆನ್ನಾಗಿದೆ. ಮತ್ತೆ ಇನ್ನು ಬೇರೆ ರೀತಿಯಲ್ಲಿ ಹೇಳ್ಬೇಕಂದ್ರೆ ಸಾಕಷ್ಟು ಚಿನ್ನ ಶೂಟಿಂಗ್ ಆಗಿದೆ. ಮಾನಸ ಸರೋವರ ಶೂಟಿಂಗ್ ನಡಿಬೇಕಾದ್ರೆ ನಾನು ಅಡ್ಡ ಹೋಗಿದ್ದೆ ಮೇಡಮ್. ಅಲ್ಲಿ ಒಬ್ಬ ಹಳೆ ಅವಾಗ ಹಾಸ್ಟೆಲ್ ವಿದ್ಯಾರ್ಥಿ ನಾನು ಆ ಟೈಮ್ನಲ್ಲಿ. ಅದು ಒಂದು ಒಟ್ಟು ಭೂಮಿ ಚಚ್ಚ ಮಗ ಸಿನಿಮಾ ನಡೆದಿದೆ. ವಡೆದಾಲ್ ಅಂತೂ ಒಂದು ಸಿನಿಮಾ ಶೂಟಿಂಗ್ ಆಗಿದೆ. ಮಳೆ ಬಂತ ಮಳೆ ತುಂಬಾ ಒಳ್ಳೆ ಚಲನಚಿತ್ರ. ಹುಲಿ ಹೆಜ್ಜೆ ಕೂಡ ಒಳ್ಳೆ ಚಲನಚಿತ್ರ. ಇವೆಲ್ಲ ನಡೆದ ಮೇಡಮ್ ನಮ್ಮ
3: ಒಳ್ಳೆ ಶೂಟಿಂಗ್ ಸ್ಪಾಟ್ ಅಂತ ಹೇಳ್ತೀರಾ?
4: ಹೌದು, ತುಂಬಾ ಚೆನ್ನಾಗಿ ಗ್ರೀನ್.
3: ಮತ್ತೇನು ವಿಶೇಷತೆ ಇದೆ?
4: ಗಣಿಗಾರಿಕೆ ಇದೆ ಮೇಡಮ್, ಸಾಕಷ್ಟು ಮೈನ್ಸ್ ಇದೆ. ಸಾಕಷ್ಟು ಜನ ಕಸ್ಟಮರ್ಸ್ ಇದ್ದಾರೆ, ಕಾರ್ಮಿಕರು. ಅವ್ರಿಗೆ ಒಳ್ಳೆ ಜೀವನ ನಡೆಸ್ತಾ ಇದಾರೆ ಇಲ್ಲಿ. ಮತ್ತೆ MPML ಇಬ್ರು ಗಂಡ ಅಂತ ಇದಾರೆ. ಅವ್ರ ಕಡೆಯಿಂದ ಮೂಲಭೂತ ಹಕ್ಕುಗಳ ಸೌಲಭ್ಯಗಳು ಸಾಕಷ್ಟು ಮಾಡಿಕೊಟ್ಟಿದ್ದಾರೆ. ಅವ್ರಿಗೊಂದು ನಮ್ ಕಡೆಯಿಂದ ಅಭಿನಂದನೆ ತಿಳಿಸ್ತಾ ಇದ್ವಿ.
3: ಈಗ ಆಹಾರ ವಿಚಾರದ ಬಗ್ಗೆ ಏನ್ ಹೇಳ್ತೀರಾ? ಊಟದ ಸ್ಪೆಷಾಲಿಟಿ ಏನು ನಿಮ್ ಊರಲ್ಲಿ? ಯಾಕಂದ್ರೆ ಊಟದ ಸಮಯ ಅಲ್ವಾ ಈಗ.
4: ಮೊದಲೆಲ್ಲ ಸಜ್ಜೆ ನಾವೇ ನಾವು ರೈತರಾಗಿದ್ವಿ. ಸಜ್ಜೆ ನವಣೆ ಜೋಳ ಮೆಕ್ಕೆಜೋಳ ಶೇಂಗಾ ಇತ್ಯಾದಿಗಳು ಬೆಳೀತಾ ಇದ್ವಿ. ಈಗ ಬಾಳೆ ತೋಟ ಕಾಣಿದಾರೆ ರೈತರು, ಅದು ಕೂಡ ತುಂಬಾ ಚೆನ್ನಾಗಿದೆ. ಕಿಲೋಮೀಟರ್ ಗಟ್ಟಲೆ ಬಾಳೆ ತೋಟಗಳಿವೆ, ಅದನ್ನ ನೋಡಕ್ಕೆ ತುಂಬಾ ಚೆನ್ನಾಗಿದೆ. ನಾವು ರಾಗಿ ಮುದ್ದೆ ಊಟ ಮಾಡ್ತೀವಿ ಮೇಡಮ್. ನಾನು ಈಗ 2012 ಒಬ್ಬ ರೈತನಾಗಿದ್ದೆ. ಈಗ ಚಿತ್ರಕಲಾವಿದರು ಮತ್ತೆ ವಾಲ್ ಪೇಂಟರ್ ಆಗಿ ನಾನು ಜೀವನ ಮಾಡ್ತಾ ಇದ್ದೀನಿ.
3: ಚಿತ್ರಕಲಾವಿದರು, ವಾಲ್ ಪೇಂಟರ್, ಜೊತೆ ಜೊತೆಗೆ ಕೃಷಿಕ ಕೂಡ.
4: ಕೃಷಿಕ.
3: ಖುಷಿ ಆಯ್ತು ನಿಮ್ಮ ಊರಿನ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ, ದೇವಾಲಯದ ಬಗ್ಗೆ, ಶೂಟಿಂಗ್ ಸ್ಪಾಟ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
4: ಬೆಟ್ಟ ಗುಡ್ಡಗಳಿವೆ, ಸದಾ ಹಸಿರು ಮೇಡಮ್, ನೋಡಕ್ ತುಂಬಾ ಖುಷಿ ಆಗುತ್ತೆ.
3: ಕರೆ ಮಾಡಿದ್ದಕ್ಕೆ.

0: ಧನ್ಯವಾದಗಳು.
1: ಥ್ಯಾಂಕ್ ಯು ವೆರಿ ಮಚ್.
0: ಎಷ್ಟು ಖುಷಿ ಖುಷಿಯಾಗಿ ಎಷ್ಟು ಎಕ್ಸೈಟ್ಮೆಂಟಿಂದ ಮಾತಾಡಿದ್ರು ಇವರು ರಾಮಚಂದ್ರಪ್ಪ ಅವರು. ತುಂಬ ಖುಷಿಯಾಗಿದ್ದರು ಕರೆ ಕನೆಕ್ಟ್ ಆಗಿದ್ದಕ್ಕೆ, ಹಾಗೆ ತುಂಬ ಚೆನ್ನಾಗಿ ಕೂಡ ಮಾತಾಡಿದ್ರು ದೇವಾಲಯಗಳ ಬಗ್ಗೆ ಎಲ್ಲ ಅಂತ ಹೇಳ್ಬೋದು. ಮುಂದೆ ಮೂಡಿ ಬರ್ತಾ ಇದೆ ಗುರಿ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ರತ್ನಮಾಲಾ ಪ್ರಕಾಶ್ ಅವರ ಗಾಯನದಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿರುವ ಗೀತೆ.

0: ಸಮಯ ಆಗಿದೆ 1:54:32. ನಮ್ಮ ನಾಡಿನಲ್ಲಿ ಅವರ ಊರಿನ ಬಗ್ಗೆ ಮಾತಾಡೋಕ್ಕೆ ಕಾಲರ್ ಒಬ್ಬರು ರೆಡಿಯಾಗಿದ್ದಾರೆ. ಇದು ಒಂದು ಕೊನೆಯ ಕಾಲ್ ಅಂತಾನೆ ಹೇಳ್ಬೋದು. ಈ ಕಾರ್ಯಕ್ರಮದ ಕೊನೆಯ ಕಾಲ್ ಅಲ್ಲಿ ಯಾರು ಮಾತಾಡ್ತಿದ್ದಾರೆ ಅಂತ ನೋಡೋಣ. ಹಲೋ
1: ಹಲೋ ಮೇಡಮ್, ನಮಸ್ಕಾರ. ಮೇಡಮ್
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ನಾವು ಬೆಳಗಾವಿ ಜಿಲ್ಲೆ ಸೌಂದರ್ಯ ತಾಲೂಕು ಮುರುಗೋಡದಿಂದ ರಮೇಶ್ ಅಂತ ಮಾತಾಡೋದು.
0: ರಮೇಶ್ ಅವರೇ, ಹೇಗಿದ್ದೀರಿ?
1: ಆರಾಮಿದೆ ಮೇಡಮ್.
0: ನಿಮ್ಮ ಊರಿನ ಬಗ್ಗೆ ಯಾವ ವಿಶೇಷತೆಯ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀರಿ?
1: ವಿಶೇಷತೆ ಅಂದ್ರೆ ಮೇಡಮ್, ನಮ್ಮ ಊರಿನಲ್ಲಿ ಎರಡು ದೇವಸ್ಥಾನ ಇದೆ ಮೇಡಮ್. ದೇವಸ್ಥಾನ ಬಹಳ ಇದೆ ಮೇಡಮ್. ಅದರಲ್ಲಿ ಮಾಂತೇಶ್ವರ ಮಠ ಒಂದಿದೆ ಮೇಡಮ್. ಆಮೇಲೆ ಚಿದಂಬರೇಶ್ವರ ಮಠ ಇದೆ ಒಂದು. ಆಮೇಲೆ ನಮ್ಮ ಊರಿನ ಎರಡು ಪ್ರಸಿದ್ಧ ಬಾವಿಗಳು ಇದ್ದು ಮೇಡಮ್, ಗುಡ್ಡದ ಬಾವಿ ಅಂತ ಹೇಳಿ, ನಾಗರಬಾವಿ ಅಂತ ಹೇಳಿ. ಅವು ಇಡೀ ನಮ್ಮ ಊರಿಗೆಲ್ಲ ನೀರಿನ ಸಪ್ಲೈ ಇದ್ದು ಮೇಡಮ್. ಅವ ಎಲ್ಲ ಅದನ್ನ ನೋಡ್ರಲ್ಲ, ಜೀವ ಮರಗುತ್ತೆ ಮೇಡಮ್. ಆಮೇಲೆ ನಮ್ಮ ಊರಿನಿಂದ ದಿಂಡಿಗಳು ಹೋಗ ಮೇಡಮ್, ಇದೆ ಸಿಸ್ಟರ್ ಮಾಡ್ತಾರ್ದನ್ನ ಇಡ್ಕೋಕಾರೆ ಯುಗಾದಿಗೆ ಮೇಡಮ್. ಆ ಬಳಿಕ ಮತ್ತೆ ಹಸಿರು ಬಳೆ ತಯಾರು ಮಾಡ್ತಾವ್ರಿ, ಪ್ರಸಿದ್ಧ ಇದೆ ನಮ್ಮ ಊರಲ್ಲಿ. ಇದು
0: ಬಳೆ ತಯಾರಿಸ್ತೀರಾ?
1: ಹಸಿರು ಬಳೆ ತಯಾರಿ ಮಾಡ್ತೇವೆ ಮೇಡಮ್. ಮತ್ ನಾವೇ ಮಾಡ್ತೇವೆ, ಮತ್ ನಾವೇ ಮಾರ್ತೀವಿ ಮೇಡಮ್.
0: ಹೌದಾ?
1: ಹಾ ಮೇಡಮ್, ಅದು ಪ್ರಸಿದ್ಧವಾಗಿದೆ. ಮತ್ತೆ ಇನ್ನು ಬಾ ಇದೆ ಮೇಡಮ್. ಈಗೆಲ್ಲ ಫೋನ್ ಇದಕ್ಕಾಗಿ ಮಾತಾಡಕ್ ಆಗೋಲ್ಲ ಮೇಡಮ್, ಗೊತ್ತಾಗೋಲ್ಲ.
0: ಕೆಲವೊಂದು ವಿಷಯಗಳನ್ನ ತಿಳಿಸ್ಕೊಡಿ.
1: ಹಲೋ ಮೇಡಮ್, ಮತ್ತ ಗವಿ ಇದೆ ಮೇಡಮ್, ಇದು ಗವಿ ಸಿದ್ದೇಶ್ವರ ಅಂತ ಹೇಳಿ ಮೇಡಮ್. ಇಲ್ಲಿ ಒಬ್ರ ಶರಣರು ಬಂದು ಅಲ್ಲಿ ಸ್ವಲ್ಪ ಆಯ್ಕೆ ಆಗಿದ್ದ ಸ್ಥಾನ ಇದೆ ಮೇಡಮ್. ಇದು ಮತ್ತ ಈ ಕಲ್ಯಾಣದಲ್ಲಿ ಇದು ಕದನ ಆತಲ್ಲ ಮೇಡಮ್, ಅದ ಕಲ್ಯಾಣ ಕ್ರಾಂತಿ ಆಯ್ತಲ್ಲ ಮೇಡಮ್, ಅದು ನಮ್ಮೂರಲ್ಲಿ ಸಮಾಪ್ತಿ ಆಗಿದೆ ಮೇಡಮ್. ಅಂದ್ರೆ ಇದು ಕೆಂಗೇರಿ ಇದೆ ಅಲ್ಲ ಮೇಡಮ್, ಕೆಂಗೇರಿ ಚಿದಂಬರೇಶ್ವರ ಹಿಂದನೆ ಅದು ಸಮಾಪ್ತಿ ಆಗಿದೆ. ಅಂದ್ರೆ ಅದು ಅವರೆಲ್ಲ ಇದ್ದಾಡಿ ಖಡ್ಗ ಬಂದು ಅಲ್ಲಿ ಕೆರೆಯಲ್ಲಿ ತುಳಿತಾರೆ ಮೇಡಮ್. ಅದನ್ನ ಆ ಕೆರೆಯಲ್ಲಿ ತೊಳಿಂದ ಎಲ್ಲ ಕೆಂಪಾಗಿತ್ತು ಮೇಡಮ್ ಅದ್ ನೀರು. ಅವಾಗೆಲ್ಲ ಜನರ ಬಾಯಲ್ಲಿ ಕೆಂಪು ಕೆರೆ ಕೆಂಪು ಕೆರೆ ಅಂತ ಹೇಳಿ ಬರ್ತಿತ್ತು ಸರ. ಅದ್ ಬರ್ಬರ್ತಾ ಕೆಂಗೇರಿ ಅಂತ ಆಗಿದೆ ಮೇಡಮ್.
0: ಹೌದಾ?
1: ಹಾ, ಇಲ್ಲೇ ಕಲ್ಯಾಣ ಶರಣರು ಎಲ್ಲ ನಮ್ಮ ಊರಲ್ಲಿ ಹಾದು ಹೋಗಿದಾರೆ ಮೇಡಮ್. ಮತ್ತೆ ವಿದ್ಯುತ್ ಸಮಾಪ್ತಿ ಅದ ನಮ್ಮ ಊರಾಗ ಮೇಡಮ್.
0: ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಹಾ ಮೇಡಮ್, ನಮಸ್ಕಾರ.
0: ನಮಸ್ಕಾರ.

ಮುಂದೆ ಮೂಡಿ ಬರ್ತಾ ಇದೆ ನಮ್ಮ ನಾಡು ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ತಿರುಗು ಬಾಣ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿರುವ ಗೀತೆ. ಒಂದು ಗೀತೆಯೊಂದಿಗೆ ನಮ್ಮ ನಾಡು ಕಾರ್ಯಕ್ರಮವನ್ನು ಮುಗಿಸೋ ಸಮಯವಾಗಿದೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್.

ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಸಮಯ ಆಗಿದೆ 1:59:34, 2 ಗಂಟೆಗೆ ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ.

0: ಮನೆಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
2: ಹೇಳಿ.
1: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗ್ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ?
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಸಮಯ ಆಗಿದೆ 2:16. ಈಗ ಕೇಳೋಣ ಕಾರ್ಯಕ್ರಮ ಸ್ಪಂದನಾ.

0: ನಮಸ್ಕಾರ, ಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಚಂದು, ಬಾನುಲಿ ಬಂಧು.
1: ನಾನು ಕೃಷ್ಣಪ್ಪ.
0: ನಮ್ಮ ಕೇಳುಗರ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಳಿಸ್ತಾರೆ. ವಿವಿಧ ಭಾರತಿ ಕಾರ್ಯಕ್ರಮಗಳು ಅವ್ರಿಗೆ ಯಾಕೆ ಇಷ್ಟ, ಏನೆಲ್ಲ ಓರೆ ಕೋರೆಗಳನ್ನ ಅವ್ರು ಗಮನಿಸಿದ್ದಾರೆ ಅಂತ ಹೇಳಿ ತಿಳಿಸುವಂತ ಮಾತಾಡುವಂತ ಒಂದು ವೇದಿಕೆ ಇದು ಅಲ್ವಾ ಕೃಷ್ಣಪ್ಪ?
1: ಹೌದೌದು. ಸ್ಪಂದನ ಅಂದ್ರೆ ಈಗ ಕೇವಲ ನಾವು ಏನು ಪ್ರಸಾರ ಮಾಡಿದಂತ ಕಾರ್ಯಕ್ರಮಗಳನ್ನ ಕೇಳುವುದಷ್ಟೇ ಅಲ್ಲ, ಅವರ ಅನಿಸಿಕೆ ಅಭಿಪ್ರಾಯ, ದೂರು ದುಮ್ಮಾನ ಕುಂದು ಕೊರತೆ ಏನೇ ಇದ್ರೂ ಅವರು ನಮ್ಗೆ ತಿಳಿಸಿದಾಗಲೇ ನಮ್ಗೆ ಗೊತ್ತಾಗೋದು ನಮ್ಮ ಒಂದು ಕಾರ್ಯಕ್ರಮಗಳಲ್ಲಿ ಏನಾದ್ರು ಸುಧಾರಣೆ ಆಗ್ಬೇಕಾ ಅಥವಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಾರ ಏನು ಅನ್ನೋದನ್ನ ಅವ್ರ ಫೀಡ್ಬ್ಯಾಕ್ ಅಂತ ಏನು ಕರಿತೀವಿ ತಿಳಿದುಕೊಂಡ್ರೆ ನಮ್ಮ ಕಾರ್ಯಕ್ರಮಗಳನ್ನ ಇನ್ನು ಚೆನ್ನಾಗಿ ಮಾಡೋದಕ್ಕೆ ಒಂದು ಅವಕಾಶ.
0: ಹೌದು, ಕಳೆದ 90 ವರ್ಷಗಳಿಂದ ಕೂಡ ಆಕಾಶವಾಣಿ ಅಂದ್ರೆ ನಾವು ಮತ್ತೆ ನಮ್ಮ ಕೇಳುಗರು ಇಬ್ರಿಗೂ ಕೂಡ ಸಾಕಷ್ಟು ಸಿಕ್ಕಿದೆ. ನಮ್ಮಿಂದ ನೀವು, ನಿಮ್ಮಿಂದ ನಾವು, ಇಲ್ಲಿವರೆಗೂ ಮುಂದೆ ಮುಂದೆ ಸಾಕ್ತಾನೆ ಇದ್ದೇವೆ. ಎಲ್ಲ ಬದಲಾವಣೆಗಳನ್ನ ನಾವು ಕೂಡ ಅಳವಡಿಸಿಕೊಂಡಿದ್ದೇವೆ. ಒಂದು ಕಾಲಕ್ಕೆ ಧ್ವನಿಯನ್ನ ಮಾತ್ರ ಕೇಳೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಇವಾಗ ನೋಡಿ, ಯೂಟ್ಯೂಬ್ ಬಂದಿದೆ, ಫೇಸ್ಬುಕ್ ಬಂದಿದೆ, ವಾಟ್ಸಪ್ ಬಂದಿದೆ, ಡೈಲಿ ಫೋನ್ ಇನ್ ಕಾರ್ಯಕ್ರಮ ಇದೆ,
1: ಪಾಡ್ಕಾಸ್ಟ್ ಬಂದಿದೆ.
0: ಹೀಗೆ ಆಕಾಶವಾಣಿ ಅಂದ್ರೆ ನ್ಯೂಸ್ ಆನ್ ಏರ್ ಮೂಲಕ ಜಗತ್ತಿನಾದ್ಯಂತ ಎಲ್ಲಿದ್ರು ಕೂಡ ಆಕಾಶವಾಣಿಯನ್ನ ಕೇಳಬಹುದು. ಸಾಕಷ್ಟು ವಿಚಾರಗಳನ್ನ ನಮ್ಮ ಕೇಳುಗರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ.
1: ಯಾರ್ಯಾರು ಏನೇನು ಅನಿಸಿಕೆಗಳನ್ನ ಕಳಿಸಿದಾರೆ ನೋಡ್ತೀರಾ?
0: ನೋಡಿ, ಎಷ್ಟೊಂದು ಜನ ಸ್ಪಂದನ ವಿಭಾಗಕ್ಕೆ ಪತ್ರ ಬರೆದಿದ್ದಾರೆ. ಎಸ್, ನಮ್ಗೊಬ್ರು ಪುಟ್ಟರಾಜು ಅಂತ ಹೇಳಿ ಕಸವನಹಳ್ಳಿ ಸರ್ಜಾಪುರ ರೋಡ್ ಅವರು ಒಂದು ಮೇಲ್ ಕಳಿಸಿದ್ದಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ನಾನು 1992 ರೇಡಿಯೋ ಕೇಳ್ತಾ ಇದ್ದೇನೆ.
1: ತುಂಬಾ ಹಳಬ್ರು.
0: ಅನಿವಾರ್ಯ ಅಂದಾಗ ಮಾತ್ರ ನಾನು ಮೊಬೈಲ್ ಬಳಸ್ತೇನೆ. ಖಾಸಗಿ ಕಂಪನಿ ಉದ್ಯೋಗಿ ನಾನು. ಸುಮಾರು 7-8 ದೇಶ ಸುತ್ತಿದ್ದೇನೆ. ನಮಗೆ ಇನ್ನೂ ಕೂಡ ಸಾರ್ವಜನಿಕ ಸ್ವತ್ತುಗಳ ರಕ್ಷಣೆ, ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ ಬಗ್ಗೆ, ಸಾರ್ವಜನಿಕ ಕಟ್ಟಡಗಳನ್ನ ಹಾನಿ ಮಾಡೋದು, ಇಂಥ ಒಂದು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನಮಗೆ ಇನ್ನೂ ಒಂದಷ್ಟು ಪ್ರಾಮಾಣಿಕತೆ, ಕರ್ತವ್ಯ ನಿಷ್ಠೆ, ಇಂಥ ಗುಣಗಳು ಬೇಕು. ಇದ್ರ ಬಗ್ಗೆ ಜಾಗೃತಿ ಬೇಕು. ದೇಶ ನಮಗೋಸ್ಕರ ಏನೆಲ್ಲ ಕೊಡುತ್ತೆ, ಒಂದಷ್ಟು ಹಕ್ಕುಗಳು, ಕರ್ತವ್ಯಗಳು, ಸ್ವಾತಂತ್ರ್ಯ ಇವೆಲ್ಲವನ್ನ ಅನುಭವಿಸುವಂತ ನಾವೇ ಪುಣ್ಯವಂತರು ಅಂತ ಅನ್ಸುತ್ತೆ. ಆಕಾಶವಾಣಿ ಇಂಥ ಹಲವಾರು ವಿಚಾರಗಳನ್ನ ನಮ್ಗೆ ತಿಳಿಸ್ಕೊಡುತ್ತೆ.
1: ತುಂಬಾ ಸಂತೋಷ.
0: ಮೊದಲೆಲ್ಲ ನಾಟಕಗಳು ಬರ್ತಾ ಇದ್ವು, ಅವಾಗೆಲ್ಲ ನಾವಂತೂ ಮೈಯೆಲ್ಲ ಕಿವಿಯಾಗಿ ಕೇಳ್ತಾ ಇದ್ವಿ. ಒಬ್ಬೊಬ್ಬರ ನಿರೂಪಕರು ಕೂಡ ತುಂಬಾ ವಿಶೇಷ ಅನ್ನಿಸ್ತಾ ಇತ್ತು. ಅವ್ರು ಹೇಳ್ತಾರೆ ನೋಡಿ, ಗುಂಡಪ್ಪ ಅಂತ ಒಬ್ರು ಇದ್ರು ಆಕಾಶವಾಣಿನಲ್ಲಿ, ಕೃಷಿರಂಗ ನೋಡ್ಕೊಳ್ತಾ ಇದ್ರು. ಕೃಷಿರಂಗ ನೋಡ್ಕೊಳ್ತಾ ಇದ್ದಂತ ಗುಂಡಪ್ಪ ಅವರು ನಮ್ಮ ಊರಿನ ಪಕ್ಕದವರು. ಆಮೇಲೆ ಅವರು ಸುಮಂಗ್ಲ ಮಮ್ಮಿಗಟ್ಟೆಯವ್ರನ್ನ ನೆನಪು ಮಾಡ್ಕೊಂಡಿದ್ದಾರೆ. ಅವರಂತೂ ವಿಜ್ಞಾನ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು. ಹಾಗೆ ನಮ್ಮ ಉದಯಾದ್ರಿಯವರನ್ನ, ಕಂಚಿನ ಕಂಠದ ಉದಯಾದ್ರಿಯವರ ಸಂದರ್ಶನ ಅಂದ್ರೆ ಪಿನ್ ಡ್ರಾಪ್, ಸೈಲೆಂಟ್ ಆಗಿರ್ತಾ ಇದ್ವಿ ನಾವು ಕಾರ್ಯಕ್ರಮ ಕೇಳಕ್ಕೆ. ಹೀಗೆ ಆಕಾಶವಾಣಿ 90 ವರ್ಷಗಳನ್ನ ಪೂರೈಸ್ತಾ ಇರೋದು ನಿಜವಾಗ್ಲೂ ತುಂಬಾ ಖುಷಿ ವಿಷಯ. ಇನ್ನಷ್ಟು ಮತ್ತಷ್ಟು ಹೊಸ ಕಾರ್ಯಕ್ರಮಗಳ ಮೂಲಕ ವಿವಿಧ ಭಾರತಿ ಕೇಳುಗರಿಗೆ ಹತ್ರ ಆಗ್ತಾ ಇದೆ. ನನ್ನಂತೂ ಸದಾ ನಿಮ್ಮ ಅಭಿಮಾನಿ ಅಂತ ಒಂದು ಸುದೀರ್ಘವಾದ ಪತ್ರ ಬರೆದಿದ್ದಾರೆ ಪುಟ್ಟರಾಜು ಅವರು.
1: ಪುಟ್ಟರಾಜು ಅವರೇ, ನಿಮ್ಮ ಅಭಿಮಾನಕ್ಕೆ ನಮ್ಮ ಕಡೆಯಿಂದ ಅನಂತ ಅನಂತ ಧನ್ಯವಾದಗಳು. ನಿಮ್ಮ ಒಂದು ಏನು ನಮ್ಮ ಮೇಲೆ ಇರುವಂತಹ ಒಂದು ಅಭಿಮಾನ ಹೀಗೆ ಇರಲಿ. ನಿಮ್ಮ ಒಂದು ಮೇಲ್ ನೋಡಿ ನಮ್ಗೆ ನಿಜವಾಗ್ಲೂ ಖುಷಿ ಆಯ್ತು. 1992 ಇಲ್ಲಿವರೆಗೂ ಕೂಡ ನೀವು ಸದಾ ನಮ್ಮ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ, ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನಮ್ಗೆ ತಿಳಿಸ್ತಾ ಇದ್ದೀರಾ. ನಮ್ಮ ಒಂದು ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದ್ದಾವೆ, ಅವುಗಳನ್ನು ನೀವು ಮೆಚ್ಚಿಕೊಂಡಿದ್ದೀರಿ, ಅದು ಎಲ್ರಿಗೂ ಇಷ್ಟ ಆಗತ್ತೆ ಅನ್ನೋದು ನಮ್ಮ ಒಂದು ಅನಿಸಿಕೆ. ಏನಂತೀರ ಚಂದ್ರು?
0: ಖಂಡಿತ, ಯಾಕಂದ್ರೆ ಅವರು ಅಷ್ಟು ಸ್ಪಷ್ಟವಾಗಿ ಎಲ್ಲರನ್ನು ಉಲ್ಲೇಖ ಮಾಡಿ ಬರೆದಿದ್ದಾರೆ. ಸಾಕಷ್ಟು ದೇಶಗಳಿಗೆ ಹೋಗಿದ್ರು ಕೂಡ ನನಗೆ ಮತ್ತೆ ಮತ್ತೆ ನಮ್ಮ ಊರು, ನಮ್ಮ ಆಕಾಶವಾಣಿ ಇದು ಯಾವತ್ತಿಗೂ ಪ್ರಿಯ ಆಗುವಂತದ್ದು. ಹಾಗಾಗಿ ನಾನು ನಿರಂತರವಾಗಿ ಅವರು ನಮಗೆ ಮೇಲ್ಗಳು, ಮೆಸೇಜ್ ಮೇಲ್ ಕಳಿಸೋದಷ್ಟೇ ಅಲ್ಲ, ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಮೆಸೇಜ್ಗಳನ್ನ ಮಾಡ್ತಾ ಇರ್ತಾರೆ ವಾಟ್ಸಪ್ನಲ್ಲಿ. ನಮ್ಮ ಕಾರ್ಯಕ್ರಮಗಳಿಗೆ ಒಂದು ಪ್ರೋತ್ಸಾಹ, ಒಂದು ಬೆಂಬಲವಾಗಿ ನಿಂತಿರ್ತಾರೆ. ಹಾಗಾಗಿ ತುಂಬಾ ಒಳ್ಳೆ ಒಂದು ಪ್ರಬುದ್ಧ ಕೇಳುಗರು ಅಂತಾನೆ. ಇಂಥವ್ರು ಬಹಳಷ್ಟು ಜನ ಇದ್ದಾರೆ. ಎಲ್ಲರೂ ಕೂಡ ಅವರವ್ರ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಮೇಲ್ ಮಾಡಿ ಕಳಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ.
1: ನೋಡಿ, ಅವರ ಮೇಲಲ್ಲಿ ಇನ್ನೂ ಒಂದು ವಿಷಯವನ್ನ ಅವರು ಉಲ್ಲೇಖ ಮಾಡಿದ್ದಾರೆ, ಸ್ವಚ್ಛತೆ ಬಗ್ಗೆ ಇನ್ನೂ ಹೆಚ್ಚಿನ ಗಮನ ಕೊಡಬೇಕು, ಇನ್ನೂ ಕೆಲಸ ಆಗಬೇಕು ಅಂತ. ನಿಜ, ನಮ್ಮ ಸರ್ಕಾರಗಳು ಅದರ ಮೇಲೆ ಸಾಕಷ್ಟು ಒಂದು ಪ್ರಚಾರ ಮಾಡ್ತು, ಕೆಲಸಗಳನ್ನು ಮಾಡ್ತು, ಯೋಜನೆಗಳನ್ನು ತಂದಿದ್ರು ಕೂಡ ಇನ್ನು ಸ್ವಚ್ಛತೆ ಅನ್ನೋದು 100ಕ್ಕೆ 100
0: ಆಗಬೇಕು,
1: ಇನ್ನು ಅದು ಕಾರ್ಯಗತಕ್ಕೆ ಬಂದಿಲ್ಲ. ಆದಷ್ಟು ಕೂಡ ನಿಮ್ಮ ಊರು, ನಿಮ್ಮ ಮನೆ, ನಿಮ್ಮ ಏನು ನೀವು ವಾಸ ಇರುವಂತಹ ಒಂದು ಊರು ಎಲ್ಲಾನು ಕೂಡ ಆದಷ್ಟು ಕೂಡ ಸ್ವಚ್ಛವಾಗಿ ಇಡೋದಕ್ಕೆ, ಆದಷ್ಟು ಕೂಡ ಸ್ವಚ್ಛವಾಗಿ ಇಡೋದಕ್ಕೆ ಪ್ರಯತ್ನ ಮಾಡಿ.
0: ಸ್ವಚ್ಛತೆಯೇ ದೇವರು ಅಂದ್ರು ಮಹಾತ್ಮ ಗಾಂಧೀಜಿ.
1: ನಿಜ,
0: ನಮ್ಮ ಮೋದಿಜಿಯವರಂತೂ ಸ್ವಚ್ಛ ಭಾರತ ಅಂತ ಹೇಳ್ಬಿಟ್ಟು
1: ಒಂದು ಅಭಿಯಾನ ಮಾಡ್ತಿದ್ದಾರೆ
0: ಮತ್ತೆ ಈಗ್ಲೂ ನಾವು ನಮ್ಮ ಆಫೀಸ್ಗಳಲ್ಲಿ ಶ್ರಮದಾನ ಮಾಡುವ ಮೂಲಕ ಆಗಾಗ ನಮ್ಮ ಕಚೇರಿಯ ಆವರಣವನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳೋದ್ರ ಬಗ್ಗೆ ಮೇಲಿಂದ ಮೇಲೆ ಹೇಳ್ತಾ ಇರ್ತೀವಿ. ನಾವು ಕೂಡ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಆದ್ರೂ ಕೂಡ ನಮ್ಗೆ ಒಂದು ಇವಾಗ

0: ಅವ್ರು ಹೇಳ್ದಂಗೆ ಸಾರ್ವಜನಿಕ ಸ್ಥಳಗಳು, ರೈಲ್ ಇರ್ಬೋದು, ಬಸ್ ಇರ್ಬೋದು, ಬಸ್ ನಿಲ್ದಾಣಗಳು,
1: ಹೌದು
0: ಅಂಥ ಕಡೆಗಳಲ್ಲಿ ನೀವು ನೋಡಿ. ಅಂದರೆ ನಾವು ಒಂದು ಚಾಕ್ಲೇಟ್ ತಿಂತೀವಿ, ಬಿಸ್ಕೆಟ್ ತಿಂತೀವಿ, ಒಂದು ಬಾಳೆಹಣ್ಣು ತಿಂತೀವಿ, ನಮಗೇನು ನಮ್ಮ ಸುತ್ತಮುತ್ತ ಇರಬಾರ್ದು, ತೆಗೆದು ಎಲ್ಲ ಒಂದು ಕಡೆ ಎಸೆದು ಬಿಡೋದು. ಅದು ಎಲ್ಲಿಗೆ ಬೇಕಾದರೂ ಹೋಗಲಿ, ಏನಾದರೂ ಆಗಲಿ, ಅದು ಎಲ್ಲಿಗೆ ಹೋಗುತ್ತೆ, ಯಾರು ಕ್ಲೀನ್ ಮಾಡ್ತಾರೆ, ಅದ್ರ ಪರಿಣಾಮ ಏನು ಪರಿಸರದ ಮೇಲೆ ಅನ್ನೋದ್ರ ಬಗ್ಗೆ ನಾವು ಗಮನನೇ ಹರಿಸೋದಿಲ್ಲ.
1: ಈಗ ಸ್ವಚ್ಛತೆ ಅನ್ನೋದು ಅದು ಒಬ್ಬರ ಜವಾಬ್ದಾರಿ ಅಲ್ಲ, ಇಲ್ಲಿ ಇಡೀ ಸಮಾಜದ ಒಂದು ಜವಾಬ್ದಾರಿ. ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ.
0: ಹೌದು,
1: ಈಗ ಸ್ವಚ್ಛತೆ ಇಲ್ಲ ಅಂತಂದ್ರೆ ಅಲ್ಲಿ ಎಲ್ಲ ರೋಗ ರುಜಿನಗಳೆಲ್ಲ ಶುರುವಾಗುತ್ತೆ, ಅಲ್ಲಿ ಏನು ನಮಗೆ ತೊಂದರೆ ಕೊಡುವಂತ
0: ಸೊಳ್ಳೆ ಬರುತ್ತೆ, ಕೆಟ್ಟ ವಾಸನೆ ಬರುತ್ತೆ.
1: ಹೌದು, ನಮಗೆ ತೊಂದರೆ ಕೊಡುವಂತಹ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಅದರಿಂದ ಉದ್ಭವ ಆಗ್ತವೆ, ಅದರಿಂದ ಅದರಲ್ಲಿ ಉತ್ಪತ್ತಿ ಆಗ್ತವೆ. ಅವು ಬಂದು ನಮಗೆ ಮತ್ತೆ ನೇರವಾಗಿ ಅಲ್ದಿದ್ರು ಕಣ್ಣಿಗೆ ಕಾಣದಿಲ್ದಿದ್ರು ಅವು ಯಾವುದೋ ಒಂದು ರೀತಿಯಲ್ಲಿ ನಮ್ಗೆ ಆರೋಗ್ಯವನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತವೆ.
0: ಹೌದು, ಇವಾಗ ನೋಡಿ ನಿಮ್ಮನೆ ಪಕ್ಕದಲ್ಲೋ ನಮ್ಮನೆ ಪಕ್ಕದಲ್ಲೋ ಒಂದು ಖಾಲಿ ಸೈಟ್ ಇದೆ ಅಂದ್ರೆ ಅಕ್ಕಪಕ್ಕದವರೆಲ್ಲ ಬರ್ತಾರೆ, ಅಲ್ಲಿ ಕಸ ಹಾಕ್ತಾರೆ. ಇನ್ನು ಈಗ ಆಸ್ಪತ್ರೆಗಳು, ದೊಡ್ಡ ದೊಡ್ಡ ಹೋಟೆಲ್ಗಳು, ಬೇರೆ ಬೇರೆ ಥರದ ಜನ ಜಾಸ್ತಿ ಯೂಸ್ ಮಾಡುವಂತ ಕಡೆಗಳಲ್ಲಿ ಟನ್ ಟನ್ ಗಟ್ಟಲೆ ಕಸ ಬರುತ್ತೆ. ಆ ಕಸ ಎಲ್ಲನೂ ಕೂಡ ಅಲ್ಲಿ ಸೆಗ್ರಿಗೇಟ್ ಮಾಡ್ತಾರಾ ಇಲ್ವಾ ನಮಗೆ ಗೊತ್ತಾಗೋದೇ ಇಲ್ಲ. ಹಸಿ ಕಸ, ಒಣ ಕಸ ಬೇರೆ ಮಾಡ್ತಾರಾ ಇಲ್ವಾ. ಆಸ್ಪತ್ರೆ ತ್ಯಾಜ್ಯ ಅಂತೂ ಬೇರೆನೆ ಹಾಕ್ಬೇಕು ಅಂತ ಹೇಳುತ್ತೆ, ಯಾಕಂದ್ರೆ ಅಸೂಜಿ, ಸಿರಂಜು, ಗ್ಲಾಸ್ಗಳು, ಬೇರೆ ಬೇರೆ ತರದ್ದು
1: ಕೆಮಿಕಲ್ಸ್ ಜಾಸ್ತಿ ಇರುತ್ತೆ.
0: ಹಾ, ಅದು ಆಮೇಲೆ ಮಾಲ್ಗಳಲ್ಲಿ ಒಂದಷ್ಟು ಕಸ ಬರುತ್ತೆ. ಈ ತರ ಬೇರೆ ಬೇರೆ ರೀತಿ ದೊಡ್ಡ ದೊಡ್ಡ ಈ ಬೆಂಗಳೂರಿನಂತ ನಗರದಲ್ಲಂತೂ ಕಸ ಅಲ್ಲಲ್ಲೇ ಹಾಕೋದು ಇದೆಲ್ಲ ನೋಡಿದಾಗ ಎಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿದೀವೋ ಬೆಂಗಳೂರು ಕರ್ನಾಟಕ, ಅಷ್ಟೇ ಈ ಒಂದು ಕ್ಲೆನ್ಲಿನೆಸ್ ಸ್ವಚ್ಛತೆ ವಿಷಯದಲ್ಲಿ ನಾವಿನ್ನೂ ಸಾಧಿಸಬೇಕಾಗಿರೋದು ತುಂಬಾ ಇದೆ.
1: ಚಂದ ಅವರೇ, ನಾವು ನೋಡ್ತಾ ಇದ್ದೀವಿ ನಗರಸಭೆ, ಪುರಸಭೆ, ಗ್ರೇಟರ್ ಬೆಂಗಳೂರು ಏನಿದೆ, ಇವರೆಲ್ಲಾನು ತುಂಬಾ ಸ್ಲೋಗನ್ಗಳನ್ನ ಏನು ಮಾಡಿದ್ದಾರೆ, ತುಂಬಾ ಬೀದಿ ನಾಟಕಗಳನ್ನ ಮಾಡಿದ್ದಾರೆ, ಅರಿವು ಮೂಡಿಸೋದಕ್ಕೆ ತುಂಬಾ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ, ಮಾಡಿದ್ದಾರೆ ಕೂಡ. ಆದ್ರೆ ಅವ್ರು ಮಾಡೋದಕ್ಕಿಂತ ಜನ, ಸಾರ್ವಜನಿಕರು ನಾವು ಎಚ್ಚೆತ್ಕೊಳ್ಬೇಕು. ಕೇವಲ ನಮ್ಮ ಮನೆ ಮಾತ್ರ ಸ್ವಚ್ಛವಾಗಿದ್ರೆ ಸಾಲದು, ನಮ್ಮ ಸುತ್ತಮುತ್ತಲಿನ ಪರಿಸರ ಕೂಡ ಸ್ವಚ್ಛವಾಗಿಡೋದು.
0: ಡಿಸಿಪ್ಲಿನ್, ಶಿಸ್ತು,
1: ಶಿಸ್ತು, ಕ್ಲೀನ್, ಸ್ವಚ್ಛತೆ ಅನ್ನೋದು
0: ಒಂದು ಅರಿವು
1: ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
0: ಹೌದು, ಇಂದೋರ್ ತುಂಬಾ ಸ್ವಚ್ಛವಾದ ನಗರ, ಅಲ್ಲಿ ತುಂಬಾ ಸಿಟಿ ಕ್ಲೀನ್ ಆಗಿದೆ, ಜನ ಯಾರು ಕೂಡ ಒಬ್ರು ಮೇಲೊಬ್ರು ಬಿದ್ದು ರೋಡ್ ರೋಡ್ ಟ್ರಾಫಿಕ್ ಸಿಗ್ನಲ್ ಗಳೆಲ್ಲ ಜಂಪ್ ಮಾಡ್ಕೊಂಡು ಹೋಗಲ್ಲ. ಅಂದ್ರೆ ರಸ್ತೆನಲ್ಲಿ ಯಾವ ಕಾರಣಕ್ಕೂ ಅವ್ರು ಏನು ಹಾಕಲ್ಲ, ಏನೇ ಕಸ ಇದ್ರು ಮನೆಗೆ ತಗೊಂಡ್ ಬಂದು ಡಸ್ಟ್ಬಿನ್ ಹಾಕಿ ಅದು ಮಾಮೂಲಿ ಏನು ಕಸದ ಗಾಡಿ ಬರುತ್ತೆ ಅವ್ರಿಗೆ ಕೊಟ್ಟು ಸರಿಯಾದ ಕ್ರಮದಲ್ಲಿ ಮಾಡ್ತಾರೆ. ಆದ್ರೆ ನಮ್ಗೆ ಮಾತ್ರ ಯಾಕೆ ಸಾಧ್ಯ ಆಗಲ್ಲ ಅನ್ನೋದನ್ನ ನಾವೆಲ್ಲರೂ ಯೋಚನೆ ಮಾಡ್ಬೇಕು.
1: ಈಗ ಎಲ್ರು ಕಸ ಬೀದಿನಲ್ಲಿ ಬಿಸಾಕ್ತಾರೆ, ಚರಂಡಿನಲ್ಲಿ ಬಿಸಾಕ್ತಾರೆ ಅನ್ನೋದು ಏನಿಲ್ಲ. 99% ಭಾಗ ಏನು ಸ್ವಚ್ಛತೆಯನ್ನು ಕಾಪಾಡ್ತಿದ್ರು, 90% ಜನ ಸ್ವಚ್ಛತೆಯನ್ನು ಕಾಪಾಡ್ತಿದ್ರು. ಇನ್ನು ಉಳಿದ ಏನು 10% ಇದ್ದಾರೆ, ಅವರು ಎಲ್ಲೋ ಒಂದು ಕಡೆ ಅರ್ಜೆಂಟ್ಗೆ ಕಸವನ್ನು ರೋಡ್ ಸೈಡ್ ಬಿಸಾಕ್ ಹೋಗೋದು, ಚರಂಡಿನಲ್ಲಿ ಹಾಕೋದು, ಅಥವಾ ಯಾವುದೋ ಒಂದು ಮೂಲೆಗೆ ಎಸೆದುಬಿಟ್ಟು ಹೋಗ್ಬಿಡೋದು. ಈ ಥರ ಮಾಡೋದ್ರಿಂದ ನೀವು ಹೇಳಿದಾಗೆ ನಾಯಿಗಳು, ಬೇರೆ ಏನು ರಣಹದ್ದುಗಳೆಲ್ಲ ಬಂದು ಅವನ್ನೆಲ್ಲ ಎಳೆದಾಡಿ ಎಲ್ಲ ಬೀದಿಯಲ್ಲೆಲ್ಲನೂ ಹರಡ್ಬಿಟ್ಟು ನೋಡೋದಕ್ಕೆ ಒಂಥರ ಅಸಹ್ಯ ಮಾಡೋ ತರ ಮಾಡ್ಬಿಡ್ತವೆ. ಅವಾಗ ಯಾಕಂದ್ರೆ ಪ್ರಾಣಿಗಳಿಗೆ ಬುದ್ಧಿ ಇಲ್ಲ, ನಮಗಾದ್ರೂ ಇರಬೇಕು.
0: ಅಂದ್ರೆ ಸರ್ಕಾರ ಮಾಡುತ್ತೆ ಬಿಡು, ನಮ್ ಕೆಲ್ಸ ಅಲ್ಲ ಅನ್ನೋದಲ್ಲ, ನಮ್ಮ ಸ್ವಚ್ಛತೆ, ನಾವಿರುವಂತ ನಮ್ಮ ಸುತ್ತಮುತ್ತಲ ಪರಿಸರದ ಸ್ವಚ್ಛತೆ ನಮ್ದೇ ಜವಾಬ್ದಾರಿ. ನೀವು ಹೊರಗಡೆ ಹೋಗಿ ಮನೆಯಲ್ಲಿರಿ, ಎಲ್ಲೇ ಆದ್ರೂ ಕೂಡ ಆ ಕಸವನ್ನ ಸರಿಯಾಗಿ ವಿಲೇವಾರಿ ಮಾಡೋದು ನಮ್ಮ ಜವಾಬ್ದಾರಿ ಅಂತ ಹೇಳಿ ನಾವು ಕೂಡ ಸಾಕಷ್ಟು ರೇಡಿಯೋ ಜಿಂಗಲ್ಗಳನ್ನ ಹಾಕ್ತಾ ಇರ್ತೀವಿ. ಅದ್ರ ಪರಿಣಾಮವಾಗಿ ಆದ್ರೂ ಕೂಡ ಒಂದಷ್ಟು ನಾವು ಎಚ್ಚೆತ್ಕೊಳ್ಳೇಬೇಕಾಗಿದೆ.

0: ಇದಿಷ್ಟನ್ನು ಹೇಳ್ತಾ ನಮಗೆ ಸಮಯ ಆಗ್ತಾ ಇದೆ, ಹಾಗಾಗಿ ನಮ್ಮ ಇವತ್ತಿನ ಈ ಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ.
1: ಖಂಡಿತ. ಕೇಳುಗರಿಗೆಲ್ಲ
0: ಪ್ರೀತಿಯ ನಮಸ್ಕಾರಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ಮೈಸೂರಿನಲ್ಲಿ ಮುಖ್ಯಮಂತ್ರಿ ನಗರ ಪ್ರದಕ್ಷಿಣೆ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ, ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಇಂಧನ ಉಳಿಸಲು ಬೆಂಗಾವಲು ಪಡೆ ವಾಹನಗಳ ಸಂಖ್ಯೆ ಇಳಿಸಿದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ಹಾಗೂ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಭೇಟಿ. ಮೈಸೂರಿನಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ಪ್ರಮುಖವಾಗಿ ನಗರ ವ್ಯಾಪ್ತಿಯಲ್ಲಿ ರಿಂಗ್ ರೋಡ್ ಒಳಭಾಗದಲ್ಲಿ ಹಾಲಿ ಇರುವ 11 ಕಿಲೋವ್ಯಾಟ್ ಓವರ್ಹೆಡ್ ವಿದ್ಯುತ್ ಮಾರ್ಗಗಳನ್ನು ಭೂಗತ ಕೇಬಲ್ನಿಂದ ಬದಲಾಯಿಸುವ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದರು. ಈ ಕಾಮಗಾರಿಯ ಒಟ್ಟು ಕಾರ್ಯಪ್ರೇಷಣಾ ಮೊತ್ತ 588.24 ಕೋಟಿಗಳಾಗಿದೆ. ಕಾಮಗಾರಿಯನ್ನು ಪೂರ್ಣಗೊಳಿಸಲು 2 ವರ್ಷ ಅವಧಿ ನಿಗದಿಪಡಿಸಲಾಗಿದೆ. ಈ ಸುಧಾರಿತ ಭೂಗತ ವಿದ್ಯುತ್ ವಿತರಣಾ ವ್ಯವಸ್ಥೆಯಿಂದ ಹೆಚ್ಚಿನ ವಿಶ್ವಾಸಾರ್ಹತೆ, ಕಡಿಮೆ ನಿರ್ವಹಣಾ ವೆಚ್ಚ, ಕಡಿಮೆ ವಿದ್ಯುತ್ ಅಡಚಣೆ, ನಗರದ ಸೌಂದರ್ಯ ಹೆಚ್ಚಿಸುವಿಕೆ, ಕಡಿಮೆ ಮರ ಕತ್ತರಿಸುವಿಕೆ, ಕಡಿಮೆ ವಿದ್ಯುತ್ ಅಪಘಾತಗಳು ಸೇರಿದಂತೆ ಹಲವು ಪ್ರಯೋಜನವಾಗಲಿದೆ. ಬಳಿಕ ಮುಖ್ಯಮಂತ್ರಿಯವರು ನಗರ ಪ್ರದಕ್ಷಿಣೆ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಒಡಂಬಡಿಕೆಯಿಂದ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಗತಿಯಲ್ಲಿರುವ ಅಭಿವೃದ್ಧಿ ಕಾರ್ಯಗಳ ಪರಿವೀಕ್ಷಣೆ ನಡೆಸಿದ ಅವರು, ಮಾನಂದವಾಡಿ ರಸ್ತೆಯ ಎನ್ಐ ಕಾಲೇಜಿನ ರಸ್ತೆಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ನಡೆಯುತ್ತಿರುವ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ವೀಕ್ಷಿಸಿದರು. ಕಾಮಗಾರಿ ಪರಿಶೀಲನೆ ವೇಳೆ ಜಿಲ್ಲಾ ಉಸ್ತುವಾರಿ

0: ಸಚಿವ ಡಾಕ್ಟರ್ ಎಚ್ಸಿ ಮಹದೇವಪ್ಪ, ಶಾಸಕರಾದ ಹರೀಶ್ ಗೌಡ, ಶ್ರೀವತ್ಸ ಹಾಗೂ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಾಜ್ಯ ಸರ್ಕಾರ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸಲು ನಿರ್ಧರಿಸಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ನಲ್ಲಿ ನಿವೇಶನ ಮಾರಾಟ, ತೆರಿಗೆ ಮತ್ತಿತರ ಮೂಲಗಳಿಂದ 15 ವರ್ಷಗಳಲ್ಲಿ 33,000 ಕೋಟಿ ರೂಪಾಯಿ ಆದಾಯ ಬರಲಿದೆ ಎಂದು ಅಧ್ಯಯನ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಎಂದು ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯಲ್ಲಿ 1,000+ ಎಕರೆ ಭೂ ಕಬಳಿಕೆಯಾಗುತ್ತಿದ್ದು ಸಾಲು ಸಾಲು ಅಕ್ರಮಗಳು ನಡೆಯುತ್ತಿವೆ ಎಂದು ದೂರಿದ್ದಾರೆ. ಈ ಹಿಂದೆ 2,320 ಎಕರೆ ಸರ್ಕಾರಿ ಜಮೀನು ಇದೆ ಎಂದು ಉಲ್ಲೇಖಿಸಲಾಗಿದ್ದು, ಈಗ ಅಧಿಸೂಚನೆಯಲ್ಲಿ 750 ಎಕರೆ ಸರ್ಕಾರಿ ಜಮೀನು ಇದೆ ಎಂದು ಉಲ್ಲೇಖಿಸಲಾಗಿದೆ. ಉಳಿದ ಜಮೀನು ಏನಾಯಿತು ಎಂದು ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ.
1: 80% ರೈತರು ಒಪ್ಪಿಗೆ ಪಡಿಬೇಕಲ್ಲ Section 2 ನಲ್ಲಿ PPP ಮಾಡಲಲ್ಲಿ, ಅದು ಆಗಿಲ್ಲ. ಇದು ಯಾವುದೇ ಕಾರಣಕ್ಕೂ ಕೃಷಿ ಅತ್ಯಂತ ಉತ್ತಮ ಅಂತ ಕೃಷಿ ಮಾಡ್ತಾ ಇರತಕ್ಕಂತ ರೈತರಿಗೆ ಸಮಸ್ಯೆ ಆಗದಾಗೆ ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಪಕ್ಷದ ಜವಾಬ್ದಾರಿ. 983 ಕೋಟಿ ಎಕರೆಗೆ 12 ಕೋಟಿ ರೂಪಾಯಿ ಸಮಥಿಂಗ್ ಎಕರೆಗೆ ಫಿಕ್ಸ್ ಮಾಡಿರೋದು ಸರ್ಕಾರ, ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದಿರಿ. ಅದು ಸರ್ಕಾರಿ ಭೂಮಿ, ಅದು ರೈತರ ಭೂಮಿ ಅಲ್ಲ. ಖರಾಬ್ ಲ್ಯಾಂಡ್ 77 ಎಕರೆ, ಅಲ್ಲಿ 77 ಎಕರೆ ಖರಾಬ್ ಭೂಮಿ ಒಳಗಡೆ ಸೇರಿದೆ ಅಂತ ಹೇಳಿ ಅದಕ್ಕೆ ದುಡ್ಡು ಕಟ್ಟಬೇಕು ಅಂತ 3 DC ಮೂರು ತರ ಆದೇಶ ಮಾಡ್ತಾರೆ.
0: ಪ್ರಾಥಮಿಕ ತರಗತಿಯಿಂದ 12ನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ಜನಿವಾರ, ಹಿಜಾಬ್, ರುದ್ರಾಕ್ಷಿ ಹಾಕಿಕೊಳ್ಳಬಹುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾಂಪ್ರದಾಯಿಕವಾಗಿ ಅನುಸರಿಸುವ ಧಾರ್ಮಿಕ ಸಂಕೇತಗಳನ್ನು ಧರಿಸಬಹುದೇ ಹೊರತು ಹೊಸದಾಗಿ ಮಾಡುವಂತಿಲ್ಲ ಎಂದು ಬಿಜೆಪಿ ನಾಯಕರ ಆರೋಪಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಇದೇ ವೇಳೆ ಪ್ರಧಾನಿ ಡೀಸೆಲ್ ಬಳಕೆ ಕಡಿತಗೊಳಿಸಲು ಕರೆ ನೀಡಿರುವ ಕುರಿತಂತೆ ಪ್ರತಿಕ್ರಿಯಿಸಿ, ಇದು ಕೇವಲ ತಾತ್ಕಾಲಿಕ ಕ್ರಮವಷ್ಟೇ ಎಂದು ತಿಳಿಸಿದ್ದಾರೆ. ಶೀಘ್ರವೇ ಸಂಪುಟ ಪುನರ್ರಚನೆ ಮಾಡುವ ಉದ್ದೇಶವಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವ ಬಗ್ಗೆ ಮಾತನಾಡಿದ ಅವರು, ಇದರಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ ಎಂದು ಹೇಳಿದ್ದಾರೆ. ವಾಹನ ಮಿತವಾಗಿ ಬಳಸಿ ಇಂಧನ ಉಳಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ ಮನವಿಯನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಮ್ಮ ಅಧಿಕೃತ ಬೆಂಗಾವಲು ಪಡೆಯ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಮೂಲಕ ಅನುಸರಣೆ ಮಾಡಿದ್ದಾರೆ. ಈ ಹಿಂದೆ ರಾಜ್ಯಪಾಲರು ಸಂಚರಿಸುವ ಸಂದರ್ಭದಲ್ಲಿ ಹಲವು ಶಿಷ್ಟಾಚಾರ ವಾಹನಗಳು ಪ್ರಯಾಣಿಸುತ್ತಿದ್ದವು. ಈಗ ಅಗತ್ಯವಿರುವ ಶಿಷ್ಟಾಚಾರ ವಾಹನಗಳನ್ನು ಮಾತ್ರ ಉಳಿಸಿಕೊಂಡು ಪರಿಷ್ಕೃತ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಸಾರ್ವಜನಿಕರಿಗೆ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವುದು ಮತ್ತು ಅದರ ಬಗ್ಗೆ ಅರಿವು ಮೂಡಿಸುವುದು ಪ್ರತಿಯೊಬ್ಬ ಸರ್ಕಾರಿ ನೌಕರರ ಜವಾಬ್ದಾರಿಯಾಗಿದೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಆಯೋಜಿಸಿದ್ದ ಸರ್ಕಾರಿ ನೌಕರರ ದಿನಾಚರಣೆ, ನಾಗರಿಕ ಸೇವಾ ದಿನಾಚರಣೆ, ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಜಿಲ್ಲೆಯ ಅಭಿವೃದ್ಧಿಗಾಗಿ ಸರ್ಕಾರಿ ನೌಕರರು ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಇಂದು ಭೇಟಿ ನೀಡಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯೊಂದಿಗೆ ಸಮಾಲೋಚನೆ ನಡೆಸಿದರು. ಆಕಾಶವಾಣಿಯ ವಿವಿಧ ವಿಭಾಗಗಳನ್ನು ಸಂದರ್ಶಿಸಿದ ಅವರು ಪರಿಶೀಲನೆ ನಡೆಸಿದರು. ಇದೇ ವೇಳೆ ಕೇಂದ್ರ ಸಂವಹನ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯೊಂದಿಗೆ ಸಮಾಲೋಚನೆ ನಡೆಸಿದರು. ಈ ಸಂದರ್ಭದಲ್ಲಿ ಆಕಾಶವಾಣಿಯ ಉಪಮಹಾನಿರ್ದೇಶಕ ಸಂಜೀವ್, ಕಾರ್ಯಕ್ರಮ ವಿಭಾಗದ ನೂತನ್, ಮಂಗಳೂರು ಆಕಾಶವಾಣಿ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥ ಪ್ರಶಾಂತ್ ಕುಮಾರ್, ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ ಬಾಬು ಪಟ್ಟವತಿ ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದ್ದು ಎನ್ಸಿಆರ್ಬಿ ಅಂಕಿಅಂಶಗಳೇ ಇದಕ್ಕೆ ಸಾಕ್ಷಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು,

ಕರ್ನಾಟಕ ಕಾಂಗ್ರೆಸ್ ಆಡಳಿತದಲ್ಲಿ ಅಪರಾಧಿಗಳ ಸ್ವರ್ಗವಾಗಿ ಬದಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಬೆಂಗಳೂರು ಜಾಗತಿಕ ಹೂಡಿಕೆ, ತಂತ್ರಜ್ಞಾನ ಮತ್ತು ಉದ್ಯೋಗಗಳ ಕೇಂದ್ರವಾಗಬೇಕಿತ್ತು, ಆದರೆ ಸರ್ಕಾರದ ನಿರ್ಲಕ್ಷ್ಯದಿಂದ ಇಂದು ಮಾದಕ ದ್ರವ್ಯ ಹಾಗೂ ಸೈಬರ್ ಕ್ರೈಂಗಳ ರಾಜಧಾನಿಯಾಗಿ ಮಾರ್ಪಾಡಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಸಕ್ತ ಸಾಲಿನ ಮುಂಗಾರು ಅವಧಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ಕುಸಿತ ಮತ್ತು ನೆರೆಯಿಂದ ಯಾವುದೇ ಅನಾಹುತಗಳಾಗದಂತೆ ಅಗತ್ಯವಿರುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಪ್ರಸಕ್ತ ಸಾಲಿನ ಮುಂಗಾರು ಸಿದ್ದತೆ ಕುರಿತು ಕೈಗೊಂಡಿರುವ ಕ್ರಮಗಳ ಕುರಿತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮಳೆಗಾಲದಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಲು ಅನುಕೂಲವಾಗುವಂತೆ ಎಲ್ಲಾ ತಹಶೀಲ್ದಾರ ಕಚೇರಿಗಳಲ್ಲಿ ದಿನದ 24 ಗಂಟೆ ಕಾರ್ಯನಿರ್ವಹಿಸುವ ಕಂಟ್ರೋಲ್ ರೂಂ ತೆರೆಯುವಂತೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿನ ಜಿಲ್ಲಾ ತುರ್ತು ಕಾರ್ಯಾಚರಣೆ ಕೇಂದ್ರದಲ್ಲಿ ಪೊಲೀಸ್, ಅಗ್ನಿಶಾಮಕ, ಅರಣ್ಯ, ಹೆಸ್ಕಾಂ, ಬಿಎಸ್ಎನ್ಎಲ್ ಕಚೇರಿಯ ಸಿಬ್ಬಂದಿಗಳನ್ನು ಕರ್ತವ್ಯಕ್ಕೆ ನಿಯೋಜಿಸುವಂತೆ ತಿಳಿಸಿದ್ದಾರೆ. ಹೆದ್ದಾರಿಯಲ್ಲಿನ ಅಪಾಯಕಾರಿ ಪ್ರದೇಶಗಳಲ್ಲಿ ಸೂಕ್ತ ಎಚ್ಚರಿಕೆ ಫಲಕ, ಬ್ಯಾರಿಕೇಡ್ ಸೇರಿದಂತೆ ಅಗತ್ಯ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಆಕಾಶವಾಣಿ 90ರ ವರ್ಷಾಚರಣೆ ಅಂಗವಾಗಿ ಕಾರವಾರ ಆಕಾಶವಾಣಿ ಹಾಗೂ ರೋಟರಿ ಕ್ಲಬ್ ಮತ್ತು ಅವರ್ ಸೋಷಿಯಲ್ ಗುಡ್ ಸಹಯೋಗದಲ್ಲಿ ಇದೇ 15ರಂದು ಬೆಳಿಗ್ಗೆ 7 ಗಂಟೆಗೆ ಕಾರವಾರದ ರವೀಂದ್ರನಾಥ ಟಗೋರ್ ಕಡಲತೀರದಿಂದ ಆಕಾಶವಾಣಿ ಕಚೇರಿಯವರೆಗೆ ವಾಕಥಾನ್ 2026 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಉದ್ಘಾಟಿಸಲಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹಾಗೂ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಶಶಿ ಮತ್ತಿತರರು ಭಾಗವಹಿಸಲಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆಯಾಗದಂತೆ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಆನಂದ ಕೆ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಮಸ್ಯೆ ಉಲ್ಬಣಿಸಿದರೆ ಆಯಾ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಸಮಸ್ಯೆಯನ್ನು ತಕ್ಷಣ ಇತ್ಯರ್ಥಪಡಿಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿ ಮುಖ್ಯಮಂತ್ರಿ ನಗರ ಪ್ರದಕ್ಷಿಣೆ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ. ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಇಂಧನ ಉಳಿಸಲು ಬೆಂಗಾವಲು ಪಡೆ ವಾಹನಗಳ ಸಂಖ್ಯೆ ಇಳಿಸಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಹಾಗೂ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಸಮಯ ಆಗಿದೆ 2:48 ಒಂದೇ ಚಿತ್ರದ ಗೀತೆಗಳನ್ನು ಆಲಿಸುವ ಚಿತ್ರತಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂದಿನ ಚಿತ್ರತಾನದಲ್ಲಿ ನಾವು 1983 ತೆರೆ ಕಂಡ ಸಾಯಿ ಸುತೆ ಅವರ ಕಾದಂಬರಿಯ ಆಧಾರಿತ ಇಬ್ಬನಿ ಕರಗಿತು ಚಿತ್ರದ ಗೀತೆಗಳನ್ನು ಕೇಳಲಿದ್ದೇವೆ. ಚಿತ್ರವನ್ನ ಕೆವಿ ಜಯರಾಮ್ ಅವರು ನಿರ್ದೇಶನ ಮಾಡಿದ್ರೆ ಮೋಹನ್ ಅವರು ಚಿತ್ರದ ನಿರ್ಮಾಣದ ಹೊಣೆಯನ್ನ ಹೊತ್ತಿದ್ರು. ತಾರಾ ಬಳಗದಲ್ಲಿ ಅನಂತ್ನಾಗ್, ಲಕ್ಷ್ಮಿ, ಲೋಕೇಶ್, ದೀಪಾ, ಅಶ್ವಥ್ ಮತ್ತು ಮುಂತಾದವರು ಅಭಿನಯಿಸಿದ್ರು. ವರಲಕ್ಷ್ಮಿ ಸಿನಿ ಬ್ಯಾನರ್ ಮೂವೀಸ್ ಅಡಿಯಲ್ಲಿ ಈ ಚಿತ್ರವು ನಿರ್ಮಾಣವಾಗಿತ್ತು. ಚಿತ್ರಕ್ಕೆ ಸಂಗೀತವನ್ನ ನೀಡಿದವರು ರಾಜನ್ ನಾಗೇಂದ್ರ ಅವರು. ಹಾಗೇನೆ ಅನಂತ್ನಾಗ್ ಮತ್ತು ಲಕ್ಷ್ಮಿ ಜೋಡಿಯ ಈ ಸಂಯೋಜನೆಯಲ್ಲಿ ಮೂಡಿಬಂದ ಈ ಚಿತ್ರದ ಹಾಡುಗಳು ಕೂಡ ಸೂಪರ್ ಡೂಪರ್ ಹಿಟ್ ಆಗಿತ್ತು ಅಂತಾನೆ ಹೇಳ್ಬೋದು. ಕೇಳೋಣ ಇಂದಿನ ಚಿತ್ರತಾನದಲ್ಲಿ ಇಬ್ಬನಿ ಕರಗಿತು ಚಿತ್ರದ ಗೀತೆಗಳನ್ನು.

ಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ಸಮಯ 3 ಗಂಟೆ ಆಗಲಿದೆ. ಇದುವರೆಗೂ ಚಿತ್ರತಾಣದಲ್ಲಿ ಇಬ್ಬನಿ ಕರಗಿತು ಚಿತ್ರದ ಗೀತೆಗಳನ್ನು ಕೇಳಿದಿರಿ. 3 ಗಂಟೆಗೆ ಸರಿಯಾಗಿ ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ ಪ್ರಸಾರವಾಗುವುದು. ಮತ್ತೆ 4 ಗಂಟೆಗೆ ನಮ್ಮ ನಿಮ್ಮ ಭೇಟಿ ಪರಿಮಳ ಕಾರ್ಯಕ್ರಮದಲ್ಲಿ.

ಸಮಯ ಆಗಿದೆ 4:50. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಪರಿಮಳ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷತೆ ಏನಿದೆ, ಯಾವ ಹೊಸ ಪ್ರತಿಭೆ ನಮ್ಮ ಜೊತೆ ಆಗ್ತಾ ಇದ್ದಾರೆ ಎಂದು ತಿಳಿದುಕೊಳ್ಳೋ ಕುತೂಹಲ ನಿಮಗೂ ಇದ್ರೆ ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಎರಡು ಗೀತೆಯ ನಂತರ ಆ ಅತಿಥಿ ನಮ್ಮ ಜೊತೆ ಆಗ್ತಾ ಇದ್ದಾರೆ. ಮೂಡಿ ಬರ್ತಾ ಇದೆ ಅಪೂರ್ವ ಜೋಡಿ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ. ಹಾಗೆ ಜೊತೆಯಾಗಿ ಮೂಡಿ ಬರ್ತಾ ಇದೆ SP ಬಾಲಸುಬ್ರಹ್ಮಣ್ಯಂ ಅವರದೇ ಗಾಯನದಲ್ಲಿ ಹಠವಾದಿ ಚಿತ್ರದಿಂದ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳು. ನಂತರ ಪರಿಮಳ ಕಾರ್ಯಕ್ರಮವನ್ನು ಮುಂದುವರಿಸೋಣ.

0: ಸಮಯ ಆಗಿದೆ 4:12:12 ಪರಿಮಳ ಕಾರ್ಯಕ್ರಮದಲ್ಲಿ ಒಬ್ಬ ಬಹುಮುಖ ಪ್ರತಿಭೆಯನ್ನ ನಾನು ಪರಿಚಯ ಮಾಡಿಕೊಡ್ತೀನಿ ಎಂದು ನಿಮ್ಗೆ ಅಂತ ಹೇಳಿದ್ದೆ. ಅವರು ನಮ್ಮ ಜೊತೆಯಾಗಿದ್ದಾರೆ, ಯಾರು ಅಂತ ನೋಡೋಣ. ಹಲೋ,
1: ನಮಸ್ತೆ ಮ್ಯಾಮ್.
0: ನಮಸ್ತೆ. ಹಲೋ,
1: ನಮಸ್ತೆ, ಹೇಳಿ ಮ್ಯಾಮ್.
0: ಸ್ವಲ್ಪ ಜೋರಾಗಿ ಮಾತಾಡಿ.
1: ಹಲೋ,
0: ಹಾ, ಕೇಳಿಸ್ತಾ ಇದೆಯಾ?
1: ಕೇಳಿಸ್ತಾ ಇದೆ.
0: ಹಾ, ಮತ್ತೆ ಹೇಳಿ, ನಿಮ್ಮ ಪರಿಚಯ ನಮ್ಮ ಕೇಳುಗರಿಗೆ ಮಾಡ್ಕೊಡಿ.
1: ನಮಸ್ತೆ ಮ್ಯಾಮ್, ನನ್ನ ಹೆಸರು ಅಪ್ರಮೇಯ ಹೆಬ್ಬಾರ್ ಅಂತ. ತಂದೆ ಹೆಸರು ಬಂದು ರಾಮ್ಪ್ರಸಾದ್ ಹೆಬ್ಬಾರ್ ಅಂತ, ತಾಯಿ ಚಂದ್ರಕಲಾ ಪ್ರಸಾದ್ ಅಂತ. ನಾನು ಫಸ್ಟ್ ಇಯರ್ BCA ಓದ್ತಾ ಇದ್ದೀನಿ, ವಿದ್ಯಾ ಸಂಸ್ಕಾರ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಸೆಮ್ ನ ಓದ್ತಾ ಇದ್ದೀನಿ ಇವಾಗ. ನಾನು ಬೇಸಿಕಲಿ ಬಂದು ಸಿಂಗರ್ ಅಂಡ್ ಆಲ್ಸೋ ಚುಟುಕು ಬರೀತೀನಿ ನಾನು. ನನ್ಗೆ ನನ್ನ ಸಂಗೀತ ಗುರುಗಳಾದ ಜಯಶ್ರೀ ಮ್ಯಾಮ್ ಭಟ್ ಅವ್ರನ್ನ ಈ ಟೈಮ್ಗೆ ನೆನ್ಸ್ಕೋಬೇಕಂತ ಹೇಳ್ಕೊಡ್ತೀನಿ, ಯಾಕಂದ್ರೆ ಅವರು ನನ್ನ ಟೀಚರ್ ಆಗಿ ಎಷ್ಟೋ ಹೇಳ್ಕೊಂಡ್ ಕೊಟ್ಟಿದ್ದಾರೆ ನನ್ಗೆ.

0: ನಾನು ಈಗ ಸಂಗೀತ ಜೂನಿಯರ್ ಕಂಪ್ಲೀಟ್ ಮಾಡಿದ್ದೀನಿ.
1: ನೀವು ಒಬ್ಬ ಹಾಡುಗಾರ, ನಮ್ಮ ಪರಿಚಯ ಮಾಡಿಕೊಡಿ ನಮ್ಮ ಕೇಳುಗರಿಗೆ, ನಿಮ್ಮ ಒಂದು ಪ್ರೊಫೈಲ್ ಅಂದ್ರೆ. ನೀವು ಹಾಡುಗಾರ, ಚುಟುಕು ಸಾಹಿತ್ಯ ಬರಹಗಾರ?
0: ನಾನು ಹಾಡ್ತೀನಿ, ಚುಟುಕು ಬರೀತೀನಿ. ನಾನು 1256 ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀನಿ ವಿಧ ವಿಧ ಕ್ಷೇತ್ರಗಳಲ್ಲಿ.
1: ಅಂದ್ರೆ ಸಂಗೀತ ಕಾರ್ಯಕ್ರಮಗಳು?
0: ಸಂಗೀತ ಕಾರ್ಯಕ್ರಮಗಳು, ಆಮೇಲೆ ಚುಟುಕು ರಚನೆಗಳನ್ನ ಅಲ್ಲಿ ನಾನು ವ್ಯಕ್ತಪಡಿಸ್ತೀನಿ, ಚುಟುಕು ನನ್ನದು ಅಲ್ಲಿ ಕಾರ್ಯಕ್ರಮಗಳಲ್ಲಿ. ಹೌದು.
1: ಹಾ ಹಾ ಹಾ, ಬಹಳ ಖುಷಿಯಾಯಿತು ಅಪ್ರಮೇಯ. ಮತ್ತೆ ನಿಮ್ ಜೊತೆಗೆ ಮಾತಾಡ್ತೀನಿ, ಇದೊಂದು ಗೀತೆ, ನಂತರ ಮತ್ತೆ ನಾನು ನಿಮ್ಗೆ ಕನೆಕ್ಟ್ ಆಗ್ತೀನಿ.
0: ಹಾ, ಓಕೆ ಓಕೆ,
1: ಥ್ಯಾಂಕ್ ಯು.

0: ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ ಯುವ ಪ್ರತಿಭೆ, ಯುವ ಗಾಯಕ, ಚುಟುಕು ಸಾಹಿತ್ಯ ಬರಹಗಾರ, ಹೀಗೆ ಹಲವಾರು ಚಟುವಟಿಕೆಗಳನ್ನ ಮಾಡುವಂತಹ ಬಹುಮುಖ ಪ್ರತಿಭೆ ಅಪ್ರಮೇಯ ಹೆಬ್ಬಾರ್ ಅವರು ನಮ್ಮ ಜೊತೆಯಾಗಿದ್ದಾರೆ. ಹಲೋ
1: ಹಲೋ, ನಮಸ್ತೆ ಮ್ಯಾಮ್.
0: ಹಲೋ
1: ಹಲೋ, ನಮಸ್ತೆ ಮ್ಯಾಮ್.
0: ಹಾ ನಮಸ್ತೆ ಹೇಳಿ. ಈಗ ನಿಮ್ಗೆ ಸಂಗೀತದಲ್ಲಿ ಆಸಕ್ತಿ ಇದೆ, ಗಾಯಕರು ಅಂತ ಹೇಳಿದ್ರಿ, ಹೇಗೆ ಸಂಗೀತದಲ್ಲಿ ಆಸಕ್ತಿ ಬೆಳೆಯಿತು?
1: ಮ್ಯಾಮ್, ನಂಗೆ ಸಂಗೀತದಲ್ಲಿ ಆಸಕ್ತಿ ಬೆಳೆಯಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ಅಪ್ಪ ಒಬ್ರು ಸಿಂಗರು, ಹಾಗೂ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಸಿಂಗರು. ನಮ್ಮ ಅತ್ತೆ ಎಲ್ಲ ಟೀಚರ್ಸ್, ಸಂಗೀತ ಟೀಚರ್ಸ್. ಸೊ ಬೇಸಿಕಲಿ ನಮ್ಗೆ ಫ್ಯಾಮಿಲಿ ಕಡೆಯಿಂದಾನೇ ನಂಗೆ ಸಂಗೀತದ ಮೇಲೆ ಆಸಕ್ತಿ ಜಾಸ್ತಿ ಮೂಡ್ತಾ ಬಂತು. ಹಾಗೂ ನಮ್ಮ ತಂದೆಯವರು ಹಾಡೋದನ್ನೆಲ್ಲ ಕೇಳಿಸ್ಕೊಂಡು ನಾನು ಹಾಡಿದ್ರೆ ಹಿಂಗಿರುತ್ತೆ ಅಂತ ಹಂಗೆ ಹಾಡ್ತಾ ಹಾಡ್ತಾ ನಾನು ಫಸ್ಟ್ ನನ್ನ ಪ್ರೋಗ್ರಾಮ್ ಕೊಟ್ಟಿದ್ದು ಅಂದ್ರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ.
0: ಎಷ್ಟು ವರ್ಷ ವಯಸ್ಸು ಅವಾಗ?
1: ಅವಾಗ ನನ್ಗೆ ಒಂದು 5-6 ವರ್ಷ ಇರ್ಬೋದೇನೋ.
0: ತುಂಬಾ ಚಿಕ್ಕವರು.
1: ಹಾ ಚಿಕ್ಕವನು. ಆ ರೀತಿ ಸಾಕಷ್ಟು ಜಾಗಗಳಲ್ಲಿ ನಾನು ಕಾರ್ಯಕ್ರಮ ಕೊಡಿದ್ದೀನಿ. ನಯನ ಸಭಾಂಗಣ ಆಗಿರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು, ಹಲವಾರು ಕಡೆ ನಾನು ಹಾಡ್ತೀನಿ. ಆಮೇಲೆ ನನ್ಗೆ ಚುಟುಕು ಬರೆಯೋ ಹವ್ಯಾಸ ಯಾವಾಗ ಬಂತು ಅಂದ್ರೆ, ನಮ್ಮಅಮ್ಮ ಒಬ್ರು ಟೀಚರು, ಸೃಷ್ಟಿ ಸುಸಲ ಅಕಾಡೆಮಿಯಲ್ಲಿ ವರ್ಕ್ ಮಾಡ್ತಾರೆ. ಅವರು ಕವಿ, ಅವರು ಬರಿತಾ ಇರ್ತಾರೆ ಯೋಧರ ಬಗ್ಗೆ, ಅವ್ರ ಬಗ್ಗೆ ಚುಟುಕುಗಳು ಅವ್ರು ಬರಿತಾ ಇರ್ತಾರೆ. ಸೊ ನನ್ನ ಅಮ್ಮನ್ನ ಕಲ್ ನೋಡಿ ನಾನು ಚುಟುಕು ಬರೆಯಕ್ಕೆ ಹವ್ಯಾಸ ಮಾಡ್ಕೊಂಡೆ. ಸೊ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಎಲ್ರೂ ಚುಟುಕು ಬರಿಬೇಕು, ಯಾಕಂದ್ರೆ ನಾವು ಬರೆದ್ರೇನೆ ನಮ್ಗೆ ಗೊತ್ತಾಗುತ್ತೆ ನಮ್ಗೆ ಏನ್
0: ಬರವಣಿಗೆ ತುಂಬಾ ಮುಖ್ಯ ಅಂತ ಹೇಳ್ತೀರಿ.
1: ಹಾ ಬೇಸಿಕಲಿ
0: ಅಂದ್ರೆ ನಮ್ಗೆ ಏನ್ ಮನ್ಸಿಗೆ ಅನ್ಸುತ್ತೆ ಅದನ್ನ ಬರಿಬೇಕು.
1: ಹಾ ಹೌದು
0: ಅಲ್ವಾ? ಈಗ ಬರವಣಿಗೆ ಅನ್ನೋದು ಕಡಿಮೆ ಆಗ್ಬಿಟ್ಟಿದೆ ಅಂತ ಅನ್ಸಲ್ವಾ ಅಪ್ರಮೇಯ?
1: ಹೌದು ಹೌದು.
0: ಅಂದ್ರೆ ಈಗ ಏನ್ ಮಾಡ್ತೀವಿ ಅಂದ್ರೆ, ಸ್ಕೂಲಲ್ಲಿ ನೋಟ್ಸ್ ಕೊಡ್ತಾರೆ, ಸ್ಕೂಲಲ್ಲಿ ಎಕ್ಸಾಮ್ಸ್, ಅಷ್ಟು ಬಿಟ್ರೆ ನಾವ್ ಯಾವ್ದಕ್ಕೂ ನಾವು ಪೆನ್ ಅನ್ನು ಉಪಯೋಗಿಸೋದೇ ಇಲ್ಲ ಬಹುಶಃ.
1: ಹೌದು ಹೌದು
0: ಅಲ್ವಾ? ನೀವ್ ಹೇಳೋದು ಒಂದು ಮನಸ್ಸಿನ ಭಾವನೆಗಳನ್ನ ವ್ಯಕ್ತಪಡಿಸೋಕಾದ್ರೂ ಬರವಣಿಗೆ ಬೇಕು. ಬರವಣಿಗೆಗಿಂತ ಒಂದು ಒಳ್ಳೆ ಸಾಧನ ಇಲ್ಲ ಅಂತ ನಾನ್ ಅನ್ಕೊಂತೀನಿ.
1: ಹೌದು ಹೌದು ಖಂಡಿತ ಮ್ಯಾಮ್.
0: ಅಲ್ವಾ? ಈಗೇನೋ ಅವ್ನ ಅಮ್ಮನ ಬಗ್ಗೆ ಪ್ರೀತಿ, ಅಮ್ಮ ಐ ಲವ್ ಯು, ಅಮ್ಮ ನಾನಿನ್ ಪ್ರೀತಿಸ್ತೀನಿ ಅಂತ ತಪ್ಕೊಳ್ಳೋದಕ್ಕಿಂತ ಅಮ್ಮನ ಮೇಲೆ ಒಂದೆರಡು ಲೈನ್, ಅವ್ಳ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನ್ ಮಾಡ್ತಾಳೆ ಮಾಡ್ತಾಳೆ ಅನ್ನೋ ನಮ್ ತಲೆಯಲ್ಲಿ ಗೊತ್ತಿರತ್ತೆ. ಸೊ ಅದ್ರ ಬಗ್ಗೆ ಒಂದೆರಡು ಲೈನ್ ಬರೆದು ಅವ್ರು ಕೊಟ್ಟಾಗ ನಮಗಾಗೋ ಖುಷಿ ಹಾಗೆ ಅವ್ರಿಗಾಗೋ ಖುಷಿನೂ ಎಷ್ಟೋ ಒಂದು ಬೇರೆ ಅಲ್ವಾ?
1: ಹೌದು ಹೌದು ಹೌದು.
0: ಯಾವ ಚುಟುಕು ನಿಮ್ಗೆ, ನೀವು ಬರೆದ ಚುಟುಕುಗಳಲ್ಲಿ ಯಾವ್ದು ನಿಮ್ಗೆ ಅತ್ಯಂತ ಇಷ್ಟವಾಗಿದ್ದು ಹಾಗೆ ಒಂದು ಎರಡು ಲೈನ್ ಹೇಳಕ್ಕಾಗತ್ತಾ?
1: ಆಕ್ಚುಲಿ ನಾನ್ ಬರೆದ ಚುಟುಕುಗಳು ನನ್ಗೆ ಇಷ್ಟವಾಗಿದ್ರೆ ನನ್ ಬಗ್ಗೆ ನಾನೇ ಬರೆದಿದ್ದೆ. ಯೋಗ ಬಗ್ಗೆ ಬರೆದಿದ್ದೆ.
0: ಹಾ ಹೇಳಿ.
1: ಯೋಗ ಎಂದರೆ ಇಷ್ಟ, ಯೋಗ ಎಂದರೆ ಇಷ್ಟ, ಮಾಡಲು ಕಷ್ಟ, ಆದರೆ ಮಾಡದಿದ್ದರೆ ನಮಗೆ ನಷ್ಟ.
0: ಕರೆಕ್ಟ್.
1: ಇದು ಈ ತರ ನಾನು ಚಿಕ್ಕ ಪುಟ್ಟ ಚುಟುಕು ಬರಿದಿನ, ಮೂರು
0: ಸಾಲ್ಗಳ ಚುಟುಕುಗಳನ್ನ ಬರಿ. ಇನ್ಯಾವ್ದಾದ್ರು ಹೇಳೋದಾದ್ರೆ?
1: ಇನ್ನ ಬೇರೆ ಹೇಳೋದಾದ್ರೆ ನನ್ನ ಫ್ರೆಂಡ್ ಬಗ್ಗೆ ಬರೆದಿದ್ದೆ.
0: ಹಾ ಹೇಳಿ.
1: ದಿನೇಶ್ ನನ್ನ ಮಿತ್ರ, ದಿನೇಶ್ ನನ್ನ ಮಿತ್ರ, ಬಿಡಿಸುವ ಸುಂದರ ಚಿತ್ರ, ದೊರೆಯಿತು ಪ್ರಮಾಣ ಪತ್ರ, ಆದ್ರೆ ತೋರಿಸುವುದಿಲ್ಲ ನನಗೆ ಮಾತ್ರ.
0: ಓ ಚೆನ್ನಾಗಿದೆ, ಒಂಥರ ಫನ್ನಿ ಆಗಿದೆ ಅಲ್ವಾ?
1: ಹೌದು ಹೌದು ಮ್ಯಾಮ್. ಈ ರೀತಿ ಬರಿತಾ ಹೋದ್ರೆ
0: ಇನ್ನ ಕರಾಟೆ ಮಾಡ್ತೀನಿ ಅಂತ ಹೇಳ್ತೀರಾ, ಕರಾಟೆಯಲ್ಲಿ ಹೇಗೆ, ಅದ್ರಲ್ಲಿ ಹೇಗೆ ಆಸಕ್ತಿ?
1: ಕರಾಟೆಯಲ್ಲಿ ಅಂದ್ರೆ ಮ್ಯಾಮ್, ನಮ್ಮ ಸ್ಕೂಲ್ ಅಲ್ಲಿ ಇತ್ತು ಕರಾಟೆ. ಸೊ ನಾನು ಸ್ಕೂಲ್ ದಿನಗಳಲ್ಲಿ ಕರಾಟೆಯನ್ನ ಕಲ್ತ್ಕೊಂಡೆ, ಬ್ರೌನ್ ಬೆಲ್ಟ್ ವರ್ಗೂ ಹೋಗಿದ್ದೆ ಮ್ಯಾಮ್. ಕರಾಟೆ, ವೈಲಿನ್ ಇದೆಲ್ಲ ನನ್ನ ಹಾಬೀಸ್. ಮೇನ್ಲಿ ಬಂದು ಸಿಂಗರ್, ಪ್ಲೇಬ್ಯಾಕ್ ಸಿಂಗರ್ ಆಗ್ಬೇಕು.
0: ಓಕೆ. ಯಾವ ಯಾವ ಹಾಡು ಅಂದ್ರೆ ಯಾವ್ದಾದ್ರು ವೇದಿಕೆಯಲ್ಲಿ ಹಾಡಿದ ನೆನಪಿದ್ಯಾ?
1: ಹಾ ಮ್ಯಾಮ್, ವೇದಿಕೆಯಲ್ಲಿ ಹಾಡಿರೋ ಹಾಡು ನೆನಪಿದೆ.
0: ಹೇಳಿ.
1: ಯಾವ್ದು ಹೇಳ್ಬೇಕು, ಭಾವಗೀತೆ ಹಾಡ್ತೀನಿ, ದೇಶಭಕ್ತಿ ಗೀತೆ.
0: ಯಾವ್ದಾದ್ರು

0: ದಿನ ಭಾವಗೀತೆ ದೇಶಭಕ್ತಿ ಗೀತೆ ಈ ತರ ಹಲವಾರು ನಾನು ಪ್ರೋಗ್ರಾಮ್ ಕೊಡ್ತಾ ಇರ್ತೀನಿ ಮ್ಯಾಮ್.
1: ಚೆನ್ನಾಗಿ ಹಾಡು ಹೇಳಿದೆ. ಈಗ ಮತ್ತೊಂದು ಗೀತೆಯ ನಂತರ ಮತ್ತೆ ನಿಮ್ಮ ಜೊತೆ ಆಗ್ತೀನಿ ನಾನು, ಒಂದು ಗೀತೆನ ಕೇಳ್ಬರೋಣ.
0: ಓಕೆ ಓಕೆ ಮ್ಯಾಮ್, ಧನ್ಯವಾದಗಳು.
1: ನಮ್ಮ ಯಜಮಾನ್ರು ಚಿತ್ರದ ಗೀತೆ ಪ್ರಸಾರ ಆಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ. ಈ ಗೀತೆಯ ನಂತರ ಮತ್ತೆ ನಾವು ಅಪ್ರಮೇಯರ ಜೊತೆಗೆ ಮಾತನ್ನ ಮುಂದುವರಿಸೋಣ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸಮಯ ಆಗಿದೆ 4:35:03. ಪರಿಮಳ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಅಪ್ರಮೇಯ ಹೆಬ್ಬಾರ್, ಬಹುಮುಖ ಪ್ರತಿಭೆ ಅಂತಾನೆ ಹೇಳಬಹುದು. ಚುಟುಕು ಸಾಹಿತ್ಯ ರಚನೆ ಆಗಿರಬಹುದು, ಗಾಯನ ಆಗಿರಬಹುದು, ಕರಾಟೆ, ಯೋಗ, ಚಿತ್ರಕಲೆ, ಅಭಿನಯ, ಪ್ರತಿಯೊಂದರಲ್ಲೂ ಒಂಥರ ಸಾಧನೆ ಮಾಡುತ್ತಿರುವಂತಹ ಯುವ ಪ್ರತಿಭೆ ನಮ್ಮ ಜೊತೆಯಾಗಿದ್ದಾರೆ. ಮತ್ತೆ ಅವರನ್ನ ಮಾತಾಡಿಸೋಣ. ಹಲೋ, ಹಲೋ,
2: ಹಾ ಹೇಳಿ. ಹಾಂ,
1: ಈಗ ನೀವು ಚುಟುಕುಗಳನ್ನ ಬರೀತೀರಿ ಅಂತ ಹೇಳಿದ್ರಲ್ಲ.
2: ಹೌದು.
1: ಕವನ ಚುಟುಕು ಸಂಕಲನ ಬಿಡುಗಡೆ ಮಾಡಿದೀರಾ? ಯಾವಾಗ ಬಿಡುಗಡೆ ಆಯ್ತಿದು?
2: ನಾನು 6ನೇ ಕ್ಲಾಸ್ ಅಲ್ಲಿ ಇದ್ದಾಗ.
1: 6ನೇ ಕ್ಲಾಸ್ ಅಲ್ಲಿ ಇದ್ದಾಗ ಕವನ ಸಂಕಲನದಲ್ಲಿ ಎಷ್ಟು ಚುಟುಕುಗಳ ಸಂಗ್ರಹ ಇದ್ವು?
2: ಸುಮಾರು 30-40 ಇದೆ ಮ್ಯಾಮ್.
1: 30-40 ಇದೆ. ಆಮೇಲೆ ನಿಮ್ ಊರು ಯಾವ್ದು ಅಂತ ಹೇಳಿದ್ರಿ?
2: ನಮ್ಮ ಊರು ಬಂದು ಶಿವಮೊಗ್ಗ.
1: ಶಿವಮೊಗ್ಗ. ಇರೋದೆಲ್ಲ ಬೆಂಗಳೂರು. ಮತ್ತೆ ಈಗ ಟೈಮ್ ಹೆಂಗ್ ಸಿಗತ್ತೆ? ಈಗ ಕಾಲೇಜ್ ಓದ್ತಾ ಇದ್ದೀರಿ ಅಂತ ಹೇಳಿದ್ರಿ.
2: ಹೌದು.
1: ಈಗ ಕರಾಟೆಗಾಗಿರ್ಬೋದು, ಯೋಗ, ಬರವಣಿಗೆಗಾಗಿರ್ಬೋದು, ಸಂಗೀತ ಕಾರ್ಯಕ್ರಮ ನೀಡೋದಕ್ಕೆಲ್ಲ ಟೈಮ್ ಅನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀರಿ? ಓದೋದ್ರ ಜೊತೆಗೆ ಓದೋದು ಕೂಡ ಇಂಪಾರ್ಟೆಂಟ್ ಅಲ್ವಾ?
2: ಹೌದೌದು, ಓದೋದು ಕೂಡ ಇಂಪಾರ್ಟೆಂಟ್. ಬರೀ ಓದೋದು ಅಷ್ಟೇ ಅಲ್ದಿರಾ, ನಾವು ಫ್ರೀ ಇರೋ ಸಮಯದಲ್ಲಿ ಈಗ ರಜೆ ಬರ್ಬೋದು, ಸಮ್ಮರ್ ವೆಕೇಶನ್ಸ್ ಅಲ್ಲಿ ಇರ್ಬೋದು, ಆಮೇಲೆ ಕಾಲೇಜಿಂದ ಬಂದ್ಮೇಲೆ ತುಂಬಾ ಹೊತ್ತು ಫೋನ್ ನೋಡೋ ಬದಲು ಬೇರೆ ಏನೋ ಮಾಡೋ ಕೆಲಸ ಮಾಡೋ ಬದಲು ಒಂದೆರಡು ಸಾಂಗ್ಸ್ ಕೇಳೋದಾಗಿರ್ಬೋದು, ಒಂದೆರಡು ಲೇಖನ ಓದೋದಾಗಿರ್ಬೋದು, ಬುಕ್ಸ್ ಓದೋದಾಗಿರ್ಬೋದು, ಅಥವಾ ಮ್ಯೂಸಿಕ್ ಕ್ಲಾಸ್ಗೆ ಹೋಗೋದಾಗಿರ್ಬೋದು, ಡ್ಯಾನ್ಸ್ ಕ್ಲಾಸ್, ಈ ತರ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಏನ್ ಕಲಿತೀವೋ ಅದ್ ನಮ್ಗೆ ಒಳ್ಳೇದಾಗ್ತಾ ಹೋಗುತ್ತೆ.
1: ಕರೆಕ್ಟ್.
2: ಮೈಂಡ್ ರಿಲೀಫ್ ಆದ
1: ಮಕ್ಕಳಲ್ಲಿ ಏನ್ ನೋಡ್ತೀವಿ ಅಂದ್ರೆ, ನಾವು ಯಾವಾಗ ನೋಡಿದ್ರು ಕ್ಲಾಸ್ ಅಲ್ಲಿ ಒಂಚೂರು ಫ್ರೀ ಟೈಮ್ ಸಿಕ್ಕಿದ್ರು ಮೊಬೈಲ್ ಅಲ್ಲಿ ಟಕ ಟಕ ಟಕ ಟಕ ಮಾಡ್ತಿರ್ತಾರೆ ಅಲ್ವಾ? ಮೊಬೈಲ್ ಅಭ್ಯಾಸ, ಸಾಮಾಜಿಕ ಜಾಲತಾಣಗಳ ಅಭ್ಯಾಸ, ಈ ಗ್ಯಾಜೆಟ್ಗಳ ಅಭ್ಯಾಸ ಎಷ್ಟರ ಮಟ್ಟಿಗಿದೆ ತಮಗೆ?
2: ಅಷ್ಟಕ್ಕಷ್ಟೇ, ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ತೀನಿ ಅಷ್ಟೇ.
1: ಬೇಕು ಅನಿಸಿದಾಗ, ಅವಶ್ಯಕತೆ ಇದ್ರೆ ಯೂಸ್ ಮಾಡೋದು. ಹಲೋ,
2: ಹಲೋ, ಕೇಳಿಸ್ಲಿಲ್ಲ.
1: ಅದೇ, ಅವಶ್ಯಕತೆ ಇದ್ರಷ್ಟೇ ಯೂಸ್ ಮಾಡಬೇಕು ಅಂತ ಹೇಳ್ತೀರಿ?
2: ಹೌದು, ಅವಶ್ಯಕತೆ ಇದ್ರಷ್ಟೇ ಯೂಸ್ ಮಾಡಬೇಕು ಅಂತ.
1: ಹಾಗೇನೆ. ಮತ್ತೆ ನಿಮ್ಮ ಪೋಷಕರು ಹೇಗೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಈ ಎಲ್ಲ ಒಂದು ಕಾರ್ಯಕ್ರಮಗಳಿಗಾಗಿರ್ಬಹುದು, ಕರ್ಕೊಂಡು ಹೋಗೋದು ಬರೋದು, ಅಥವಾ ನೀವ್ ಒಬ್ಬರೇ ಟ್ರಾವೆಲ್ ಮಾಡ್ತೀರಾ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಹೇಗೆ?
2: ಇಲ್ಲ ಇಲ್ಲ ಮ್ಯಾಮ್, ಖಂಡಿತವಾಗ್ಲೂ ಇಲ್ಲ. ನನ್ ಯಾವ್ದೇ ಕಾರ್ಯಕ್ರಮ ಆಗ್ಲಿ, ಎಷ್ಟೊತ್ತೇ ಆಗ್ಲಿ, ನಮ್ಮ ಅಮ್ಮ ನನ್ ಜೊತೆಲೆ ಇರ್ತಾರೆ. ಆ ಕಾರ್ಯಕ್ರಮ ಪ್ರಿಪರೇಷನ್ಸ್ ಆಗಿರ್ಬೋದು, ಹಾಡ್ನ ಹುಡ್ಕೋದ್ ಆಗಿರ್ಬೋದು, ಈ ಹಾಡ್ ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋ ಸಜೆಷನ್ ಆಗಿರ್ಬೋದು, ನನ್ಗೆ ಹಾಡ್ ಹೇಳ್ಕೊಡೋರ್ ಆಗಿರ್ಬೋದು, ಏನೇ ಇದ್ರು ನಮ್ಮ ಅಮ್ಮ ಮತ್ತೆ ನಮ್ಮ ಅಪ್ಪ ಇಬ್ರು ಸಪೋರ್ಟಿವ್ ಆಗೇ ಇದ್ದಾರೆ ಮ್ಯಾಮ್.
1: ಹೌದಾ?
2: ಹೌದು.
1: ಈಗ ನೀವು ಇಷ್ಟೊಂದು ಪ್ರೋಗ್ರಾಮ್ ನಡ್ಸ್ಕೊಟ್ಟಿದ್ದೀರಾ ಅಂದ್ರೆ ಸಂಗೀತದಲ್ಲಿ ಅಂತೆಲ್ಲ ಹೇಳಿದ್ರಲ್ಲ, ಏನಾದ್ರೂ ಪ್ರಶಸ್ತಿ ಪುರಸ್ಕಾರಗಳು ಬಂದಿದ್ಯಾ?
2: ಹೌದು ಮ್ಯಾಮ್, ಬಂದಿದೆ.
1: ಹೇಳ್ಬಹುದಾ?
2: ಮ್ಯಾಮ್, ಬಾಲಚೇತನ ಪ್ರಶಸ್ತಿ ಬಂದಿದೆ ಹಾಗೂ ಬೆಳೆಯೋ ಸಿರಿ ಪ್ರಶಸ್ತಿ, ಗಾನ

0: ಕೋಗಿಲೆ ಹಾಗೂ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಚಿಗುರು ಪ್ರತಿಭಾ ಪ್ರಶಸ್ತಿ 2020 ಸಿಕ್ಕಿದೆ. ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಡೆಯಿಂದ ಅಸಾಧಾರಣ ಪ್ರತಿಭೆ ಅಂತ 2021 ಸಿಕ್ಕಿದೆ ಮ್ಯಾಮ್.
1: ಇಷ್ಟು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದೀರಿ ನೀವು.
0: ಹೌದು
1: ಅಂದ್ರೆ ಎಷ್ಟೊಂದು ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀರಿ, ಅವಾಗ ಬೇರೆ ಬೇರೆಯವರು ಬರ್ತಾರೆ, ಅಂದ್ರೆ ಬೇರೆ ಕಾಂಪಿಟೇಟರ್ಸ್ ಬರ್ತಾರೆ, ಪ್ರತಿಸ್ಪರ್ಧಿಗಳು ಬರ್ತಾರೆ ಅಲ್ವಾ? ಒಂದು ಇದ್ರೊಳಗು ಪ್ರತಿಸ್ಪರ್ಧಿ ಅಂತ ನಮ್ಗೆ ಎಲ್ಲಾದ್ರಲ್ಲೂ ಇದ್ದೇ ಇರ್ತಾರೆ. ಇವನ್ ಈಗ ನಾವು ಒಂದು ಬಸ್ ಹತ್ತಿದ್ರೆ ಅಂದ್ರೆ ಸೀಟಿಗೂ ಒಂದು ಪ್ರತಿಸ್ಪರ್ಧಿ ಇರ್ತಾರೆ ನಮ್ಗೆ ಅಲ್ವಾ? ಆ ಪ್ರತಿಸ್ಪರ್ಧಿಯಲ್ಲಿ ಹೇಗೆ ನೀವು ಅಂದ್ರೆ ಅವರಲ್ಲಿ ಏನಾದ್ರು ಒಳ್ಳೆ ಗುಣಗಳನ್ನು ತಗೋತಿರೋ ಅಥವಾ ಹೇಗೆ ನೀವು ಅದನ್ನ ಬ್ಯಾಲೆನ್ಸ್ ಮಾಡ್ತೀರೋ, ಅದೇ ಪ್ರತಿಸ್ಪರ್ಧಿಯನ್ನ ಹೆಂಗ್ ನೋಡ್ತೀರಿ ಅಂತ?
0: ಪ್ರತಿಸ್ಪರ್ಧಿನ ಹೆಂಗ್ ನೋಡ್ತೀನಿ ಅಂದ್ರೆ ಮ್ಯಾಮ್, ಇವಾಗ ನಾನೇ ಎಷ್ಟು ಎಫರ್ಟ್ ಹಾಕಿರ್ತೀನಿ ಅವರು ಅಷ್ಟೇ ಎಫರ್ಟ್ ಹಾಕಿರ್ತಾರೆ.
1: ಕರೆಕ್ಟ್.
0: ಈಗ ನಾನು ಒಂದ್ಸಲಿ ಚೆನ್ನಾಗಿ ಪ್ರಶಸ್ತಿ ಬಂತು, ಈಗ ಬರ್ಲಿಲ್ಲ ಅಂದ್ರೆ ನಾವು ಬೇಜಾರ್ ಮಾಡ್ಕೊಳಕ್ಕಿಂತ ಏನಕ್ ಬಂದಿಲ್ಲ, ಅವ್ರಲ್ಲಿ ನನ್ನಲ್ಲಿ ಇಲ್ದಿರೋ ಅವರಲ್ಲಿ ಏನಿದೆ, ಅವ್ರು ಏನ್ ಅಳವಡಿಸ್ಕೊಂಡಿದ್ದಾರೆ ಅದನ್ನ ನನ್ನ ಹತ್ರ ಏನ್ ಅಳವಡಿಸ್ಕೊಂಡಿಲ್ಲ, ಅದನ್ನ ನೋಡಕ್ ಹೆಚ್ಚು ಇಷ್ಟಪಡ್ತೀನಿ ಪ್ರತಿಸ್ಪರ್ಧೆಯನ್ನ.
1: ತುಂಬಾ ಖುಷಿ ಆಯ್ತು ನಿಮ್ಮ ಈ ಮಾತುಗಳನ್ನ ಕೇಳಿ ಖುಷಿ ಆಯ್ತು. ಯಾಕಂದ್ರೆ ನಿಮ್ಮ ಏಜಿನ ಮಕ್ಳಿಗೆ ಏನಂದ್ರೆ ನನಗ್ ಪ್ರೈಸ್ ಬರ್ಲಿಲ್ಲ, ಬಹುಮಾನ ಬರ್ಲಿಲ್ಲ ಅಂದ್ರೆ ಸ್ವಲ್ಪ ಅಸೂಯೆ ಪಡೋದು ಜಾಸ್ತಿ ಅಲ್ವಾ? ಅದ್ರ ಬದಲು ಈ ತರ ಎಲ್ಲವೂ ನೆಗೆಟಿವ್ ಪಾಯಿಂಟ್ಸ್ ನ ಪಾಸಿಟಿವ್ ಆಗಿ ಪರಿವರ್ತನೆ ಮಾಡ್ಕೊಂಡಾಗ ನಿಜವಾಗ್ಲೂ ಎಲ್ಲ ಸುಲಭವಾಗಿ ಸಾಗುತ್ತೆ ಅಂತ ಹೇಳ್ಬೋದು ಅಲ್ವಾ? ಮತ್ತೆ ನಿಮ್ ಜೊತೆ ಮಾತುಕತೆನ ಮುಂದುವರಿಸ್ತೀನಿ, ಒಂದು ಗೀತೆಯನ್ನ ಕೇಳ್ಕೊಂಡ್ ಬರೋಣ.
0: ಖಂಡಿತ.
1: ಅಪ್ರಮೇಯನ್ ಜೊತೆ ಮತ್ತೆ ಮಾತುಕತೆಯನ್ನ ಮುಂದುವರಿಸೋಣ. ಸದ್ಯಕ್ಕೆ ನವತಾರೆ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ.

0: ಸಮಯ ಆಗಿದೆ 4:50. ನಮ್ಮ ಜೊತೆಯಾಗಿದ್ದಾರೆ ಪರಿಮಳ ಕಾರ್ಯಕ್ರಮದಲ್ಲಿ ಅಪ್ರಮೇಯ ಹೆಬ್ಬಾರು, ಯುವ ಚುಟುಕು ಸಾಹಿತ್ಯ ಬರಹಗಾರ ಹಾಗೂ ಗಾಯಕರು, ಬಹುಮುಖ ಪ್ರತಿಭೆ ಅಂತಾನೆ ಹೇಳ್ಬೋದು. ಹಲೋ,
1: ನಮಸ್ತೆ.
0: ಹಾ ಅಪ್ರಮೇಯ, ಹೇಗನ್ನಿಸ್ತು ವಿವಿಧ ಭಾರತಿ ಜೊತೆ ಮಾತಾಡಿ ಈಗ ನಿಮ್ಮ ಒಂದು ಅನುಭವವನ್ನ, ಅನಿಸಿಕೆಯನ್ನ ಹಂಚಿಕೊಂಡು?
1: ತುಂಬಾ ಖುಷಿ ಆಗ್ತಿದೆ ಮ್ಯಾಮ್.
0: ಹಾ,
1: ನಾನು ಈ ಚಾನ್ಸ್ ಕೊಟ್ಟ ವಿವಿಧ ಭಾರತೀಯವ್ರಿಗೆ ಹಾಗೂ ನಿಮಗೂ ಧನ್ಯವಾದಗಳನ್ನ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಹಾ,
0: ಕೊನೆಯದಾಗಿ ಒಂದ್ ಪ್ರಶ್ನೆ, ಏನಂದ್ರೆ ಇಷ್ಟೊಂದೆಲ್ಲ ಮಾಡ್ತಿದ್ದೀರಲ್ವಾ, ಈ ಕರಾಟೆ, ಯೋಗ, ಚಿತ್ರಕಲೆ, ಅಭಿನಯ, ಗಾಯನ, ಹಾಗೇನೆ ಚುಟುಕು ಬರೆಯೋದೆಲ್ಲ ಮಾಡ್ತಿದ್ದೀರಲ್ವಾ, ಯಾವ ಫೀಲ್ಡ್ ಅಲ್ಲಿ ನೀವು ಮುಂದುವರಿಬೇಕು ಅನ್ನೋ ಆಸೆ ಇದೆ ನಿಮ್ಗೆ?
1: ನಂದು ಪ್ಲೇ ಬ್ಯಾಕ್ ಸಿಂಗರ್, ಹಾಗೂ ಒಳ್ಳೆ ಜಾಬ್ ಅಲ್ಲಿ ಸೆಟ್ಲ್ ಆಗಿ ಅಮ್ಮನ್ ಚೆನ್ನಾಗಿ ನೋಡ್ಕೊಬೇಕು ಅನ್ನೋ ಇದು ಮ್ಯಾಮ್ ಏಮ್.
0: ಓಕೆ, ಹಿನ್ನೆಲೆ ಗಾಯಕರಾಗಬೇಕು ಅನ್ನೋದು ನಿಮ್ಮ ಆಸೆ?
1: ಹೌದು.
0: ಓಕೆ, ಹಾಗೇನೆ ನಿಮ್ಮ ವಯಸ್ಸಿನ ಈ ಮಕ್ಕಳಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಿ?
1: ನನ್ನ ವಯಸ್ಸಿರೋ ಮಕ್ಕಳಿಗೆ ಹೇಳಕ್ ಇಷ್ಟಪಡೋದಂದ್ರೆ ಮ್ಯಾಮ್, ಓದೋದ್ ಅಲ್ದಿರಾ ಇತರ ಎಕ್ಸ್ಟ್ರಾ ಕರಿಕ್ಯುಲರ್
0: ಆಕ್ಟಿವಿಟಿ
1: ನಿಮ್ಗೆ ಫ್ಯೂಚರ್ ಹೆಲ್ಪ್ ಆಗುತ್ತೆ ಏನೋ ಒಂದು.
0: ಅಂದ್ರೆ ಒಂದೇ ಆಕ್ಟಿವಿಟಿ ಅಲ್ಲದೆ ಓದೋದ್ರ ಜೊತೆ ಜೊತೆಗೆ ಈ ತರ ಚಿಕ್ಕ ಪುಟ್ಟ ಒಂದು ಚಟುವಟಿಕೆಗಳನ್ನ ಭಾಗವಹಿಸ್ತಾ ಇದ್ರೆ ಯಾವ್ದೋ ಒಂದು ರೂಟ್ ಅಲ್ಲಿ ಮುಂದುವರಿಬಹುದು ಅಂತ ಹೇಳ್ತೀರಿ?
1: ಹೌದು. ಹಾಗೂ
0: ಇಷ್ಟೊತ್ತು ನಮ್ಮ ವಿವಿಧ ಭಾರತೀಯ ಜೊತೆಗೆ ಸ್ಪಂದಿಸಿದ್ದಕ್ಕೆ, ನಿಮ್ಮ ಅನಿಸಿಕೆಗಳನ್ನ, ನಿಮ್ಮ ಒಂದು ಎಲ್ಲ ಸಾಧನೆಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು.
1: ಧನ್ಯವಾದಗಳು ಮ್ಯಾಮ್, ನಿಮಗೂ ಕೂಡ.
0: ಥ್ಯಾಂಕ್ ಯು.
1: ಥ್ಯಾಂಕ್ ಯು.
0: ಕೇಳಿದ್ರಲ್ಲ ವೀಕ್ಷಕರೇ, ಅಪ್ರಮೇಯ ಹೆಬ್ಬಾರ್, ಯುವ ಗಾಯಕ, ಚುಟುಕು ಸಾಹಿತ್ಯ ಬರಹಗಾರ, ಕರಾಟೆ, ಅಭಿನಯ, ಪ್ರತಿಯೊಂದರಲ್ಲೂ ಎತ್ತಿದ ಕೈ ಅಂತಾನೆ ಹೇಳ್ಬೋದು. ಅವರ ಒಂದು ಮಾತು ಮಾಹಿತಿಯನ್ನು ಇಷ್ಟೊತ್ತವರೆಗೂ ನಾವು ಕೇಳಿಸ್ಕೊಂಡ್ವಿ. ಇದು ನಿಮ್ಗೆ ಇಷ್ಟ ಆಯಿತು, ಪ್ರಸಾರವಾದ ಹಾಡುಗಳೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಪರಿಮಳ ಕಾರ್ಯಕ್ರಮದೊಂದಿಗೆ ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮವನ್ನು ಕೂಡ ಮುಗಿಸುವಂಥ ಸಮಯ ಬಂದಿದೆ. 2 ಬ್ಯಾಕ್ ಟು ಬ್ಯಾಕ್ ಗೀತೆಗಳು ಕೂಡ ಈಗ ನಿಮ್ಮ ಜೊತೆಯಾಗ್ತಾ ಇದೆ, KGF ಮತ್ತು ಪರ್ವ ಚಿತ್ರಗಳಿಂದ. ನಿಮ್ಗೆಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳ್ತಾ ಮುಂದಿನ ಒಂದು ಪ್ರಸಾರಗಳಲ್ಲಿ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ, ಸದಾ ನಿಮ್ಮ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಚುನಾವಣಾ ಆಯೋಗವು ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಹಂತ 3 ಇಂದು ಘೋಷಿಸಿದೆ. 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹಂತ ಹಂತವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಲು ನಿರ್ಧರಿಸಲಾಗಿದ್ದು, ಈ ಹಂತದಲ್ಲಿ ಕರ್ನಾಟಕದಲ್ಲಿಯೂ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯಲಿದೆ. ದೇಶಾದ್ಯಂತ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸುವ ಕೇಂದ್ರ ಸರ್ಕಾರದ ನಿರ್ಧಾರವು ಆಡಳಿತಾತ್ಮಕ ವೈಫಲ್ಯವಾಗಿದ್ದು, ಹೊಸ ಪರೀಕ್ಷಾ ವೇಳಾಪಟ್ಟಿಯ ಬಗ್ಗೆ ಕೂಡಲೇ ಸ್ಪಷ್ಟನೆ ನೀಡಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸುತ್ತಿರುವ ರಷ್ಯಾ, ಇರಾನ್, ದಕ್ಷಿಣ ಆಫ್ರಿಕಾ, ಬ್ರೆಜಿಲ್ ವಿದೇಶಾಂಗ ಸಚಿವರನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಭೇಟಿಯಾಗಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೋ ಪೆರೇಜ್ ಮೆಕೆನ್ನಾ ನೇತೃತ್ವದ ಚಿಲಿ ಗಣರಾಜ್ಯದ ಉನ್ನತ ಮಟ್ಟದ ನಿಯೋಗ ವಿಧಾನಸೌಧದಲ್ಲಿಂದು ಐಟಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿತು. ಚಿಲಿ ವಿದೇಶಾಂಗ ಸಚಿವ ಮೆಕೆನ್ನಾ ಮಾತನಾಡಿ, ಕರ್ನಾಟಕದ ಜೊತೆ ಪಾಲುದಾರಿಕೆ ಹೊಂದಲು ಚಿಲಿ ಉತ್ಸುಕವಾಗಿದೆ ಎಂದು ತಿಳಿಸಿದ್ದಾರೆ. ಎನ್ಎಸ್ಕ್ಯೂ ಔಷಧಗಳನ್ನು ಮಾರುಕಟ್ಟೆಯಲ್ಲಿ ನಿಖರವಾಗಿ ಪತ್ತೆ ಹಚ್ಚಲು ಮತ್ತು ಎನ್ಡಿಪಿಎಸ್ ಔಷಧಗಳ ದುರುಪಯೋಗ ತಡೆಯಲು ನೂತನ ಕಣ್ಗಾವಲು ವ್ಯವಸ್ಥೆಯಾಗಿರುವ ಮಾನಿಟರಿಂಗ್ ಪೋರ್ಟಲ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಚಾಲನೆ ನೀಡಿದರು. ಬೆಂಗಳೂರು ಜಲಮಂಡಳಿ ರೊಬಾಟಿಕ್ ತಂತ್ರಜ್ಞಾನದ ಯಶಸ್ವಿ ಬಳಕೆಯನ್ನು ಮುಂದುವರೆಸಿದೆ. ಕಳೆದ 6 ತಿಂಗಳಲ್ಲಿ 32,611 ಮೀಟರ್ಗಳ ತಪಾಸಣೆ ನಡೆದಿದ್ದು, 399 ಸ್ಥಳಗಳಲ್ಲಿ ರಸ್ತೆ ಅಗೆಯುವುದನ್ನು ತಪ್ಪಿಸಿ ಸಾರ್ವಜನಿಕರಿಗೆ ಆಗುತ್ತಿದ್ದ ತೊಂದರೆಯನ್ನು ನಿವಾರಿಸಿದೆ ಎಂದು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್, ರಾಜ್ಯ ಸರ್ಕಾರಿ ನೌಕರರು, ಶಿಕ್ಷಕರು, ಪಿಂಚಣಿದಾರರಿಗೆ ತುಟ್ಟಿ ಭತ್ಯೆಯನ್ನು 2% ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದ್ದಾರೆ. ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಪಿವಿ ಸಿಂಧು ಹಾಲಿ ವಿಶ್ವ ಚಾಂಪಿಯನ್ ಜಪಾನ್ನ ಅಕಾನೆ ಯಮಗುಚಿಯವರನ್ನು ಎದುರಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ವಸತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಒಂದು ಸಣ್ಣ ಕಿರುನೋಟ. ಈ ಕಾರ್ಯಕ್ರಮ ವಿವರಣೆಯ ನಂತರ ಸೇಫ್ ಡ್ರೈವ್ನಲ್ಲಿ ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 ಈ ದಿನ ರೂಪಕ ಭರವಸೆಯ ಪ್ರತಿಧ್ವನಿಯ 90 ವರ್ಷಗಳು ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ನಿರೂಪಣೆ ರಮ್ಯಶ್ರೀ ಮತ್ತು ಪ್ರಶಾಂತ್, ಸಂಭಾಷಣೆ ಮಂಜುನಾಥ್ ಮತ್ತು ಅಕ್ಷಯ್. ಕಾರ್ಯಕ್ರಮದ ನಿರ್ಮಾಣ ಜ್ಯೋತಿದಾಸ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಂತರ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಗಾನ ಭಜನ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳು. 7:07 ಆಕಾಶಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಕೇಳುಗರಾದ ನಾಗರಾಜ್ ಶರ್ಮಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ನಂತರ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಗಾನ ಭಜನ ಕಾರ್ಯಕ್ರಮ ಮುಂದುವರಿಯುತ್ತೆ. 8:02 ನಮ್ಮ ಆಯ್ಕೆ ಆರ್ಜೆಎಸ್ ಚಾಯ್ಸ್. 9:00 ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. 9:15 ಹಿಂದಿ ಮೆಲೋಡಿಯಸ್ ಚಿತ್ರಗೀತೆಗಳು. 10:02 ಪ್ರೇಮ ನಿನಾದ. ಈ ಎಲ್ಲ ಕಾರ್ಯಕ್ರಮಗಳನ್ನು ಈ ಸಂಜೆ ಕೇಳಲಿದ್ದೀರಿ. ಇನ್ನು ನಾಳಿನ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಗ್ಗೆ 6:03 ಕಾರ್ಯಕ್ರಮ ವಿವರಣೆ. ವಿವರಣೆಯ ನಂತರ ನಾದೋಪಾಸನೆ ಭಕ್ತಿಗೀತೆಗಳನ್ನು ಕೇಳುವಂತಹ ಸಮಯ. 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಕನ್ನಡ ರತ್ನ ಭಂಡಾರದ ಜೊತೆಗೆ. ನಂತರ ಭಾವಗೀತೆಗಳನ್ನು ಕೇಳಲಿದ್ದೀರಿ. ಶುಭೋದಯ ಕರ್ನಾಟಕ 9:00 ಇರುತ್ತೆ. 9:00 ಸರಿಯಾಗಿ ಇಂದಿನ ವಿಶೇಷ ಅಂದರೆ ಆ ದಿನದ ವಿಶೇಷ ಮತ್ತು ವಿಷಯಗಳ ಕುರಿತು ಮಾತು. 10:02 ಓಲ್ಡ್ ಈಸ್ ಗೋಲ್ಡ್. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು, ನಿಮ್ಮ ಕರೆ ನಮ್ಮ ಹಾಡು. 1:20 ನಾಳೆ ಸಿನಿ ಕ್ವಿಸ್. 2:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು. 2:15 ಸ್ಪಂದನ ಇಮೇಲ್ ಬೇಸ್ಡ್ ಪ್ರೋಗ್ರಾಂ. 2:40 ಚಿತ್ರತಾನ ಒಂದೇ ಚಿತ್ರದ ಗೀತೆಗಳು. 3:00 ಸಖಿ ಸಹೇಲಿ ಹಾಗೂ ಇನ್ನಿತರೆ ಹಿಂದಿ ಕಾರ್ಯಕ್ರಮಗಳು. 4:00 ಸರಿಯಾಗಿ ಪರಿಮಳ ಮುಕ್ತ ಮಾತುಕತೆಗೆ ಒಂದು ವೇದಿಕೆ ಪರಿಮಳ ಕಾರ್ಯಕ್ರಮದಲ್ಲಿ. 5:02 ಕಾರ್ಯಕ್ರಮ ವಿವರಣೆ. ವಿವರಣೆ ನಂತರ ಸೇಫ್ ಡ್ರೈವ್ನಲ್ಲಿ ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸಿ. ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 ಒಂದೇ ಮಾತರಂ 150ರ ಸಂಭ್ರಮ ಆಕಾಶವಾಣಿಗೆ, 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಸುಭೇದಾರ್ ನಾಗರಾಜು ಕೆ. ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಗಾನ ಭಜನ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿತ್ರಗೀತೆಗಳು. ಇನ್ನು 7:07 ಆಕಾಶಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳು. ಆಕಾಶವಾಣಿಯ ನಿವೃತ್ತ ಹಿರಿಯ

ಉದ್ಘೋಷಕರಾದ ಬಾಲಸುಬ್ರಹ್ಮಣ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ, ಆಶಿಹಾಳ್. ನಂತರ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 7:45 ಎಂಟು ಗಂಟೆವರೆಗೂ ಗಾನ ಭಜನ ಕಾರ್ಯಕ್ರಮ ಮುಂದುವರಿಯುತ್ತೆ. 8:02 ಯುವ ಧ್ವನಿ. 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು, 9:15 ಹಿಂದಿ ಚಿತ್ರಗೀತೆಗಳು, ಮೆಲೋಡಿಯಸ್ ಗೀತೆಗಳು ನಿಮಗಾಗಿ. 10:02 ಪ್ರೇಮ ನಿನಾದ. ಈ ಎಲ್ಲ ಕಾರ್ಯಕ್ರಮಗಳನ್ನು ನಾಳೆ ನೀವು ಕೇಳಬಹುದು. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸಮಯ 5:09:38. ಈ ಸಮಯ ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಹಳೆಯ ಸುಮಧುರ ಗೀತೆಗಳ ಈ ಪಯಣಕ್ಕೆ ನಿಮ್ಮೆಲ್ಲರಿಗೂ, ಹಾಗೆಯೇ ಸಂಜೆಯ ಎಲ್ಲ ಕಾರ್ಯಕ್ರಮಗಳ ಪ್ರಾರಂಭಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ, ಹಾಲು ಚೇನು ಚಿತ್ರದ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ.

We are the police. We are the justice. Shanti Nitya Kanti Satya Ee Bhoomili. ಹಂಸಲೇಖ ಅವರ ಸಾಹಿತ್ಯನೇ ಹೀಗೆ ಒಂದು ರೀತಿ ಕಚಗುಳಿ ಇಟ್ಟರು ಸತ್ಯದ ಹಾದಿಯಲ್ಲಿ ಮಾತನಾಡ್ತಾರೆ. ಹಾಗಾಗಿ ಹುಟ್ಟೋದು ಯಾಕೆ, ಸಾಯೋದು ಯಾಕೆ, ಏನಾದರೂ ಸಾಧಿಸಿ ಹೋಗೋಕ್ಕೆ. ನಮ್ಮ ನಿತ್ಯ ಜೀವನವನ್ನು ಪ್ರಾಮಾಣಿಕವಾಗಿ ನಡೆಸ್ಕೊಂಡ್ರೆ ಅದೇ ಸಾಧನೆ. ಅದಕ್ಕಿಂತ ಮಿಗಿಲಾದಂತಹ ಸಾಧನೆ ಬೇರೆ ಬೇಕಿಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಶಾಂತಿ ಕ್ರಾಂತಿ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ. ಮತ್ತೊಂದು ಹಂಸಲೇಖ ಅವರ ಸಂಗೀತ ಸಾಹಿತ್ಯ ಇರುವಂತಹ ಗೀತೆ ಎಸ್ ಪಿ ಭಾರ್ಗವಿ ಚಿತ್ರದ್ದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

ಮತ್ತೊಂದು ಹಂಸಲೇಖ ಅವರ ರಚನೆಯ ಗೀತೆ ಮನು ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಎಲ್ಲರ ಬುರುಡೆಲು ಒಂದೇ ಮೆದುಳಂತೆ, ಆದರೆ ಬುದ್ಧಿ ಏನು ಹೇಳತ್ತೆ? ಈ ಗೀತೆಯ ಸಾಲುಗಳನ್ನು ಕೇಳಿ ಬನ್ನಿ. ಚಿತ್ರ ಅವರು ಸಹ ಧ್ವನಿಗೂಡಿಸಿದ್ದಾರೆ. ರಾಮಾಚಾರಿ ಚಿತ್ರದ ಗೀತೆ ಇದು.

0: ಮೆಲ್ಲಗ್ ಬಿಡಿಯೋ
1: ಅಣ್ಣ, ಈ ಹಾಡಿರೋದು ಹಿಂಗೆ, ಇದರ ತಾಳಾನೇ ಹಿಂಗೆ. ಬುರುಡೇ

0: ಸಂತ ಶಿಶುನಾಳ ಶರೀಫ ಚಿತ್ರದ ಗೀತೆ ಸಿ ಅಶ್ವಥ್ ಅವರ ಧ್ವನಿ ಮತ್ತು ಸಂಗೀತದಲ್ಲಿ ಇದುವರೆಗೆ ಮೂಡಿಬಂತು. ನಮ್ಮ ಮುಂದಿನ ಕಾರ್ಯಕ್ರಮ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ನಮ್ಮ ಶ್ರೋತೃಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವಿದೆ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ರಾಬಿನ್ ಕ್ರಿಸ್ಟೋಫರ್ ಅವರು. ಸರ್ ನಮಸ್ಕಾರ.
3: ನಮಸ್ತೆ ಸರ್.
2: ಸಾಮಾನ್ಯವಾಗಿ ಯಾವುದೋ ಒಂದು ಅಪಘಾತ ಆಗತ್ತೆ ಎಲ್ಲೋ ಒಂದ್ ಕಡೆ, ಅಲ್ಲಿ ಜನಗಳು ನಿಂತ್ಕೊಂಡು ನೋಡ್ತಿದ್ರು, ಫೋಟೋ ತೆಗಿತಿದ್ರು ಅಂತಾನೋ, ಈ ಎಲ್ಲಾ ಮಾತುಗಳನ್ನ ಕೇಳ್ತಾ ಇದೀವಿ. ಆಮೇಲೆ ಪೊಲೀಸರಿಗೆ ಹೇಳಿದ್ರೆ ನಮಗೆ ತೊಂದರೆ ಕೊಡ್ತಾರೆ ಅಂತ ಈ ಎಲ್ಲ ವಿಚಾರಗಳನ್ನ ನೋಡ್ತಾ ಇದೀವಿ. ಮತ್ತೆ ಇತ್ತೀಚಿನ ದಿನಮಾನಗಳಲ್ಲಿ ಅವರಿಗೆ ಒಂದಿಷ್ಟು ಸುರಕ್ಷತೆ ಇದೆ ಅಂತಾನೋ ವಿಚಾರವನ್ನ ನಾವು ಕೇಳ್ಪಟ್ಟಿದ್ದೇವೆ ಸರ್. ಇವರ ಸುರಕ್ಷತೆ ಇದೆಯಾ? ಯಾರಾದರೂ ಅಪಘಾತ ಆದಾಗ ರಕ್ಷಣೆಗೆ ಧಾವಿಸೋದು ಬಹಳ ಹಿಂದೇಟ್ ಹಾಕ್ತಾರೆ.
3: ಸರ್, ಖಂಡಿತವಾಗಿಯೂ ಇದನ್ನು ನಾವು ಗಮನಿಸಬೇಕು ಅಂತ ಹೇಳಿದ್ರೆ, 2016 ಇಸ್ವಿಯಲ್ಲಿ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಆ ಆದೇಶದ ಪ್ರಕಾರ ಈ ತರ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ, ಅಂದರೆ ಕಷ್ಟದ ಪರಿಸ್ಥಿತಿಯಲ್ಲಿ ಯಾರಾದರೂ ಆಕ್ಸಿಡೆಂಟ್ ಆಗಿರೋದಾಗಿರ್ಬೋದು ಅಥವಾ ಏನೋ ಘಟನೆ ನಡೀತಾ ಇರೋ ಸಂದರ್ಭದಲ್ಲಾಗಿರ್ಬೋದು, ಅಲ್ಲಿ ಆ ನೊಂದ ವ್ಯಕ್ತಿಗೆ ಸಹಾಯ ಮಾಡಲಿಕ್ಕೆ ಬರ್ತಾರೆ ಅಂತ ಹೇಳಿದಾಗ, ಇವತ್ತು ಕಾನೂನು ಆ ವ್ಯಕ್ತಿಯನ್ನ ಗುರುತಿಸುತ್ತೆ ಮೊದಲನೇದಾಗಿ. ಎರಡನೇದಾಗಿ, ಪೊಲೀಸರು ಈ ವ್ಯಕ್ತಿಗಳ ಜೊತೆ ಮಾತಾಡುವಂತದಾಗಿರ್ಬೋದು ಅಥವಾ ಅವ್ರ ಜೊತೆ ಒಂದು ಇಂಟ್ರಾಕ್ಷನ್ ಆಗಿರ್ಬೋದು, ಅದು ಕೂಡ ಒಂದು ಘನತೆಯಿಂದ ತುಂಬಿರಬೇಕು, ಮರ್ಯಾದೆಯಿಂದ ಇರಬೇಕು ಅನ್ನೋದು ಕೂಡ ಕಾನೂನು ಹೇಳುತ್ತೆ. ಮತ್ತೆ ಮೂರನೇದು, ಈ ವ್ಯಕ್ತಿಗೆ ಸಂಬಂಧಪಟ್ಟಂತ ಅವರ ಪರ್ಸನಲ್ ಡೀಟೇಲ್ಸ್ ಏನಿದಾವೆ ಅದನ್ನ ಅವ್ರಿಗೆ ಇಷ್ಟ ಆದ್ರೆ ಮಾತ್ರ ಪೊಲೀಸರ ಜೊತೆ ಆಗಿರ್ಬೋದು, ಆಸ್ಪತ್ರೆಗಳ ಜೊತೆ ಅವರು ಹಂಚ್ಕೊಳ್ಬಹುದು. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಅದನ್ನ ಅವ್ರಿಗೆ ಫೋರ್ಸ್ ಮಾಡಿ ತಗೊಳ್ಬಾರದು ಅನ್ನೋದು ಇವತ್ತು ಕಾನೂನಾಗಿದೆ ಸರ್. ಮತ್ತೆ ಇವತ್ತು ಕಾನೂನಿನ ನಮ್ಮ BNS ಅಂತ ನಾವೇನು ಕರಿತೇವೆ, ಭಾರತೀಯ ನ್ಯಾಯ ಸಮಿತಿ ಏನ್ ಕರಿತೀವೋ, ಅಲ್ಲೂ ಕೂಡ ಈ ರೀತಿಯಾದಂತ ನೊಂದ ವ್ಯಕ್ತಿಗಳಿಗೆ ಸಹಾಯ ಮಾಡುವಂತ ವ್ಯಕ್ತಿಗಳು ಯಾರಿದ್ರು ಅವರಿಗೆ ಪ್ರತ್ಯೇಕವಾಗಿ ಕಾನೂನು ಅಡಿಯಲ್ಲಿ ಕೂಡ ರಕ್ಷಣೆಯನ್ನು ಕೊಡಲಾಗಿದೆ. ಸೊ ಒಟ್ಟಾರೆ ಕಾನೂನು ಹೇಳುತ್ತೆ ಅಂತ ಹೇಳಿದ್ರೆ, ನೊಂದ ವ್ಯಕ್ತಿಗಳು ಅಥವಾ ಒಂದು ಅದು ಆಕ್ಸಿಡೆಂಟ್ ಆಗಿರ್ಬೋದು, ಇನ್ಯಾವುದೋ ಒಂದು ಸ್ಥಿತಿಯಲ್ಲಿ ನೊಂದ ವ್ಯಕ್ತಿ ಇದಾರೆ ಅಂತ ಹೇಳಿದ್ರೆ, ಆ ವ್ಯಕ್ತಿಗೆ ಸಹಾಯ ಮಾಡ್ಲಿಕ್ಕೆ ಯಾರಾದೊಬ್ಬರು ಬಂದ್ರೆ ಅದನ್ನ ನಾವು ಎನ್ಕರೇಜ್ ಮಾಡಬೇಕೇ ಹೊರತು ಅದನ್ನ ಡಿಸ್ಕರೇಜ್ ಮಾಡಬಾರದು ಅನ್ನೋದು ಇದರ ಒಂದು ಉದ್ದೇಶ
2: ಅಲ್ವಾ? ಈಗ ಮೊದಲು ನಾವು ಹತ್ರನೇ ಹೋಗೋದು ಬೇಡಪ್ಪ, ನಮ್ಗೆ ಆಗ್ಬೇಕು ಅಂತ ಹೇಳ್ತಿದ್ರು.
3: ಹೌದು.
2: ಈಗ ಅದು ಆ ಪೊಲೀಸ್ ಸ್ಟೇಷನ್ಗಾರಾಗಿರ್ಬೋದು ಅಥವಾ ಆಸ್ಪತ್ರೆಗಾರ ಹೋಗಿರ್ಬೋದು, ಅವ್ರ ಜೊತೆಗೆ ಹೋಗಿರ್ಬೋದು, ಅವ್ರನ್ನ ಕರ್ಕೊಂಡು ಹೋಗಿ ಅವ್ನ ಅಡ್ಮಿಟ್ ಮಾಡೋತನ ಆ ಒಂದು ಒಳ್ಳೆ ಕೈಂಕರ್ಯದಲ್ಲಿ ಅವರು ತಮ್ಮನ್ನು ತಾವು ತೊಡಸ್ಕೊಂಡಿರ್ತಾರೆ. ಸೇವಾ ಮನೋಭಾವನೆ ಇದ್ದವರು ಕೂಡ ಮೊದಲೆಲ್ಲ ಹೋಗ್ತಾ ಇರಲಿಲ್ಲ. ಸೇವಕರಾಗಿ ಇರಬೇಕು ನಾವು, ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು ಅನ್ನೋ ಮನೋಭಾವದವರಿಗೂ ಕೂಡ ಸ್ವಲ್ಪ ಹಿಂದೇಟು ಇರ್ತಿತ್ತು. ಈ ರೀತಿಯಾದಂತಹ ಒಂದು ಸಹಾಯ ಮಾಡೋರಿಗೆ ಏನಂತಾರೆ ಅದಕ್ಕೆ?
3: ಸರ್, ಅವರನ್ನ ಗುಡ್ ಸಮ್ಯಾರಿಟನ್ ಅಂತ ನಾವು ಕರಿತೇವೆ ಸರ್.
2: ಓಹೋ.
3: ಸೊ ಆ ಬಿಬ್ಲಿಕಲ್ ರೆಫರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ರಸ್ತೆಯಲ್ಲಿ ಯಾರೂ ಗೊತ್ತಿಲ್ಲದೆ ಇರತಕ್ಕಂತ ವ್ಯಕ್ತಿಗೆ ಯಾರೋ ಒಬ್ರು ಬಂದು ಸಹಾಯ ಮಾಡ್ತಾರೆ ಅಂತ ಹೇಳಿದಾಗ ಅವರನ್ನ ಗುಡ್ ಸಮ್ಯಾರಿಟನ್ ಅಂತ ಗುರುತಿಸಿದ್ದಾರೆ. ಇನ್ಫ್ಯಾಕ್ಟ್ ಸರ್ಕಾರ ಈಗ ಅವರಿಗೆ ಅವಾರ್ಡ್ಸ್ಗಳನ್ನು ಕೂಡ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ ಸರ್.
2: ಸಣ್ಣ ಪುಟ್ಟ ಅಪಘಾತ ಆದಾಗ ಸ್ವಲ್ಪ ಮುಂದೆ ಬರ್ತಾರೆ, ಆಮೇಲೆ ಈ ಪರಿಹಾರ ಕೇಳಲಿಕ್ಕಂತ ಹೋಗ್ಬೇಕಾಗತ್ತೆ ಅಂತ ಹೇಳಿ, ಅವಾಗ ಯಾರು ಯಾರಿಗೆ ಏನ್ ಮಾಡಿದ್ರು ಅವ್ರನ್ನ ಹಿಡಿದ್ಬಿಟ್ಟು ಅವ್ರ ಫೋಟೋ ನಂಬರ್ ಎಲ್ಲ ತೆಗೆದ್ಬಿಟ್ಟು ಅವರಿಗೆ ಎಲ್ಲ ಜಗಳ ಮಾಡ್ತಾರೆ ನಿಂತ್ಕೊಂಡು. ಆದ್ರೆ ಅಪಘಾತಕ್ಕೊಳಗಾದಂತಹ ವ್ಯಕ್ತಿಯನ್ನ ಕೂಡಲೇ ಅವ್ರಿಗೆ ಸಂಬಂಧಪಟ್ಟಂತಹ ಪರಿಹಾರ ರೂಪದಲ್ಲಿ ಈ ನ್ಯಾಯವನ್ನ ಕೂಡ ಒದಗಿಸೋ ಕೆಲಸ ಅಂತಂದಾಗ ಪೊಲೀಸ್ ಸ್ಟೇಷನ್ಗೆ ಕೂಡ ರಿಪೋರ್ಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಅವ್ರು ಒಪ್ತಿರಂಗಿಲ್ಲ ಅಲ್ಲಿ, ಏ ನನಗೇನು ಗೊತ್ತಿಲ್ಲ, ನಾನು ಮಾಡಿಲ್ಲ ಹಂಗೆ ಅಂತ ಹೇಳ್ತಾರೆ. ಹಾಗಾಗಿ ಪೊಲೀಸರಿಗೆ ಅವ್ರನ್ನ ಒಪ್ಪಿಸ್ಬಿಟ್ರೆ ಅವರು ನ್ಯಾಯ ಅನ್ಯಾಯ ಯಾರ್ದು ಯಾರ ಕಡೆಯಿಂದ ಏನಾಗಿದೆ ಅಂತ ಅನ್ನೋದನ್ನ ಅವ್ರು ಬಗೆಹರಿಸ್ತಾರೆ. ಆಸ್ಪತ್ರೆಯಲ್ಲಿ ಪ್ರಾಬ್ಲಮ್ ಆಗಿತ್ತು, ಗಾಯ ಆಗಿತ್ತು, ಅಪಘಾತ ಆಗಿತ್ತು ಅಂದ್ರೆ ಚಿಕಿತ್ಸೆಯನ್ನು ಅಲ್ಲಿ ಸುಲಭವಾಗಿ ಕೊಡ್ತಾರೆ. ಮೊದ್ಲು ಎಲ್ಲ ಈ ತರ ಇರಲಿಲ್ಲ, ಇವಾಗ ಒಳ್ಳೆ ಬೆಳವಣಿಗೆ ಆಯ್ತು ಅಂತ ಹೇಳ್ಬೋದು. ನ್ಯಾಷನಲ್ ಹೈವೇಗಳಲ್ಲಿ ಎಲ್ಲ ತುಂಬಾ ಆಕ್ಸಿಡೆಂಟ್ ಆದಾಗ ತುಂಬಾ ತೊಂದರೆ ಇತ್ತು, ಅಲ್ಲಿ ಕೂಡ ಅರ್ಜೆಂಟ್ ಆಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಕಾರಣಕ್ಕೆ ಕೂಡ ಆಸ್ಪತ್ರೆ ವ್ಯವಸ್ಥೆ ಕೂಡ ಆಗಿದೆ. ಈಗ ಪೊಲೀಸರು

0: ಬದಲಿನಂಗಿಲ್ಲ. ಇವಾಗ ಸಾಕಷ್ಟು ಜನಸ್ನೇಹಿಯಾಗಿ ಇದ್ದಾರೆ, ಅವ್ರ ವರ್ತನೆಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಮತ್ತು ಮೇಲಾಧಿಕಾರಿಗಳು ನೀವು ಯಾವತ್ತೂ ಜನರ ಜೊತೆ ಒಳ್ಳೆ ರೀತಿಯಲ್ಲಿ ವರ್ತನೆ ಮಾಡಬೇಕಂತಾನು ಹೇಳ್ತಾರೆ. ತುಂಬಾ ಸಂತೋಷ ಸರ್ ಈ ಬಗ್ಗೆ ಧೈರ್ಯದ ಮಾಹಿತಿಯನ್ನ, ಅಂದ್ರೆ ನಮ್ಮ ಜನಗಳು ಯಾರಾದರೂ ಅಪಘಾತ ಆದಾಗ ತಾವು ಮುನ್ನುಗ್ಗಿ ಅವರಿಗೆ ಸಹಾಯ ಮಾಡಕ್ಕೆ ಹೋಗಬೇಕು ಅಂತ ಅನ್ನೋ ಮಾತನ್ನ ನೀವು ಹೇಳದಂಗಾಯ್ತು. ತುಂಬಾ ಧನ್ಯವಾದ. ಎಲ್ಲ ನಮ್ಮ ಕೇಳುಗರ ಪರವಾಗಿ ನಮಸ್ಕಾರ.
1: ನಮಸ್ಕಾರ ಸರ್, ಧನ್ಯವಾದಗಳು.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಂದುವರೆಸೋಣ. ಮುಂದಿನ ಗೀತೆ ನವತಾರೆ ಚಿತ್ರದ್ದು, ಮತ್ತೊಂದು ಹಂಸಲೇಖ ಅವರ ಸಂಗೀತ ಸಾಹಿತ್ಯ ಇರುವಂತಹ ಗೀತೆ ಇದು. ಚಿತ್ರ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

ಇವತ್ತಿನ ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಕೊನೆಯ ಎರಡು ಗೀತೆಗಳು ಪ್ರಸಾರವಾಗಲು ಅವಕಾಶ ಇದೆ. ಅನೇಕರು ಸಂದೇಶಗಳನ್ನು ಕಳಿಸ್ತಾ ಕಾರ್ಯಕ್ರಮ ಇಷ್ಟ ಆಯಿತು, ಸೂಪರ್ ಆಗಿರುವ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಮಸ್ತ್ ಹಾಡುಗಳು ಪ್ರಸಾರ ಆಗ್ತಾ ಇದೆ ಅಂತ ಹೇಳ್ತಾ, ಹಾಗೆಯೇ ಇವತ್ತಿನ ಹಾಡುಗಳನ್ನು ಕೇಳ್ತಾ ಇದ್ದರೆ ಸಮಯ ಹೋದದ್ದೇ ತಿಳಿತಾ ಇಲ್ಲ. ಇಳಿ ಹೊತ್ತಿನಲ್ಲಿ ಸಂಜೆಯ ಈ ಸಮಯದಲ್ಲಿ ಒಳ್ಳೆಯ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಹೇಳಿ ಮೆಸೇಜ್ ಕಳಿಸಿರುವ ಎಲ್ಲ ಗೆಳೆಯರಿಗೆ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸ್ತಾ ಮುಂದಿನ ಗೀತೆ ಎಸ್ಪಿ ಸಾಂಗ್ಲಿಯಾನ ಭಾಗ ಎರಡು ಚಿತ್ರದ ಗೀತೆ, ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ, ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದ್ದು.

ಈ ಗೀತೆಯೊಂದಿಗೆ ಇವತ್ತಿನ ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಸಕ್ತ ಸಾಲಿನ ಮಾರುಕಟ್ಟೆ ಹಂಗಾಮಿಗಾಗಿ 14 ಮುಂಗಾರು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಿರುವುದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕೃತಜ್ಞತೆ ಸಲ್ಲಿಸಿದ್ದಾರೆ. ರಾಷ್ಟೀಯ ವಿಕೋಪ ಪ್ರತಿಕ್ರಿಯಾ ಪಡೆ ಎನ್ಡಿಆರ್ಎಫ್ ಸಂಕಷ್ಟದ ಸಂದರ್ಭಗಳಲ್ಲಿ ಜನರ ನೆರವಿಗೆ ಧಾವಿಸುತ್ತಿದ್ದು ಜನಾನುರಾಗಿಯಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗಾಜಿಯಾಬಾದ್ನಲ್ಲಿಂದು ನಡೆದ ಎನ್ಡಿಆರ್ಎಫ್ ರಾಷ್ಟಪತಿಗಳ ವರ್ಣ ಪ್ರಶಸ್ತಿ ಸಮಾರಂಭದಲ್ಲಿ ಹೇಳಿದ್ದಾರೆ. ಭಾರತದ ಸಗಟು ಬೆಲೆ ಸೂಚ್ಯಂಕ ಏಪ್ರಿಲ್ ತಿಂಗಳಲ್ಲಿ ಕಳೆದ 42 ತಿಂಗಳಲ್ಲೇ ಅತ್ಯಧಿಕ ಎನಿಸಿದ ಶೇಕಡಾ 8.3 ಪ್ರಮಾಣ ತಲುಪಿದೆ. ಮಾರ್ಚ್ ತಿಂಗಳಲ್ಲಿ ಇದು ಶೇಕಡಾ 3.88 ಪ್ರಸ್ತಾವಿತ ಸಂವಿಧಾನ 129 ತಿದ್ದುಪಡಿ ವಿಧೇಯಕ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ವಿಧೇಯಕ 2024 ದೇಶದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಮೇಲೆ ಬೀರುವ ವ್ಯಾಪಕ ಪರಿಣಾಮಗಳನ್ನು ಪರಿಗಣಿಸಿ ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ಇದೇ 16-21 ಬೆಂಗಳೂರು ಮತ್ತು ಗಾಂಧಿನಗರಕ್ಕೆ ಅಧ್ಯಯನ ಪ್ರವಾಸ ಕೈಗೊಳ್ಳಲು ನಿರ್ಧರಿಸಿದೆ. ಖ್ಯಾತ ಟೆನ್ನಿಸ್ ಪಟು ರೋಹನ್ ಬೋಪಣ್ಣ ಇಂದು ಬೆಂಗಳೂರಿನಲ್ಲಿ ವರಮಾನ ತೆರಿಗೆ ಇಲಾಖೆಯ ಹೊಸ ಕಾಯ್ದೆ ಕುರಿತಂತಹ ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತೆರಿಗೆದಾರರು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲ 2025 ಹೊಸ ಕಾಯ್ದೆ ಉತ್ತಮ ಉಪಕ್ರಮವಾಗಿದೆ ಎಂದರು. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ನಿರ್ವಹಣೆಯನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಉದ್ದೇಶದಿಂದ ನಗರ ಪಾಲಿಕೆಯ ಆಯುಕ್ತ ಪೊಮ್ಮಲ ಸುನೀಲ್ ಕುಮಾರ್ ಪ್ರತ್ಯೇಕ ಆದೇಶ ಹೊರಡಿಸಿದ್ದು, ಸಾರ್ವಜನಿಕ ಆರೋಗ್ಯ ವಿಭಾಗದ ಆರೋಗ್ಯ ಮೇಲ್ವಿಚಾರಕರು ಹಾಗೂ ಹಿರಿಯ ಆರೋಗ್ಯ ಪರಿವೀಕ್ಷಕರಿಗೆ ಹೆಚ್ಚುವರಿ ಜವಾಬ್ದಾರಿಗಳನ್ನು ನೀಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಕಲ್ಯಾಣ ಮಂದಿರದಲ್ಲಿ ಬಾಲ್ಯ ವಿವಾಹ ನಡೆಯುತ್ತಿದ್ದ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಮಕ್ಕಳ ಸಹಾಯವಾಣಿ ಸಿಬ್ಬಂದಿಗಳು ವಿವಾಹ ತಡೆದು ಬಾಲಕಿಯನ್ನು ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸಿರುವ ಘಟನೆ ವರದಿಯಾಗಿದೆ. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

0: ವಿಳಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಇನ್ನು ಮುಂದೆ ಕೇಳಿ ರೂಪಕ ಭರವಸೆ.

0: ಪ್ರತಿಧ್ವನಿಯ 90 ವರ್ಷಗಳು ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ನಿರೂಪಣೆ ರಮ್ಯಶ್ರೀ ಮತ್ತು ಪ್ರಶಾಂತ್, ಸಂಭಾಷಣೆ ಮಂಜುನಾಥ್ ಮತ್ತು ಅಕ್ಷಯ್, ನಿರ್ಮಾಣ ಜ್ಯೋತಿದಾಸ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಪ್ರಯುಕ್ತ ಕೇಳಲಿದ್ದೀರಿ ರೂಪಕ ಭರವಸೆಯ ಪ್ರತಿಧ್ವನಿಯ 90 ವರ್ಷಗಳು.
2: ಕಾಲಚಕ್ರವನ್ನು ಸ್ವಲ್ಪ ಹಿಂದೆ ತಿರುಗಿಸಿ ನೋಡೋಣ. ಹೊಸ ಶತಮಾನವೊಂದು ಆರಂಭವಾಗುತ್ತಿದ್ದ ಕಾಲ ಅದು. ಜಗತ್ತು ಬದಲಾಗುತ್ತಿತ್ತು, ಕಾಲ ಬದಲಾಗುತ್ತಿತ್ತು. ಕ್ಯಾಲೆಂಡರ್ನಲ್ಲಿ ವರ್ಷ 1900. ಆಗ ಯುವ ವಿಜ್ಞಾನಿ ಮಾರ್ಕೋನಿ ಒಂದು ಕನಸು ಕಂಡರು. ಧ್ವನಿಗೂ ರೆಕ್ಕೆಗಳು ಬಂದರೆ ಹೇಗಿರಬಹುದು ಎಂದು.
1: ಅದೇ ಕ್ಷಣದಲ್ಲಿ ಹುಟ್ಟಿತು ಒಂದು ಹೊಸ ಕ್ರಾಂತಿ, ಲೋಕವನ್ನೇ ಒಂದಾಗಿ ಜೋಡಿಸಿದ ಅದ್ಭುತ ಕ್ರಾಂತಿ. ಆ ಕ್ರಾಂತಿಯ ಹೆಸರೇ ರೇಡಿಯೋ.
2: 1900 ಮಾರ್ಕೋನಿ ಇಂಗ್ಲೆಂಡ್ನಿಂದ ಅಮೆರಿಕಾಗೆ ವೈರ್ಲೆಸ್ ಸಂದೇಶ ಕಳುಹಿಸುವ ಮೂಲಕ ರೇಡಿಯೋ ಸಂವಹನಕ್ಕೆ ಚಾಲನೆ ನೀಡಿದರು. ಅದಾದ ನಂತರ ಕೆನಡಾದ ವಿಜ್ಞಾನಿ ರೆಜಿನಲ್ಡ್ ಫೆಸೆಂಡನ್ 1906 ಡಿಸೆಂಬರ್ 24 ರೇಡಿಯೋ ಪ್ರಸಾರವನ್ನು ಆರಂಭಿಸಿದರು.
1: ಅವರು ಪಿಟೀಲನ್ನು ನುಡಿಸಿದಾಗ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಸಾಗುತ್ತಿದ್ದ ಹಡಗುಗಳ ರೇಡಿಯೋ ಆಪರೇಟರ್ಸ್ ತಮ್ಮ ರೇಡಿಯೋ ಸೆಟ್ಗಳಲ್ಲಿ ಆ ಸಂಗೀತವನ್ನು ಆಲಿಸಿದರು. ಒಮ್ಮೆ ಕಲ್ಪನೆ ಮಾಡಿ ನೋಡಿ, ಆಹಾ, ಅದು ಎಷ್ಟು ಅದ್ಭುತ ಕ್ಷಣವಾಗಿರಬಹುದೆಂದು. ಜನರು ಖುಷಿಯಿಂದ ತೇಲಿ ಹೋಗಿದ್ದರೂ ಸಹ ಆಶ್ಚರ್ಯವಿಲ್ಲ. ಸಂವಹನ ಯುಗದ ಮೊದಲ ಹೆಜ್ಜೆ ಅದಾಗಿತ್ತು.
2: ಕೆಲವೇ ದಶಕಗಳ ನಂತರ 1922 ಈ ಮಾಯೆ ಭಾರತದ ನೆಲಕ್ಕೂ ಕಾಲಿಟ್ಟಿತು. ಯೋಚಿಸಿ ನೋಡಿ, ಅದು ಒಂದು ವಿಚಿತ್ರ ಕಾಲ. ಸುದ್ದಿಗಳು ಕಾಲ್ನಡಿಗೆಯಲ್ಲಿ ಸಾಗುತ್ತಿದ್ದುವು, ಧ್ವನಿಗಳು ಹತ್ತಿರದವರಿಗಷ್ಟೇ ಕೇಳಿಸುತ್ತಿದ್ದುವು. ಅಂತಹ ಸಮಯದಲ್ಲಿ ಆಕಾಶದಿಂದ ಇಳಿದು ಬಂದ ಒಂದು ಅಪರಿಚಿತ ಧ್ವನಿ ಜನರನ್ನು ಬೆರಗುಗೊಳಿಸಿತು.
1: ಭಾರತದಲ್ಲಿ ರೇಡಿಯೋ ಆಗಮನ ಕೇವಲ ಒಂದು ತಂತ್ರಜ್ಞಾನ ಆಗಿರಲಿಲ್ಲ, ಅದು ಒಂದು ಸಿಹಿ ಅನುಭವ ಮತ್ತು ಆಶ್ಚರ್ಯವಾಗಿತ್ತು. ದೂರಗಳನ್ನು ಹತ್ತಿರವಾಗಿಸಿ ಪ್ರತಿ ಮನೆ ಮನವನ್ನು ಜಗತ್ತಿನೊಂದಿಗೆ ಕೊಂಡೊಯ್ಯುವ ಅದ್ಭುತ ಸೇತುವೆ.
2: ಯಾವ ಕಥೆಯಾದರೂ ವಿಶೇಷವಾಗುವುದು ಕೇವಲ ಪದಗಳಿಂದಲ್ಲ, ಅದರೊಳಗೆ ಎರಡು ಹೃದಯಗಳ ಸಂಭಾಷಣೆ ಇದ್ದಾಗ ಮಾತ್ರ ಎನ್ನುತ್ತಾರೆ. ಕೆಲವು ನೆನಪುಗಳು, ಕೆಲವು ಕಥೆಗಳು ಕೇಳಿದ ಕೂಡಲೇ ವಾಹ್, ಎಂಥ ಅದ್ಭುತ ಎಂದು ಆಲಿಸುವ ಕೆಲವು ಕ್ಷಣಗಳು ಬೆರೆತಾಗ ಮಾತ್ರ ಆ ಸಂಭಾಷಣೆ ಹೃದಯಕ್ಕೆ ಹತ್ತಿರ.
1: ಇಂದು ರೇಡಿಯೋದ ಈ ವಿಶಿಷ್ಟ ಕಥೆಯಲ್ಲಿ ನಮ್ಮೊಂದಿಗೆ ಇದ್ದಾರೆ ಇಬ್ಬರು ವಿಶೇಷ ಅತಿಥಿಗಳು. ಇವರ ಭೇಟಿ ನಡೆಯುತ್ತಿರುವ ಸ್ಥಳವು ಸಾಮಾನ್ಯವಾದದ್ದಲ್ಲ. ಇತಿಹಾಸವೇ ಉಸಿರಾಡಿರುವುದನ್ನು ಕಂಡಿರುವ ಭವನ, ಅಲ್ಲಿ ಹುಟ್ಟಿದ ಧ್ವನಿಗಳು ಕೋಟ್ಯಾಂತರ ಹೃದಯಗಳ ಸ್ಪಂದನವಾದವು. ಪ್ರತಿ ಪದದಲ್ಲೂ ಒಂದು ಆತ್ಮೀಯತೆ ಇದ್ದು ನಂತರ ಒಂದು ಬಂಧವಾಯಿತು. ಹೌದು, ಇದೇ ಆಕಾಶವಾಣಿಯ ಪ್ರಸಾರ ಭವನ.

0: ಸ್ಟುಡಿಯೋದಲ್ಲಿ ಮುಖಾಮುಖಿಯಾಗಿ ಕುಳಿತಿದ್ದಾರೆ ವಿಕ್ರಾಂತ್ ಪಾಂಡೆ ಮತ್ತು ನೀಲೇಶ್ ಕುಲಕರ್ಣಿ. ಇಬ್ಬರು ವೃತ್ತಿಯಿಂದ ಲೇಖಕರು ಹಾಗೂ ಪದಗಳ ಜಾದುಗಾರರು. ನೀಲೇಶ್ ಮತ್ತು ವಿಕ್ರಾಂತ್ ಆಕಾಶವಾಣಿಯ ಕುರಿತು ಸಂಶೋಧನಾ ಆಧಾರಿತ ಪುಸ್ತಕವನ್ನೂ ಬರೆದಿದ್ದಾರೆ.
1: ಹಾಗಾದರೆ ಇಂದು ಇವರಿಬ್ಬರ ಧ್ವನಿಗಳ ಮೂಲಕ ನಾವು ಕೇಳಲಿದ್ದೇವೆ ರೇಡಿಯೋದ ಕಥೆಯನ್ನು. ಇದು ಕೇವಲ ಇತಿಹಾಸವಲ್ಲ, ಭಾವನೆಗಳ ಒಂದು ದೀರ್ಘ ಪಯಣ.
2: ನಿಲೇಶ್, ರೇಡಿಯೋ ಕಥೆ ಕೇಳಬೇಕಾದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಇದು 1920 ಲಂಡನ್ ನಲ್ಲಿ ರೇಡಿಯೋ ಆರಂಭ ಆಯಿತು. ಅದಾದ್ಮೇಲೆ ಕೇವಲ 2-2 ವರ್ಷಗಳಲ್ಲಿ ಅದು ಬ್ರಿಟಿಷ್ ಇಂಡಿಯಾಗೆ ಬರುತ್ತೆ. ಮೊದಲು ಪ್ರಸಾರ ಬಾಂಬೆಲ್ ನಡೆಯುತ್ತೆ. ಗವರ್ನರ್ಗೋಸ್ಕರ ಒಂದು ಮ್ಯೂಸಿಕ್ ಪ್ರೋಗ್ರಾಂನ ಬ್ರಾಡ್ಕಾಸ್ಟ್ ಮಾಡಲಾಗಿತ್ತು. ಆ ಸಮಯದಲ್ಲಿ ಗವರ್ನರು ಪುಣೆಯಲ್ಲಿದ್ದರು. ಅವರು ಕಾರ್ಯಕ್ರಮನ ಕೇಳಿ ತುಂಬಾ ಮೆಚ್ಚುಗೆನ ವ್ಯಕ್ತಪಡಿಸಿದ್ರಂತೆ.
3: ಆ ಟೈಮಲ್ಲಿ ಪೋಸ್ಟ್ ಅಂಡ್ ಟೆಲಿಗ್ರಾಫ್ ಸಹಾಯ ತಗೊಂಡಿದ್ರು, ಯಾಕಂದ್ರೆ ಏರ್ವೇವ್ಸ್ ಮೂಲಕ ಕಳಿಸೋಕೆ ಬೇರೆ ವ್ಯವಸ್ಥೆನೆ ಇರಲಿಲ್ಲ. ಹಾಗಾದ್ರೆ ವಿಕ್ರಾಂತ್, 1992 ಮೊದಲ ಬ್ರಾಡ್ಕಾಸ್ಟ್ ಆದ ನಂತರ 1922 ಒಳಗೆ ಭಾರತದ ಹಲವು

0: ಕಡೆ ರೇಡಿಯೋ ಪ್ರಸಾರ ಆರಂಭ ಆಗತ್ತೆ. ಆದರೆ ಅದಕ್ಕಾಗಿ ಯಾವುದೇ ಅಧಿಕೃತ ಸಂಸ್ಥೆ ಅಂತ ಇರಲಿಲ್ಲ. ಜನರೇ ರೇಡಿಯೋ ಕ್ಲಬ್ಸನ್ನು ಆರಂಭ ಮಾಡಿದರು. ಚೆನ್ನೈ, ಮುಂಬೈ, ದೆಹಲಿ, ಕಲ್ಕತ್ತಾ, ಅನೇಕ ಕಡೆ ರೇಡಿಯೋ ಕ್ಲಬ್ಸ್ ಹುಟ್ಕೊಂಡಿದ್ವು. ಅರವಿಂದ್ ಚಿಟಿಯಾರ್ ಅವರು ಹೇಳಿದೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಆ ಕಾಲದಲ್ಲಿ ಶ್ರೀಮಂತ ಕುಟುಂಬಗಳಲ್ಲಿ ಮಾತ್ರ ರೇಡಿಯೋ ಇರ್ತಾಯಿತ್ತು. ಅದನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರ ರೇಡಿಯೋನ ಮನೆ ಒಳಗಲ್ಲ, ಮನೆ ಹೊರಗೆ ಫುಲ್ ಸೌಂಡ್ ಕೊಟ್ಟು ಪ್ಲೇ ಮಾಡ್ತಾಯಿದ್ರಂತೆ. ಅಲ್ಲಿ ಓಡಾಡೋ ಜನರೆಲ್ಲ ಓ ಇವ್ರ ಮನೇಲಿ ರೇಡಿಯೋ ಇದೆ ಅಂತ ನೋಡ್ಬೇಕಲ್ಲ ಅದಕ್ಕೆ. ಆದರೆ ರೆವಿನ್ಯೂ ಮಾಡೆಲ್ ಅಂತ ಇರಲಿಲ್ಲ. ಹೀಗಾಗಿ 5 ವರ್ಷದ ಒಳಗೆ ಹಲವಾರು ರೇಡಿಯೋ ಕ್ಲಬ್ಸ್ಗಳು ಹುಟ್ಟಿದ್ವು, ಹಾಗೆ ಮುಚ್ಚಿದ್ವು ಕೂಡ.
1: ಚೆನ್ನೈನಲ್ಲಿ ಒಂದು ರೇಡಿಯೋ ಕ್ಲಬ್ಬನ್ನು ಮುನ್ಸಿಪಲ್ ಕಾರ್ಪೊರೇಷನ್ಗೆ ಒಪ್ಪಿಸಲಾಗಿತ್ತಂತೆ. ಸಂಜೆ ಜನರು ವಾಕಿಂಗಿಗೆ ಹೋದಾಗ ಉದ್ಯಾನಗಳಲ್ಲಿ ಸಂಗೀತ ಕೇಳಿಸ್ತಾ ಇತ್ತಂತೆ.
2: ಪ್ರತಿ ಕಥೆಯೂ ಸರಳವಾಗಿರುವುದಿಲ್ಲ. ಒಂದೆಡೆ ಕೆಲವು ಮನೆಗಳಲ್ಲಿ ರೇಡಿಯೋದ ಮಧುರ ಧ್ವನಿಗಳು ಮೊಳಗುತ್ತಿದ್ದರೆ, ಇನ್ನೊಂದೆಡೆ ದೊಡ್ಡ ವರ್ಗವೊಂದು ಇನ್ನೂ ಮೌನದಲ್ಲೇ ಮರೆಯಾಗಿತ್ತು. ಕನಸುಗಳಿಗೆ ರೆಕ್ಕೆ ಕೊಡಲು ಪ್ರಯತ್ನಗಳಾಗಿದ್ದವು, ಆದರೆ ಪರಿಸ್ಥಿತಿಗಳು ಹಾರಲು ಬಿಡಲಿಲ್ಲ. ಹಾರುವ ಮುನ್ನವೇ ಆ ಕನಸುಗಳು ಅಲುಗಾಡತೊಡಗಿದವು.
3: ನಂತರ ಒಂದು ಹಂತದಲ್ಲಿ ಭಾರತದಲ್ಲಿ ರೇಡಿಯೋ ಹರಡುವ ಭರವಸೆಯೇ ಮಸುಕಾಗತೊಡಗಿತು. ರೇಡಿಯೋ ಪ್ರಸಾರದೊಂದಿಗೆ ಜೊತೆಯಾಗಿದ್ದ ಕಂಪನಿ ದಿವಾಳಿಯಾಯಿತು.
1: 1926 ಧನ್ರಾಜ್ ಮಿಲ್ನ ಉಪಮಾಲೀಕರಾದ ರಾಜಾ ಸಾಹೇಬ್ ಧನ್ರಾಜ್ ಗಿರಿ ನರಸಿಂಹಗಿರಿ ಅವರು 6 ಲಕ್ಷ ರೂಪಾಯಿ ಕಾಂಟ್ರಿಬ್ಯೂಷನ್ ನೀಡಿ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿಯ ಹೆಸರಲ್ಲಿ ಮತ್ತೆ ಅದನ್ನು ಆರಂಭ ಮಾಡ್ತಾರೆ.
0: ಆದರೆ ಅದು ಸರ್ಕಾರಿ ಸಂಸ್ಥೆ ಅಲ್ಲ, ಭಾರತದ ಮೊದಲ ಪ್ರೈವೇಟ್ ಕಮರ್ಷಿಯಲ್ ಬ್ರಾಡ್ಕಾಸ್ಟಿಂಗ್ ಕಂಪನಿ. ಆದರೆ 1930 ಹೊತ್ತಿಗೆ ಆ ಕಂಪನಿ ಬ್ಯಾಂಕ್ರಪ್ಟ್ ಆಗತ್ತೆ.
1: ಅದರ ಪ್ರಮುಖ ಕಾರಣ ಏನು ಅಂದ್ರೆ, ಅವರು ನೇಮಿಸಿದ್ದಂತಹ ಹಲವಾರು ಜನರು ಬಿಬಿಸಿಯಿಂದ ಬಂದವರಾಗಿದ್ದರು. ಅವರ ಸಂಬಳದ ಬೇಡಿಕೆ ತಿಂಗಳಿಗೆ 2,000 ಪೌಂಡ್ಸ್ ಮಟ್ಟದಲ್ಲಿತ್ತಂತೆ. ಅಷ್ಟು ದೊಡ್ಡ ವೆಚ್ಚವನ್ನ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿಗೆ ನಿಭಾಯಿಸೋದಿಕ್ಕಾಗಲ್ಲ, ಹಾಗಾಗಿ ಬ್ಯಾಂಕ್ರಪ್ಟ್ ಆಯಿತು. ರೇಡಿಯೋ ಕ್ಲಬ್ಸ್ ಆಯಿತು, ಅದಾದ ನಂತರ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಆಯಿತು. ಆದರೆ ಇವು ಹೆಚ್ಚು ದಿನ ಉಳ್ಕೊಳ್ದೇ ಇದ್ರು ಕೂಡ ಜನರಿಗೆ ರೇಡಿಯೋ ಅನ್ನೋದ್ರ ಪರಿಚಯ ಮಾಡಿಸ್ತು. ಜನಗಳಿಗೆ ರೇಡಿಯೋ ಅಂತ ಕೂಡ ಒಂದಿದೆ ಅನ್ನೋದು ಗೊತ್ತಾಯ್ತು. ಶ್ರೀಮಂತರು ರೇಡಿಯೋನ ಖರೀದಿ ಮಾಡಿ ತಮ್ಮ ಮನೆಯಲ್ಲಿ ಇಟ್ಕೋತಾ ಇದ್ರು.
0: ಇದೇ ಕಾರಣಕ್ಕಾಗಿ ಕಂಪನಿ ಮುಚ್ಚಿದಾಗ ಪೊಲಿಟಿಷಿಯನ್ಸ್ ಮತ್ತು ಈ ಲೋಕಲ್ ಗೌರ್ಮೆಂಟ್ ಸರ್ವೆಂಟ್ಸ್ ಬ್ರಿಟಿಷ್ ಗೌರ್ಮೆಂಟ್ ಮೇಲೆ ಒತ್ತಡ ಹೇರೋಕ್ ಶುರು ಮಾಡಿದ್ರು. ಇದರ ಪರಿಣಾಮವಾಗಿ 1931 ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಆರಂಭ ಆಗುತ್ತೆ. ಅದು ಸರ್ಕಾರದ ವತಿಯಿಂದ ಆರಂಭವಾದ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್. ನಿನಗೆ ನೆನಪಿದೆಯಾ, ನಾವು ಮಿಸ್ಟರ್ ಮದಾನ್ ಅವರನ್ನ ಭೇಟಿಯಾಗಿದ್ವು. ಅವರ ತಾತ ಫೋರೆಂಟಲ್ ರೇಡಿಯೋ ಕಂಪನಿ ಅಂತ ಏನೋ ಸೆಟ್ ಅಪ್ ಮಾಡ್ಕೊಂಡಿದ್ರು. ಅವ್ರು ಹೇಳಿದ್ರು, ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಆದಾಗ ಆ ಸಮಯದಲ್ಲಿ ಬಹಳಷ್ಟು ಜನ ರೇಡಿಯೋವನ್ನ ಖರೀದಿ ಮಾಡಿದ್ರು. ಆದರೆ ಅವರೆಲ್ಲರೂ ಕೂಡ ಪ್ರತಿಷ್ಠಿತ ಜನರು, ಸರ್ಕಾರಿ ನೌಕರರು ಹಾಗೂ ಬಹಳಷ್ಟು ಬ್ರಿಟಿಷ್ ಅಧಿಕಾರಿಗಳು, ಜೊತೆಗೆ ಭಾರತದ ಪ್ರತಿಷ್ಠಿತ ವ್ಯಕ್ತಿಗಳು ಕೂಡ. ಅವರ ಬಳಿ ರೇಡಿಯೋ ಸೆಟ್ ಏನೋ ಇತ್ತು, ಆದರೆ ಕೇಳಲು ಏನೂ ಇರಲಿಲ್ಲ. ಹಾಗಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರೋಕೆ ಶುರು ಮಾಡಿದ್ರು. ಇನ್ನೊಂದು ವಿಚಾರ ಏನಪ್ಪಾ ಅಂದರೆ, ಈ ಸಮಯದಲ್ಲಿ ಈ ಶ್ರೀಮಂತರು, ಪ್ರತಿಷ್ಠಿತ ಜನರು ರೇಡಿಯೋದ ಯಾವುದೇ ಹೊಸ ಮಾಡೆಲ್ ಬಂದರೂ ಕೂಡ ಅದನ್ನು ಇಂಪೋರ್ಟ್ ಮಾಡಿ ತೆಗೆದುಕೊಳ್ತಾ ಇದ್ರು, ಹಳೆ ರೇಡಿಯೋನ ಮಾರಾಟ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಮೆಕ್ಯಾನಿಕ್ಗಳ ದೊಡ್ಡ ಗುಂಪೆ ಇತ್ತು. ಅವರು ಆ ಹಳೆ ರೇಡಿಯೋ ಸೆಟ್ಗಳನ್ನು ಸ್ವಲ್ಪ ರಿಪೇರಿ ಮಾಡಿ ಮತ್ತೆ ಮಾರಾಟ ಮಾಡ್ತಾ ಇದ್ರು. ಬಹಳಷ್ಟು ಜನ ತಮ್ಮ ನಿತ್ಯ ಜೀವನವನ್ನು ನಡೆಸೋಕೆ ರೇಡಿಯೋ ಮೇಲೆ ಅವಲಂಬಿತರಾಗಿದ್ರು. ಇವರೆಲ್ಲರೂ ಸೇರಿ ಒತ್ತಡ ಹಾಕಿದಾಗ ಬ್ರಿಟಿಷ್ ಗೌರ್ಮೆಂಟ್ ಅನಿವಾರ್ಯವಾಗಿ ಸರ್ಕಾರಿ ಮಟ್ಟದಲ್ಲಿ ಪ್ರಸಾರ ಸೇವೆಯನ್ನ ಆರಂಭ ಮಾಡಿತು.
1: ಆಗ ಬಿಬಿಸಿಯಿಂದ ಲೈನ್ ಅಂಡ್ ಫೀಲ್ಡ್ ಅನ್ನೋರು ಭಾರತಕ್ಕೆ ಬಂದರು. ಅವರು ಬಿಬಿಸಿಯಿಂದ ಬಂದವರು. ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಅನ್ನೋ ಉದ್ದನೆಯ ಹೆಸರು ಜನರ ಮನಸ್ಸಿಗೆ ತಲುಪೋದಿಲ್ಲ ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು. ಜನರ ನಾಲಿಗೆ ಮೇಲೆ ಸುಲಭವಾಗಿ ಉಳಿಯುವಂತಹ ಒಂದು ಹೆಸರು ಬೇಕು ಅಂತ ಅವರು ಯೋಚನೆ ಮಾಡ್ತಾರೆ. ಆಮೇಲೆ ಒಂದು ಸಂಜೆ ವೈಸ್ರಾಯ್ ಲಾರ್ಡ್ ಲಿನ್ಲಿತ್ಗೌರ್ ಅನ್ನ ಭೇಟಿ ಮಾಡ್ತಾರೆ. ಈ ವಿಷಯನ ಅವರಿಗೆ ಕನ್ವೆ ಮಾಡ್ತಾರೆ.
4: Sir, I find myself in a bit of a predicament, and I was hoping for your guidance.
5: Go on, Mr. Fielden.
4: The name, sir, Indian State Broadcasting Service, it doesn't quite sit right. I believe you would agree.
5: Mr. Fielden, this Indian State Broadcasting Service, rather a mouthful. You're quite right.
4: Yes, sir. It feels administrative, distant, not something people can truly connect with. What we need is a name that belongs to the people of this land, something that feels inclusive.
5: Mm.
4: Perhaps

0: ನಿಲೇಶ್, ಆಲ್ ಇಂಡಿಯಾ ರೇಡಿಯೋನ ಬೆಳಗ್ಗೆ ಆನ್ ಮಾಡಿದಾಗ ಅದರ ಸಿಗ್ನೇಚರ್ ಟ್ಯೂನು ಎಲ್ರಿಗೂ ಗೊತ್ತು. ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅದು ಗೊತ್ತು. ಅಷ್ಟು ಐಕಾನಿಕ್ ಅದು. ಅದರ ಹಿಂದಿನ ಕಥೆ ಏನು ಅಂದರೆ, ಒಬ್ಬ ಜೀವಿಶ್ ಕಂಪೋಸರ್ ಇದ್ರು, ಬಹಳ ವರ್ಷಗಳ ಹಿಂದೆ ಭಾರತಕ್ಕೆ ಬಂದಿದ್ರು, ವಾಲ್ಟರ್ ಕೌಫ್ಮನ್ ಅಂತ. 1936 to 1946 ಏರ್ ಮುಂಬೈನ ಡೈರೆಕ್ಟರ್ ಆಫ್ ಮ್ಯೂಸಿಕ್ ಆಗಿದ್ರು. ಅವರೇ ಈ ಟ್ಯೂನ್ ಅನ್ನ ರಚಿಸಿದ್ದು. ಪ್ರಸಿದ್ಧ ಸಂಗೀತ ನಿರ್ದೇಶಕ ಜುಬಿನ್ ಮೆಹ್ತಾ ಅವರ ತಂದೆ ಮೆಹಲಿ ಮೆಹ್ತಾ ಇದಕ್ಕೆ ವಯಲಿನ್ ನುಡಿಸಿದ್ರು. ರಾಗ ಶಿವರಂಜನಿಯಲ್ಲಿ ರೂಪುಗೊಂಡಿದೆ ಈ ಸಿಗ್ನೇಚರ್ ಟ್ಯೂನ್. ಇಂದಿಗೂ ಬೆಳಗಿನ ಹೊತ್ತಲ್ಲಿ ಆಲ್ ಇಂಡಿಯಾ ರೇಡಿಯೋ ಆರಂಭ ಆಗ್ತಿದ್ದ ಹಾಗೆನೆ ಕೇಳಿಬರುತ್ತೆ. ಅದನ್ನ ಕೇಳಿದ ತಕ್ಷಣ ಇದು ಆಲ್ ಇಂಡಿಯಾ ರೇಡಿಯೋ ಸಿಗ್ನೇಚರ್ ಟ್ಯೂನ್ ಅಲ್ವಾ ಅನ್ನೋದು ಪ್ರತಿಯೊಬ್ಬ ಭಾರತೀಯರಿಗೂ ಗೊತ್ತಾಗುತ್ತೆ.
1: ಅಷ್ಟು ಚಿರಪರಿಚಿತವಾಗಿದೆ. ಇದನ್ನ ಕೇಳಿದ ತಕ್ಷಣ ಆಲ್ ಇಂಡಿಯಾ ರೇಡಿಯೋದ ಟ್ಯೂನ್ ಅಂತ ಗೊತ್ತಾಗ್ಬಿಡುತ್ತೆ. ಹಾಗೂ ಇಷ್ಟು ವರ್ಷ ಆದರೂ ಕೂಡ ಇದು ಬದಲಾಗಿಲ್ಲ.

0: ಇಂದು ಟೆಕ್ನಾಲಜಿ ಎಂದು ಕರೆಯುವುದನ್ನು ಒಂದು ಕಾಲದಲ್ಲಿ ಜನರು ಜಾದು ಹಾಗೂ ಅಪಾಯ ಎಂದು ಭಾವಿಸುತ್ತಿದ್ದರು. ಆಕಾಶವಾಣಿಯ ಆರಂಭಿಕ ದಿನಗಳ ಕಥೆ ಇದು. ಸ್ಟುಡಿಯೋದಲ್ಲಿದ್ದ ಆ ತಣ್ಣನೆಯ ಮೈಕ್ರೋಫೋನ್ ಮುಂದೆ ನಿಲ್ಲುವುದಕ್ಕೂ ದೊಡ್ಡ ದೊಡ್ಡ ಕಲಾವಿದರು ಹೆದರುತ್ತಿದ್ದರು.
1: ಕಾರಣ ತಾಂತ್ರಿಕ ದೋಷವಲ್ಲ, ಒಂದು ವಿಚಿತ್ರ ಭ್ರಮೆ, ಜನರಲ್ಲಿ ಮನೆ ಮಾಡಿದ್ದ ಒಂದು ವಿಚಿತ್ರ ಭ್ರಮೆ. ಸಂಪ್ರದಾಯದ ಹಿಂಜರಿಕೆ ಮತ್ತು ವಿಜ್ಞಾನದ ಹೊಸ ಹಾರಾಟದ ನಡುವೆ ಸ್ಟುಡಿಯೋದ ಆ ಮುಚ್ಚಿದ ಕೋಣೆಗಳಲ್ಲಿ ಅನೇಕ ಆಸಕ್ತಿದಾಯಕ ಹೋರಾಟಗಳು ನಡೆದಿದ್ದವು.
2: ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಬಹಳಷ್ಟು ಜನ ರೇಡಿಯೋದಲ್ಲಿ ಮಾತಾಡೋಕೆ ಹಾಗೂ ಹಾಡೋಕ್ ಬರ್ತಾ ಇರಲಿಲ್ಲ. ಎಲ್ಲರೂ ಹೆದರ್ಕೊಳ್ತಾ ಇದ್ರು, ಮೈಕ್ ಮುಂದೆ ಹಾಡಿದ್ರೆ ಅದು ನಿಮ್ಮ ಧ್ವನಿಯನ್ನ ಕಸ್ಕೊಳ್ಳುತ್ತೆ ಅನ್ನೋ ಮಾತು ಜನರಲ್ಲಿ ಹರಡಿತ್ತು. ಹಾಗಾಗಿ ದೊಡ್ಡ ದೊಡ್ಡ ಸಂಗೀತಗಾರರು ಕೂಡ ಬರ್ತಾ ಇರಲಿಲ್ಲ, ಅವರನ್ನ ಮನವೊಲಿಸಬೇಕಾಗಿತ್ತು. ರೇಡಿಯೋ ನಿಮ್ಮ ಧ್ವನಿನ ಕದ್ಕೊಳ್ಳೋದಿಲ್ಲ ಅಂತ.
3: ಗಾಂಧೀಜಿಯವ್ರದ್ದು ಕೂಡ ಒಂದು ಕಥೆ ಇದೆ. ಲಂಡನ್ ರೇಡಿಯೋದಲ್ಲಿ ಹೇಳಿದ್ರು, ಗಾಂಧೀಜಿಯವರು ಕೇಳಿದ್ರಂತೆ, ಮೈಕ್ ಹತ್ರ ಮಾತಾಡಬೇಕಾದ್ರೆ ಅದು ನಮ್ಮ ಧ್ವನಿನ ಕಸ್ಕೊಳ್ಳೋದಿಲ್ವಾ ಅಂತ.
2: ಹಾಗೆ ಕಮಲಿನಿ ದರ್ಜಿಯವರು ಹೇಳಿದ ಒಂದು ನೆನಪು. ಒಮ್ಮೆ ಒಬ್ಬ ಸಾರಂಗಿ ವಾದಕ ರೆಕಾರ್ಡಿಂಗ್ಗೆ ಬಂದಿದ್ರಂತೆ. ಪ್ರತಿ 10 ನಿಮಿಷಕ್ಕೊಂದ್ಸಲ ಅವರು ಸ್ಥಾನನ ಬದಲಾಯಿಸ್ತಾ ಇದ್ರಂತೆ. ಯಾಕೆ ಗೊತ್ತಾ? ಒಂದೇ ಜಾಗದಲ್ಲಿ ಹೆಚ್ಚು ಹೊತ್ತು ವಾದಿಸಿದ್ರೆ ಮೈಕ್ರೋಫೋನ್ ನಿಮ್ಮ ಕಲೆಯನ್ನ ಕಸ್ಕೊಂಡ್ಬಿಡುತ್ತೆ ಅಂತ ಯಾರೋ ಹೇಳಿದ್ರಂತೆ. ಇಂತಹ ನೂರಾರು ಭ್ರಮೆಗಳನ್ನ ಎದುರಿಸುತ್ತಾ ಹಂತ ಹಂತವಾಗಿ ಆಲ್ ಇಂಡಿಯಾ ರೇಡಿಯೋ ತನ್ನ ಇಂದಿನ ರೂಪವನ್ನು ಪಡ್ಕೊಂಡಿದೆ.
0: ಕೆಲವು ಕಥೆಗಳು ನಮ್ಮ ಕಣ್ಣೆದುರೇ ಇದ್ದರೂ ಗಮನಕ್ಕೆ ಬರುವುದಿಲ್ಲ. ದೆಹಲಿ ನಗರದಲ್ಲಿರುವ ಆಕಾಶವಾಣಿ ಭವನದ ಆರ್ಕಿಟೆಕ್ಚರ್ನ ಹಿಂದೆಯೂ ಒಂದು ಕಥೆ ಇದೆ. ವರ್ಷಗಳ ಕಾಲ ಮೌನವಾಗಿ ನಿಂತಿರುವ ಆ ಭವನ ಏನೋ ಹೇಳಬೇಕೆಂದು ಕಾತರಿಸುವಂತೆ ಕಾಣುತ್ತದೆ.
1: ಪ್ರತಿದಿನ ಸಾವಿರಾರು ಜನರು ಇದರ ಮುಂದೆಯೇ

0: ಹಾದು ಹೋಗುತ್ತಾರೆ. ಆದರೆ ಇದರ ನಿಜವಾದ ಕಥೆ ಇಂದಿಗೂ ಇತಿಹಾಸದ ಪದರಗಳ ಅಡಿಯಲ್ಲಿ ಅಡಗಿದೆ. ಅದು ಒಂದು ರಹಸ್ಯ. ಕಣ್ಣಿಗೆ ಕಾಣಿಸುತ್ತದೆ, ಆದರೆ ಅರ್ಥವಾಗುವುದಿಲ್ಲ. ಅಷ್ಟಕ್ಕೂ ಆ ಕಟ್ಟಡದ ಕಥೆಯೇನು?
1: 1935ರ ವೇಳೆಗೆ ಬ್ರಾಡ್ಕಾಸ್ಟಿಂಗ್ ಲಾಭದ ಹಾದಿಯನ್ನು ಹಿಡಿದಿತ್ತು. ಭಾರತ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸತೊಡಗಿತ್ತು. ಹೆಡ್ ಕ್ವಾರ್ಟರ್ಸ್ ದೆಹಲಿಯಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಮೊದಲ ಸ್ಟುಡಿಯೋ ಸಿವಿಲ್ ಲೈನ್ಸ್ ಅಲ್ಲಿ ಇತ್ತು. ಇಂದಿಗೂ ಅಲ್ಲಿ ಬೇಸ್ಮೆಂಟ್ ಮಾರ್ಬಲ್ ಸ್ಟೋನ್ ಮೇಲೆ ದಿಸ್ ವಾಸ್ ದ ಫಸ್ಟ್ ಬ್ರಾಡ್ಕಾಸ್ಟಿಂಗ್ ಸ್ಟುಡಿಯೋ ಆಫ್ ಆಲ್ ಇಂಡಿಯಾ ರೇಡಿಯೋ ಅಂತ ಕೆತ್ತಲಾಗಿದೆ. ಅದೇ ಜಾಗದಲ್ಲಿ ಈಗ ಹಾಸ್ಪಿಟಲ್ ಇದೆ. ಆ ಮಾರ್ಬಲ್ನ ಎದುರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ರೇಡಿಯೋ ಡಯಾಗ್ನೋಸಿಸ್ ಇದೆ ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗ್ ಸಂಗತಿ.
2: ನಿಲೇಶ್, ದೆಹಲಿಯ ಆಕಾಶವಾಣಿ ಭವನದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ತುಂಬಾ ಜನ ಗೊತ್ತಿರಲ್ಲ. ಆ ಕಟ್ಟಡವನ್ನು ನೋಡಿದ್ರೆ ಸಾಧಾರಣವಾದ ಬಿಲ್ಡಿಂಗ್ ಅಂತ ಅನ್ನಿಸ್ಬೋದು ಎಲ್ರಿಗೂ. ಆದರೆ ಅದರ ವಿನ್ಯಾಸ ಅಂದ್ರೆ ಡಿಸೈನ್ ಹಿಂದೆ ಒಂದು ಅದ್ಭುತವಾದ ಕಥೆ ಇದೆ. ನಾವು ಆ ಕಟ್ಟಡವನ್ನ ಆಕಾಶದಿಂದ ಅಂದ್ರೆ ಟಾಪ್ ವ್ಯೂಯಿಂದ ನೋಡಿದ್ರೆ ಒಂದು ಹಳೆ ಕಾಲದ ಗ್ರಾಮೋಫೋನ್ ಅಥವಾ ರೆಕಾರ್ಡ್ ಪ್ಲೇಯರ್ ತರ ಕಾಣಿಸುತ್ತೆ. ಎರಡು ಬದಿಯಲ್ಲಿ ಗ್ರಾಮೋಫೋನ್ನ ಸುರುಳಿಗಳಿದ್ದು ಅಂದ್ರೆ ಸ್ಪೂಲ್ಸ್. ಮಧ್ಯದಲ್ಲಿ ಕಟ್ಟಡ ಇದೆ.
1: ನನಗೆ 7 ವರ್ಷ ಆಗಿದ್ದಾಗಿಂದ ದೆಹಲಿ ಆಕಾಶವಾಣಿ ಕಟ್ಟಡಕ್ಕೆ ನಾನು ಬರ್ತಾ ಇದ್ದೀನಿ. ಆದರೆ ಕಳೆದ 60-65 ವರ್ಷಗಳಲ್ಲಿ ನನಗೆ ಈ ವಿಷಯ ತಿಳಿದಿರಲಿಲ್ಲ. ಇದನ್ನ ನಮ್ಮ ಗಮನಕ್ಕೆ ತಂದಂತಹ ಉಬೇದ್ ನಿಯಾಜಿ ಸಾಹೇಬರಿಗೆ ಧನ್ಯವಾದ ಹೇಳಲೇಬೇಕು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದರೆ, ಈ ಕಟ್ಟಡ ದೆಹಲಿಯ ಪಾರ್ಲಿಮೆಂಟ್ ಸ್ಟ್ರೀಟ್ನಲ್ಲಿ ನಿರ್ಮಾಣವಾದಂತಹ ಮೊದಲ ಕೆಲವು ಕಟ್ಟಡಗಳಲ್ಲಿ ಒಂದು ಅಂತ ಹೇಳಬಹುದು. 1926ರಲ್ಲಿ ಇದರ ಎದುರಿಗೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ನಿರ್ಮಾಣ ಆಗುತ್ತೆ. ಕೊನೆಗೆ 1943ರಲ್ಲಿ ಆಲ್ ಇಂಡಿಯಾ ರೇಡಿಯೋ ಈ ಭವನಕ್ಕೆ ಸ್ಥಳಾಂತರಗೊಳ್ಳುತ್ತೆ. ನನ್ನ ಇತಿಹಾಸ ತಜ್ಞ ಮಿತ್ರರಾದಂತಹ ಸ್ವಪ್ನ ಲಿಟಲ್ ಅವರು ಹೇಳುವಂತೆ, ಅಂದು ಪಾರ್ಲಿಮೆಂಟ್ ಅನ್ನ ಕೌನ್ಸಿಲ್ ಹಾಲ್ ಅಂತ ಕರೀತಾ ಇದ್ರು. ಆದರೆ ಈ ರಸ್ತೆ ಹೆಸರು ಮಾತ್ರ ಅಂದಿನಿಂದ ಇಂದಿನವರೆಗೆ ಪಾರ್ಲಿಮೆಂಟ್ ಸ್ಟ್ರೀಟ್ ಅಂತಾನೆ ಉಳಿದಿದೆ. ಆ ಕಾಲದಲ್ಲಿ ಕಟ್ಟಲಾದಂತಹ ಉಳಿದ ಎಲ್ಲಾ ಕಟ್ಟಡಗಳನ್ನ, ಉದಾಹರಣೆಗೆ ಈ ರೈಟರ್ಸ್ ಕಟ್ಟಡ ಇರಬಹುದು, ಕಾಲಕ್ರಮೇಣ ಎಲ್ಲವನ್ನ ಕೆಡವಿ ಮರುನಿರ್ಮಾಣ ಮಾಡಿದ್ದಾರೆ. ಆದರೆ ಈ ಆಕಾಶವಾಣಿ ಭವನ ಮಾತ್ರ ಇವತ್ತಿಗೂ ತನ್ನ ಮೂಲ ವಿನ್ಯಾಸವನ್ನ ಹಾಗೇ ಉಳಿಸಿಕೊಂಡಿರುವಂತಹ ಏಕೈಕ ಪಾರಂಪರಿಕ ಕಟ್ಟಡ ಆಗಿದೆ. ಇದು ಈ ಕಟ್ಟಡದ ಹೆಮ್ಮೆ ವಿಷಯ. 50-60 ವರ್ಷಗಳ ಹಿಂದೆ ಈ ಕಟ್ಟಡಕ್ಕೆ ಬಂದವರು ಇವತ್ತು ಇಲ್ಲಿಗೆ ಬಂದರೂ ಕೂಡ ಅವರಿಗೆ ಅಂದಿನ ಅದೇ ರೇಡಿಯೋ ಅನುಭೂತಿ ಮರುಕಳಿಸುತ್ತೆ.
0: ಕಾಲ ವೇಗವಾಗಿ ಬದಲಾಗುತ್ತಿತ್ತು. ಇದುವರೆಗೂ ಜನರು ಕರೆಯುತ್ತಿದ್ದ ಆಲ್ ಇಂಡಿಯಾ ರೇಡಿಯೋಗೆ ಮತ್ತೊಂದು ಹೆಸರು ದೊರಕಿತು, ಆಕಾಶವಾಣಿ. ಆಕಾಶದಿಂದ ಹರಿದು ಬರುವ ಧ್ವನಿ, ಪ್ರತಿ ಮನೆಯನ್ನು ತಲುಪುವ ನಾದ. ಈ ಹೆಸರಿನ ಹಿಂದೆಯೂ ಹಲವು ಆಸಕ್ತಿದಾಯಕ ಕಥೆಗಳಿವೆ. ಬನ್ನಿ, ಅವುಗಳನ್ನು ಕೇಳೋಣ ನೀಲೇಶ್ ಹಾಗೂ ವಿಕ್ರಾಂತ್ ಅವರ ಜೊತೆಯಲ್ಲಿ.
1: 1938ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರನ್ನ AIR ಕೋಲ್ಕತ್ತಾ ಶಾರ್ಟ್ ವೇವ್ ಸರ್ವಿಸ್ಗಾಗಿ ಆಹ್ವಾನ ಮಾಡಲಾಗಿತ್ತು. ಆಗ ಅವರು ಬಂಗಾಳಿಯಲ್ಲಿ ಒಂದು ಕವಿತೆ ಬರೆದಿದ್ರು. ಅದರ ಇಂಗ್ಲಿಷ್ ಸಾಲು ಹೀಗಿದೆ: ಆಕಾಶವಾಣಿ ಅಟರ್ ಸ್ಪೀಚ್ ಫ್ರಮ್ ಹಿಯರ್ ಬಿಲೋ ದ ಅರ್ಥ್ಸ್ ಗ್ಲೋರಿ ಇಟ್ಸ್ ಪರ್ಪಲ್ ಗ್ಲೋ. ಈ ಕಾರಣಕ್ಕಾಗಿಯೇ ಇವತ್ತು ನಾವು ಆಕಾಶವಾಣಿ ಅಂತ ಕರಿತೀವಿ ಅಂತ ಅನೇಕರು ನಂಬುತ್ತಾರೆ.
2: ಆದರೆ ಅದರ ಇನ್ನೊಂದು ಕಥೆ ಇನ್ನೂ ಮನೋಜ್ಞವಾಗಿದೆ. ಮೈಸೂರಿನ ಪ್ರೊಫೆಸರ್ MV ಗೋಪಾಲಸ್ವಾಮಿ ಅವರ ಕಥೆ. ಅವರು ಮನಃಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು ಮತ್ತು ಮೈಸೂರಲ್ಲಿ ತಮ್ಮದೇ ಆದ ವೈಯಕ್ತಿಕ ರೇಡಿಯೋ ಸ್ಟೇಷನ್ನ ಸ್ಥಾಪಿಸಿದರು. ಅವರು ಪ್ರಸಾರ ಆರಂಭ ಮಾಡೋದಕ್ಕೂ ಮುನ್ನ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನ ನಾಲಿಗೆ ಮೇಲೆ ಸುಲಭವಾಗಿ ಓಡಾಡುವಂಥ ಒಂದು ಹೆಸರನ್ನು ಹುಡುಕ್ತಾ ಇದ್ರು. ಅದು ಇಂಗ್ಲಿಷ್ ಪದವಾಗಿರಬಾರದು, ಬದಲಾಗಿ ಸಂಸ್ಕೃತ ಅಥವಾ ನಮ್ಮ ನೆಲದ ಭಾಷೆಯ ಮೂಲವನ್ನು ಹೊಂದಿರಬೇಕು ಅನ್ನೋದು ಅವರ ಆಶೆಯಾಗಿತ್ತು. ಒಂದಿನ ಗೋಪಾಲಸ್ವಾಮಿಯವರು ಮತ್ತೆ ಅವರ ಸಹಾಯಕರು ಮನೆಯಲ್ಲಿ ಕೂತ್ಕೊಂಡು ಹೆಸರುಗೋಸ್ಕರ ಸುದೀರ್ಘವಾಗಿ ಚರ್ಚೆ ಮಾಡ್ತಿರ್ತಾರೆ. ಅನೇಕ ಹೆಸರುಗಳು ಬರುತ್ತೆ, ಆದರೆ ಯಾವುದು ಕೂಡ ಸರಿ ಅನ್ಸಲ್ಲ. ಈ ಗೊಂದಲವನ್ನು ನೋಡಿ ಗೋಪಾಲಸ್ವಾಮಿಯವರ ಪತ್ನಿ ಕಮಲಮ್ಮ ಅವರು ಅಡುಗೆ ಮನೆಯಿಂದ ಆಚೆ ಬಂದು, ಏನಿದು ಚರ್ಚೆ ಅಂತ ಕೇಳ್ತಾರೆ. ಗೋಪಾಲಸ್ವಾಮಿಯವರು ಅರೇ ಮನಸ್ಸಿನಿಂದನೇ ಎಲ್ಲಾನು ವಿವರಿಸ್ತಾರೆ. ನೋಡು, ಇಲ್ಲಿಂದ ಒಂದು ಧ್ವನಿ ಹೊರಡುತ್ತೆ, ಮತ್ತೆ ಅದು ಇನ್ನೊಂದು ಕಡೆ ಕೇಳಿಸುತ್ತೆ, ಅದಕ್ಕೊಂದು ಹೆಸರು ಬೇಕು ಅಂತಾರೆ. ಆಗ ತಕ್ಷಣನೇ ಕಮಲಮ್ಮನವರು ಹೇಳ್ತಾರೆ, ಅರೆ ಹಾಗಿದ್ರೆ ಅದು ಆಕಾಶವಾಣಿ ಅಂತ. ಅಲ್ಲಿಂದಾನೆ ಆಕಾಶವಾಣಿ ಅನ್ನೋ ಹೆಸರು ಚಾಲ್ತಿಗೆ ಬರುತ್ತೆ.
1: ಇನ್ನೊಂದು ಕಥೆನೂ ಇದೆ. ನಾವು ಸಂಶೋಧನೆ ಮಾಡುವಾಗ ರಾಮರಾವ್
2: ಹೊಸಬೇಟ್ ರಾಮರಾವ್ ಅವ್ರ ಬಗ್ಗೆ ತಿಳಿದ್ಬಂತು. ಅವರ ಮಗಳಾದ ಅನುರಾಧಾಗಿರಿ ರಾವ್ ಅವರು 2012ರಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಬರೆದ ಲೇಖನದ ಪ್ರಕಾರ ಅವರ ತಂದೆ 1932ರಲ್ಲಿ 15-20 ಪುಟಗಳ ಒಂದು ಪುಸ್ತಕನ ಹೊರತಂದಿದ್ರಂತೆ. ಅದರಲ್ಲಿ ಮೊದಲ ಬಾರಿಗೆ ಆಕಾಶವಾಣಿ ಅನ್ನೋ ಪದವನ್ನು ಬಳಸಲಾಗಿತ್ತು.

0: ಭಾಗವತ ಪುರಾಣದಲ್ಲಿ ಕಂಸನು ದೇವಕಿಯ ಮಗುವನ್ನು ಕೊಲ್ಲಲು ಮುಂದಾದಾಗ ಆಕಾಶದಿಂದ ಕೇಳಿಬಂದಂಥ ಅಶರೀರ ವಾಣಿಯಿಂದ ಅವರಿಗೆ ಈ ಹೆಸರಿನ ಸ್ಫೂರ್ತಿ ಸಿಕ್ತು ಅಂತ ಹೇಳಲಾಗತ್ತೆ. ಹೀಗೆ ಅನುರಾಧ ಅವರು ತಮ್ಮ ತಂದೆಯೇ ಈ ಹೆಸರನ್ನ ನೀಡಿದ್ದು ಅಂತ ಕೂಡ ಹೇಳ್ತಾರೆ.
1: ಒಂದು ಕಾಲದಲ್ಲಿ ಧ್ವನಿ ತುಂಬಾ ದೂರದಿಂದ ಅಸ್ಪಷ್ಟವಾಗಿ ಬರುತ್ತಿತ್ತು. ನಂತರ ಹಠಾತ್ತನೆ ಗಾಳಿಯಲ್ಲಿ ಒಂದು ಮಾಯೆ ಬೆರೆತಿತು. ಅದೇ ಎಫ್ಎಂ ಲೋಕ.

0: ಇಲ್ಲಿ ಧ್ವನಿ ಕೇವಲ ಕೇಳಿಸುವುದಿಲ್ಲ, ನಿಮಗೆ ಹತ್ತಿರದಲ್ಲಿಯೇ ಇರುವಂತೆ ಭಾಸವಾಗುತ್ತದೆ. ಆ ಪಯಣದಲ್ಲಿ ಹೊಸ ಹೊಸ ಧ್ವನಿಗಳು, ಹೊಸ ಹೊಸ ಬಣ್ಣಗಳು ಸೇರಿಕೊಂಡವು. ಇಂದು ಅದೇ ಧ್ವನಿ ಪ್ರತಿ ಜಾಗದಲ್ಲಿ ಪ್ರತಿ ಕ್ಷಣವೂ ನಿಮ್ಮ ಜೊತೆಯಾಗಿದೆ.
1: 1935 ಬಿಬಿಸಿಯ ರಿಸರ್ಚ್ ಡಿಪಾರ್ಟ್ಮೆಂಟ್ನ ಹೆಚ್ಎಲ್ ಕಿರ್ಕ್ ಭಾರತಕ್ಕೆ ಬಂದರು. ಫೀಲ್ಡನ್ ಅವರ ಜೊತೆ ಸೇರಿ ಅವರು ಭಾರತ ಪ್ರವಾಸವನ್ನು ಮಾಡಿದರು. ಅವರು ಸಲಹೆ ಕೊಟ್ಟಿದ್ರು, ಸ್ವಲ್ಪ ಮೀಡಿಯಂ ವೇವ್ ಸ್ಟೇಷನ್ಗಳನ್ನು ಹಾಕಬೇಕು, ಯಾಕಂದರೆ ಕ್ಲಾರಿಟಿ ಕಡಿಮೆ ಇದ್ರೂ ಕೂಡ ಅವರ ಧ್ವನಿ ತುಂಬ ದೂರದವರೆಗೆ ಕೇಳಿಸುತ್ತೆ ಅಂತ. ಆದರೆ 1936 ಬಿಬಿಸಿಯಿಂದ ಬಂದಂತಹ ಚೀಫ್ ಇಂಜಿನಿಯರ್ CW ಗಾಯ್ಡರ್ ಅದನ್ನು ವಿರೋಧ ಮಾಡ್ತಾರೆ. ಅವ್ರು ಹೇಳಿದ್ರು, ಸ್ವಲ್ಪ ಮೀಡಿಯಂ ವೇವ್ ಸ್ಟೇಷನ್ ಬದಲು ನಾವು ತುಂಬ ಶಾರ್ಟ್ ವೇವ್ ಸ್ಟೇಷನ್ಗಳನ್ನು ಕಟ್ಟಬೇಕು ಅಂತ, ಇದರಿಂದ ರೇಡಿಯೋ ಪ್ರಸಾರ ಜಾಸ್ತಿ ಆಗುತ್ತೆ ಅಂತ. ಇದರಲ್ಲಿ ಇನ್ನೊಂದು ದೊಡ್ಡ ಲಾಭ ಇತ್ತು, ತುಂಬ ಸ್ಟೇಷನ್ಗಳು ಇದ್ರೆ ಕಾರ್ಯಕ್ರಮಗಳನ್ನು ಲೋಕಲೈಸ್ ಮಾಡಬಹುದಿತ್ತು. ಡೆಲ್ಲಿಯಲ್ಲಿ ಕೂತವರು ಏನು ಬ್ರಾಡ್ಕಾಸ್ಟ್ ಮಾಡಬೇಕು ಅಂತ ನಿರ್ಧರಿಸೋ ಅವಶ್ಯಕತೆ ಇರಲಿಲ್ಲ. ಲೋಕಲ್ ರೇಡಿಯೋ ಸ್ಟೇಷನ್ಗಳು ಲೋಕಲ್ ಜನರ ಇಷ್ಟದ ಪ್ರಕಾರ ರೇಡಿಯೋ ಪ್ರಸಾರ ಮಾಡಬಹುದಿತ್ತು. ಅದರ ನಂತರ 1977 FM ಕ್ರಾಂತಿ ಶುರುವಾಗುತ್ತೆ. 1977 AIR FM ಟ್ರಾನ್ಸ್ಮಿಷನ್ನ ಆರಂಭ ಮಾಡುತ್ತೆ. 1993 ಭಾರತದಲ್ಲಿ FM ಬ್ರಾಡ್ಕಾಸ್ಟಿಂಗ್ ನಡೆಸಿದ ಏಕೈಕ ಸಂಸ್ಥೆ ಅಂದರೆ ಅದು ಆಲ್ ಇಂಡಿಯಾ ರೇಡಿಯೋ ಆಗಿತ್ತು. ಇವತ್ತು ಮೀಡಿಯಂ ವೇವ್, ಶಾರ್ಟ್ ವೇವ್, FM ಎಲ್ಲಾ ರೂಪಗಳಲ್ಲೂ ರೇಡಿಯೋ ಭಾರತದ ಮೂಲೆ ಮೂಲೆಗೂ ತಲುಪ್ತಾ ಇದೆ.
2: ಆಕಾಶವಾಣಿಯ 90 ವರ್ಷಗಳು, ಇದು ಕೇವಲ ಕಾಲದ ಲೆಕ್ಕವಲ್ಲ, ಧ್ವನಿಗಳ ಪರಂಪರೆ. ಮೈಕ್ ಮುಂದೆ ಬದುಕಿದ ಅನೇಕ ಪ್ರಸಾರಕರ ಕಥೆಗಳು, ಆಡಳಿತಕಾರರ ಕಥೆಗಳು, ವಿಶ್ವದ ರೇಡಿಯೋ ವೇದಿಕೆಗಳಲ್ಲಿ ಭಾರತದ ಗುರುತು ನಿರ್ಮಿಸಿದ ಅನೇಕ ವ್ಯಕ್ತಿಗಳ ಪಯಣ.
0: ಒಂದು ಕಾಲದಲ್ಲಿ ಮನೆಯ ಮಧ್ಯೆ ಇಡಲಾಗಿದ್ದ ಸಣ್ಣ ರೇಡಿಯೋ ಸೆಟ್ ಸುತ್ತಲೂ ಇಡೀ ಕುಟುಂಬವೇ ಕುಳಿತು ಕೇಳುತ್ತಿತ್ತು. ಅಂದು ಅನಲಾಗ್ ಅಲೆಗಳ ಯುಗ. ಆಗ ಧ್ವನಿ ಗಾಳಿಯ ಸಹಾಯದಿಂದ ಹೃದಯಗಳನ್ನು ತಲುಪುತ್ತಿತ್ತು. ನಂತರ ಕಾಲ ಬದಲಾಗಿ ಟೇಪ್ ರೆಕಾರ್ಡರ್ ಬಂತು. ಟ್ರಾನ್ಸಿಸ್ಟರ್ ಜನರ ಜೇಬಿಗೆ ಸೇರಿತು. ಆಕಾಶವಾಣಿ ಮನೆ ಮಾತಾಯಿತು.
2: ಇಂದು ಡಿಜಿಟಲ್ ಸ್ಟುಡಿಯೋ, ಸ್ಯಾಟಲೈಟ್ ಬ್ರಾಡ್ಕಾಸ್ಟ್, ಮೊಬೈಲ್ ಆಪ್ಸ್ ಮೂಲಕ ಅದೇ ಧ್ವನಿ ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಕೇಳಬಹುದು. ಇದರ ಹಿಂದೆ ಆಕಾಶವಾಣಿಯ ಕಾರ್ಯಕ್ರಮ, ಎಂಜಿನಿಯರಿಂಗ್ ವಿಭಾಗಗಳ ಜೀವ ತುಂಬಿದ ಪರಿಶ್ರಮ, ಸೇವೆ ಮತ್ತು ನಿಜವಾದ ನಿಷ್ಠೆ ಅಡಗಿದೆ. ದೂರಗಳು ಹೆಚ್ಚಾದಾಗ ಒಂದು ಧ್ವನಿಯೇ ಆತ್ಮೀಯತೆಯ ಆಧಾರವಾಗುತ್ತದೆ. ಒಂದು ಅನ್ಯ ದೇಶ, ದೀರ್ಘ ದಿನಗಳು, ಒಂಟಿತನ, ಆಗ ಅಪರಿಚಿತ ಧ್ವನಿಯೊಂದು ಕೇಳಿಬಂದರೆ ಎಲ್ಲವೂ ತನ್ನದು ಎಂಬ ಭಾವನೆ ಮೂಡುತ್ತದೆ. ಕ್ಷಣದಲ್ಲೇ ಮನೆ ನೆನಪಾಗುತ್ತದೆ. ಆದರೆ ಈ ಧ್ವನಿ ಅಷ್ಟು ದೂರಗಳನ್ನು ಹೇಗೆ ತಲುಪುತ್ತದೆ?
3: ಇಂದು ನ್ಯೂಸ್ ಆನ್ ಏರ್ ಆಪ್ ಮುಖಾಂತರ ವಿಶ್ವದ ಯಾವ ಮೂಲೆಯಿಂದ ಬೇಕಾದರೂ ಕೂಡ ಭಾರತೀಯ ರೇಡಿಯೋ ಸ್ಟೇಷನ್ಗಳನ್ನ ಕೇಳಬಹುದು. ಲಡಾಖ್ನಲ್ಲಿ ಕುಳಿತಿರುವಂತಹ ಕೇರಳದ ಯೋಧ ಕೂಡ ತನ್ನ ಭಾಷೆಯಲ್ಲಿ ಕಾರ್ಯಕ್ರಮ ಕೇಳಬಹುದು. ಸ್ಪೇನ್ನಲ್ಲಿ ಕೆಲಸ ಮಾಡ್ತಿರೋ ಭಾರತೀಯ ಕಾರ್ಮಿಕನು ಕೂಡ ವಿವಿಧ ಭಾರತಿ ಕೇಳ್ತಾ ತನ್ನ ಮನೆಯ ನೆನಪಿನಲ್ಲಿ ತೇಲ್ಬಹುದು.
1: ಹೌದು, ಅಷ್ಟೇ ಅಲ್ಲದೆ 200 ಜಾಸ್ತಿ ರೇಡಿಯೋ ಸ್ಟೇಷನ್ಗಳಿವೆ, ಅಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ನ ರೇಡಿಯೋ ಸ್ಟೇಷನ್ಗಳನ್ನ ಕೂಡ ಕೇಳಬಹುದು. ನಾನು ತುಂಬಾ ಆಸೆಯಿಂದ ಮಹಾರಾಷ್ಟ್ರದ ಸೋಲಾಪುರದ ರೇಡಿಯೋ ಸ್ಟೇಷನ್ ಕೇಳ್ತೀನಿ. ಅದು ಸೋಲಾಪುರ್ನಲ್ಲಿದೆ. ನಾನು ಅಲ್ಲಿ ಯಾವತ್ತೂ ಇರಲಿಲ್ಲ, ಆದರೂ ನನಗೊಂದು ಮೆಂಟಲ್ ಕನೆಕ್ಷನ್ ಇದೆ. ಆ ಜಾಗದಲ್ಲಿ ನನ್ನ ಅಜ್ಜ ಮುತ್ತಜ್ಜ ಇರ್ತಾ ಇದ್ರು, ಹಾಗಾಗಿ ನಾನು ಅಲ್ಲಿಯ ರೇಡಿಯೋ ಕೇಳ್ತೀನಿ.
3: ನನ್ನ ಫ್ರೆಂಡ್ಸು ಅಮೆರಿಕ, ಕೆನಡಾ,

0: ಲಂಡನ್ನಲ್ಲಿದ್ದಾರೆ. ನರೇಶ್ ಹೇಳ್ತಾರೆ ಅವ್ರಿಗೆ ಯಾವಾಗಲಾದರೂ ತಮ್ಮ ಕಥೆಗಳು, ಮ್ಯೂಸಿಕ್ಕು ಅಥವಾ ಇನ್ನೇನೋ ಕೇಳಬೇಕು ಅಂತಂದ್ರೆ ನ್ಯೂಸ್ ಆನ್ ಏರ್ ಆಪಲ್ಲೇ ಕೇಳ್ತಾರಂತೆ.
1: ಮತ್ತು ಧ್ವನಿ ಕೂಡ ಅಷ್ಟೇ, ಹೈ ಫಿಡೆಲಿಟಿ ಸ್ಟುಡಿಯೋ ಸೌಂಡ್ ಇರುತ್ತೆ, ಹಾಗಾಗಿ ನ್ಯೂಸ್ ಆನ್ ಏರ್ ನಲ್ಲಿ ಬ್ರಾಡ್ಕಾಸ್ಟಿಂಗ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. 200ಕ್ಕಿಂತ ಜಾಸ್ತಿ ರೇಡಿಯೋ ಸ್ಟೇಷನ್ ಕೇಳಬಹುದು. ವಿಕ್ರಾಂತ್, ಇದ್ರದ್ದು ಇನ್ನೊಂದು ಲಾಭ ಏನ್ ಗೊತ್ತಾ? ಈಗ ಜನ ಆಪ್ ಮೂಲಕ ಕೇಳ್ತಿರೋದ್ರಿಂದ ಸರ್ಕಾರಕ್ಕೆ ಮತ್ತು ಆಕಾಶವಾಣಿ ಅಧಿಕಾರಿಗಳಿಗೆ ಟ್ರ್ಯಾಕ್ ಮಾಡೋದು ತುಂಬಾ ಸುಲಭ. ಯಾವ ಕಾರ್ಯಕ್ರಮ ಜಾಸ್ತಿ ಕೇಳ್ತಾರೆ, ಯಾವ್ದು ಕಡಿಮೆ ಕೇಳ್ತಾರೆ, ಯಾವ ಕಾರ್ಯಕ್ರಮ ಎಲ್ಲಿ ಕೇಳ್ತಾರೆ, ಎಲ್ಲಿ ಕೇಳಲ್ಲ, ಅದ್ರ ಪ್ರಕಾರ ಅವರು ಬ್ರಾಡ್ಕಾಸ್ಟಿಂಗ್ ಅನ್ನ ಟೇಲರ್ ಮಾಡಬಹುದು. ನ್ಯೂಸ್ ಆನ್ ಏರ್ ಆಪ್ ಅನ್ನ ಮೊದಲು ಬಾರಿ ಅನಲೈಸ್ ಮಾಡಿದಾಗ ಭಾರತದ ಹೊರಗೆ ರೇಡಿಯೋ ಅತಿ ಜಾಸ್ತಿ ಎಲ್ಲಿ ಕೇಳ್ತಾರೆ ಅಂತ ಒಂದು ದೊಡ್ಡ ಸರ್ಪ್ರೈಸಿಂಗ್ ವಿಷಯ ಗೊತ್ತಾಯ್ತು. ಯಾರೋ ಅನ್ಕೊಂಡಿದ್ರು ಮಾರಿಷಸ್, US, UK ಅಂತ. ಹಾಗಲ್ಲ, ಏನ್ ಗೊತ್ತಾಯ್ತು ಅಂದ್ರೆ ವಿವಿಧ ಭಾರತೀಯ ಕಾರ್ಯಕ್ರಮಗಳು ಹೊರದೇಶದಲ್ಲಿ ಅತಿ ಜಾಸ್ತಿ ಕೇಳೋದು ಸ್ಪೇನ್ ನಲ್ಲಿ ಅಂತ. ಈಗ ಹೇಳಿ, ಸ್ಪೇನ್ ನಲ್ಲಿ ಯಾಕೆ? ಸ್ಪೇನ್ ನಲ್ಲಿ UK, US ನಷ್ಟು ಭಾರತೀಯರು ಜಾಸ್ತಿ ಇಲ್ಲ. ಅದನ್ನ ಅವರು ರಿಸರ್ಚ್ ಮಾಡಿದ್ರು. ಅದರಲ್ಲಿ ಗೊತ್ತಾಗಿದ್ದೇನಪ್ಪ ಅಂದ್ರೆ, ಅಲ್ಲಿಯ ಟೊಮ್ಯಾಟೋ ಸೀಸನ್ ಅಲ್ಲಿ ಹರಿಯಾಣ, ಪಂಜಾಬ್ ಮತ್ತು ಉತ್ತರ ಭಾರತದಿಂದ ತುಂಬಾ ಯುವಕರು ಅಲ್ಲಿ ಕೆಲಸಕ್ಕೆ ಹೋಗ್ತಾರೆ. ಅವರು ಆ ಟೊಮ್ಯಾಟೋ ಹೊಲಗಳಲ್ಲಿ 10-12 ಗಂಟೆ ಕೆಲಸ ಮಾಡ್ತಾರೆ. ಅಲ್ಲಿಯ ಭಾಷೆ ಗೊತ್ತಿಲ್ಲ, ಪರಿಚಯದವರು ಯಾರೂ ಇರಲ್ಲ, ತುಂಬಾ ಒಂಟಿತನ ಅನುಭವಿಸೋದ್ರಿಂದ ಆ ಸಮಯದಲ್ಲಿ ಅವರು ತಮ್ಮ ಮೊಬೈಲ್ ಫೋನ್ನಲ್ಲಿ ನ್ಯೂಸ್ ಆನ್ ಏರ್ ಮೂಲಕ ವಿವಿಧ ಭಾರತೀಯ ಟ್ರಾನ್ಸ್ಮಿಷನ್ ಕೇಳ್ತಾರೆ. ಆಗ ಅವರಿಗೆ ತಾವು ಮನೆ ಜೊತೆ ಕನೆಕ್ಟೆಡ್ ಇದ್ದೀವಿ ಅಂತ ಅನ್ಸುತ್ತೆ. ಹಾಗಾಗಿ ನ್ಯೂಸ್ ಆನ್ ಏರ್ನ ದೊಡ್ಡ ಕಾಂಟ್ರಿಬ್ಯೂಷನ್ನೇ ಇದೆ. ಮತ್ತು ಮುಂದಾಗೋದೇನಪ್ಪ ಅಂದರೆ, ಪ್ರತಿ ಮೊಬೈಲ್ ಫೋನ್ನಲ್ಲಿ ಒಂದು ಚಿಪ್ ಬರುತ್ತೆ, ಅದರಲ್ಲಿ ಇಂಟರ್ನೆಟ್ ಇಲ್ಲದೆಯೂ ನೀವು ಆಕಾಶವಾಣಿ ಆಲ್ ಇಂಡಿಯಾ ರೇಡಿಯೋ ಬ್ರಾಡ್ಕಾಸ್ಟ್ ಕೇಳಬಹುದು. ಅದು ನೆಕ್ಸ್ಟ್ ಟೆಕ್ನಾಲಜಿಯ ಅಡ್ವಾನ್ಸ್.
0: 1920 ಮಾರ್ಕೋನಿ ಅವರ ಮೊದಲ ಬ್ರಾಡ್ಕಾಸ್ಟ್ ಆಯಿತು. 1922 ಭಾರತದಲ್ಲಿ ಮೊದಲ ಬಾರಿ ಬ್ರಾಡ್ಕಾಸ್ಟ್ ಆಯಿತು. ಅದರ ನಂತರ 1930 ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಫೇಲ್ ಆದ ಮೇಲೆ ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಆಯಿತು. ಅದು 1936 ಆಲ್ ಇಂಡಿಯಾ ರೇಡಿಯೋ ಅಂತ ಕರೆಯಲ್ಪಡ್ತು. ಹಾಗಾಗಿ ನಿಲೇಶ್, 1936 2026 ಇತ್ತೀಚಿನವರೆಗೆ, ಅಂದರೆ 90 ವರ್ಷಗಳಿಂದ ಆಲ್ ಇಂಡಿಯಾ ರೇಡಿಯೋದ ಜರ್ನಿ ಸಾಗ್ತಾ ಇದೆ, ಮತ್ತೆ ಇನ್ನು ಮುಂದೆ ಬಹಳಷ್ಟು ದೂರ ಸಾಗಬೇಕು. ಈ ರೇಡಿಯೋ 90 ವರ್ಷಗಳಲ್ಲಿ ಸಂಪೂರ್ಣ ಭಾರತದ ಒಂದು ಅವಿಭಾಜ್ಯ ಅಂಗವಾಗಿಬಿಟ್ಟಿದೆ, ಪ್ರತಿ ಮನೆ ಮನೆಯ ಭಾಗವಾಗಿದೆ. ಮತ್ತು ಇದು ಹೀಗೆ ಮುಂದೆ ಸಾಗಲಿ ಅನ್ನೋದು ಆಲ್ ಇಂಡಿಯಾ ರೇಡಿಯೋಗಾಗಿ ನಮ್ಮ ಕಡೆಯಿಂದ ಶುಭಾಶಯಗಳು.
2: ಆಕಾಶವಾಣಿ ಯಾವಾಗಲೂ ತನ್ನ ನೆಲಕ್ಕೆ ಜೋಡಿಕೊಂಡು ತನ್ನ ಮಣ್ಣಿನ ಸುವಾಸನೆಯ ಜೊತೆ ತನ್ನ ಗುರುತನ್ನು ಕಟ್ಟಿಕೊಂಡಿದೆ.
3: ನಾವು ಎಂತಹ ದೇಶದಲ್ಲಿ ಇದ್ದೇವೆ ಎಂದರೆ, ಆಕಾಶವಾಣಿ ಕೇವಲ ಒಂದು ಹೆಸರಲ್ಲ, ಜನ ಜನರ ಧ್ವನಿ ಭಾವ.
2: ಇದು ನಮ್ಮ ದೇಶದ ನಾಯಕತ್ವದ ಮನದ ಮಾತು ಕೂಡ ಹೌದು. ಇದು ಒಂದು ಅವಿನಾಭಾವ ಸಂಬಂಧ, ಕೇವಲ ಕೇಳಿಸಿಕೊಳ್ಳುವಂಥದ್ದಲ್ಲ, ಅನುಭವಿಸುವಂಥದ್ದು. ಹಾಗಾಗಿ ಈ 90 ವರ್ಷಗಳ ಸಂಭ್ರಮದಲ್ಲಿ ಬನ್ನಿ, ನಾವು ಆ ಧ್ವನಿಯ ಜೊತೆ ಸೇರೋಣ, ನಮ್ಮೆಲ್ಲರ ಧ್ವನಿಯೊಂದಿಗೆ.
3: ಆಕಾಶವಾಣಿ ಇಲ್ಲಿ ಇತಿಹಾಸವನ್ನು ಮಾತನಾಡುತ್ತದೆ ಮತ್ತು ಪ್ರತಿ ಹೃದಯ ಅದರ ಜೊತೆ ಬೆಸೆದುಕೊಳ್ಳುತ್ತದೆ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಪ್ರಯುಕ್ತ ಕೇಳಿದಿರಿ ರೂಪಕ, ಭರವಸೆಯ ಪ್ರತಿಧ್ವನಿಯ 90 ವರ್ಷಗಳು. ನಿರೂಪಣೆ ರಮ್ಯಶ್ರೀ ಮತ್ತು ಪ್ರಶಾಂತ್, ಸಂಭಾಷಣೆ ಮಂಜುನಾಥ್ ಮತ್ತು ಅಕ್ಷಯ್, ನಿರ್ಮಾಣ ಜ್ಯೋತಿ ದಾಸ್, ಸಮಗ್ರ ನಿರ್ವಹಣೆ ಡಾ. AS ಶಂಕರನಾರಾಯಣ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ತಾಯಿ ತ್ಯಾಗ ಮತ್ತು ಪ್ರೀತಿಯ ಗಣಿ. ನೋವನ್ನು ತನಗಿಟ್ಟುಕೊಂಡು ಮನೆ ಮಂದಿಗೆಲ್ಲ ಸಂತೋಷವನ್ನು ಕೊಡುವವಳು ತಾಯಿ. ಯಶಸ್ವಿ ಪುರುಷನ ಹಿಂದೆ ಇರುವವಳು

ಗಂಡು ಮಕ್ಕಳು ಬಾಲ್ಯದಿಂದಲೇ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಬೆಳೆಸಿಕೊಳ್ಳುವುದನ್ನ ಕಲಿಸಬೇಕು, ಕಲಿಯಬೇಕು. ತಾಯಿಯನ್ನು ಪ್ರೀತಿಸೋಣ, ಆಕೆಯ ತ್ಯಾಗ ಸಹನೆಯನ್ನು ಅರ್ಥ ಮಾಡಿಕೊಳ್ಳೋಣ.

ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ. ಇನ್ನೀಗ ಕೇಳಿ ಟಿಪ್ಪು ಮತ್ತು ಸೌಮ್ಯ ರಾವ್ ಅವರ ಧ್ವನಿಯಲ್ಲಿ ವಿಷ್ಣುವರ್ಧನ ಚಿತ್ರದ ಗೀತೆಯನ್ನ. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಂತಹ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನ. ಈ ಗೀತೆಯ ನಂತರ ಸರಿಯಾಗಿ 6:40 ಪ್ರದೇಶ ಸಮಾಚಾರ.

ಸರಿಯಾಗಿ 6:40 ಪ್ರದೇಶ ಸಮಾಚಾರ, ನಂತರ 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:07 ಆಕಾಶ ಬುಟ್ಟಿ, 7:22 ಕಗ್ಗದ ಸಿರಿ ಕಾರ್ಯಕ್ರಮ ಕೇಳಲಿದ್ದೀರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ನೀಟ್ ಯುಜಿ ಹೊಸ ಪರೀಕ್ಷಾ ವೇಳಾಪಟ್ಟಿ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ಡೀಪ್ಟೆಕ್, ಕೃತಕ ಬುದ್ಧಿಮತ್ತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಪಾಲುದಾರಿಕೆ, ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆ ಚಿಲಿ ನಿಯೋಗ ಮಾತುಕತೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚುನಾವಣಾ ಆಯೋಗ ಆದೇಶ, ಸಾರ್ವಜನಿಕರು ಸಹಕರಿಸುವಂತೆ ಮನವಿ. ರಾಜ್ಯದಲ್ಲಿ ಔಷಧಿಯ ಗುಣಮಟ್ಟ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆಯಿಂದ ಕಣ್ಗಾವಲು ಪೋರ್ಟಲ್. ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಟೆನಿಸ್ ಪಟು ರೋಹನ್ ಬೋಪಣ್ಣ ಚಾಲನೆ. ದೇಶಾದ್ಯಂತ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬರೆದಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರವು ಆಡಳಿತಾತ್ಮಕ ವೈಫಲ್ಯವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುವ ಅವರು, ರಾಜ್ಯದ 1 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಸೇರಿದಂತೆ ದೇಶದ 22 ಲಕ್ಷಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ತಿಂಗಳುಗಟ್ಟಲೆ ಶ್ರಮಪಟ್ಟು ಈ ಪರೀಕ್ಷೆ ಬರೆದಿದ್ದರು. ಪೋಷಕರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತರಬೇತಿ, ಪ್ರಯಾಣ ಸೇರಿದಂತೆ ಸಾಕಷ್ಟು ಖರ್ಚುಗಳನ್ನು ಮಾಡಿದ್ದರು. ಆದರೆ ಕೇಂದ್ರದ ಒಂದು ನಿರ್ಧಾರ ಇಡೀ ವಿದ್ಯಾರ್ಥಿ ಸಮುದಾಯವನ್ನು ಅನಿಶ್ಚಿತತೆ ಮತ್ತು ಸಂಕಷ್ಟಕ್ಕೆ ತಳ್ಳಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ನೀಡಬೇಕು, ಈ ಬಗ್ಗೆ ಪಾರದರ್ಶಕ ಹಾಗೂ ಕಾಲಮಿತಿಯ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಹೊಸ ಪರೀಕ್ಷಾ ವೇಳಾಪಟ್ಟಿಯ ಬಗ್ಗೆ ಕೂಡಲೇ ಸ್ಪಷ್ಟನೆ ನೀಡಬೇಕೆಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಪ್ರವರ್ತಮಾನಕ್ಕೆ ಬರುತ್ತಿರುವ ತಂತ್ರಜ್ಞಾನ, ಶುದ್ದ ಇಂಧನ ಮತ್ತು ನವೋದ್ಯಮ ಕ್ಷೇತ್ರಗಳಲ್ಲಿ ಕರ್ನಾಟಕದ ಜೊತೆಗೆ ವಾಣಿಜ್ಯ ಬಾಂಧವ್ಯ ಬಲಪಡಿಸಲು ಚಿಲಿ ದೇಶವು ಒಲವು ವ್ಯಕ್ತಪಡಿಸಿದೆ. ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೋ ಪೆರೇಸ್ ಮೆಕೆನ್ನಾ ನೇತೃತ್ವದ ಚಿಲಿ ಗಣರಾಜ್ಯ ಉನ್ನತ ಮಟ್ಟದ ನಿಯೋಗ ವಿಧಾನಸೌಧದಲ್ಲಿಂದು ಐಟಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿತು. ಬಳಿಕ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಡೀಪ್ಟೆಕ್, ಕೃತಕ ಬುದ್ದಿಮತ್ತೆ, ಜೈವಿಕ ತಂತ್ರಜ್ಞಾನ, ವೈಮಾಂತರಿಕ್ಷ ಮತ್ತು ಅತ್ಯಾಧುನಿಕ ಸಂಶೋಧನೆಗೆ ಜಾಗತಿಕ ಕೇಂದ್ರವಾಗಿ ರಾಜ್ಯವು ವಿಶ್ವದ ಗಮನ ಸೆಳೆಯುತ್ತಿದೆ ಎಂದು ತಿಳಿಸಿದರು. ಲ್ಯಾಟಿನ್ ಅಮೆರಿಕಾಗೆ ಪ್ರವೇಶ ದ್ವಾರವಾಗಿರುವ ಚಿಲಿಯು ರಾಜ್ಯದ ನವೋದ್ಯಮಗಳು ಜಾಗತಿಕವಾಗಿ ತಮ್ಮ ವಹಿವಾಟು ವಿಸ್ತರಿಸಲು ಮಹತ್ವದ ಅವಕಾಶ ಒದಗಿಸಲಿದೆ ಎಂದು ಸ್ಪಷ್ಟಪಡಿಸಿದರು. ಚಿಲಿ ವಿದೇಶಾಂಗ ಸಚಿವ ಮೆಕಿನ್ನಾ ಮಾತನಾಡಿ, ಕರ್ನಾಟಕದ ಜೊತೆ ಪಾಲುದಾರಿಕೆ ಹೊಂದಲು ಚಿಲಿ ಉತ್ಸುಕವಾಗಿದೆ ಎಂದು ತಿಳಿಸಿದರು. ಕೇಂದ್ರ ಚುನಾವಣಾ ಆಯೋಗವು ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಹಂತ 3 ಇಂದು ಘೋಷಿಸಿದೆ. 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹಂತ ಹಂತವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಲಾಗುವುದು ಎಂದು ತಿಳಿಸಿದೆ. ಈ ಹಂತದಲ್ಲಿ ಕರ್ನಾಟಕದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯಲಿದೆ. ಎಲ್ಲಾ ಮತದಾರರು ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆಯ 3 ಹಂತದಲ್ಲಿ ಉತ್ಸಾಹದಿಂದ ಭಾಗವಹಿಸುವಂತೆ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಜೂನ್ 20-29 ಅಧಿಕಾರಿಗಳಿಗೆ ಅಗತ್ಯ ತರಬೇತಿ ನಡೆಯಲಿದೆ. ಜೂನ್ 30 ಜುಲೈ 29 ಮನೆ ಮನೆಗೆ ತೆರಳಿ ಬೂತ್ ಮಟ್ಟದ ಅಧಿಕಾರಿಗಳು ಪರಿಶೀಲನೆ ನಡೆಸಲಿದ್ದಾರೆ. ಆಗಸ್ಟ್ 5 ಮತದಾರರ ಕರಡು ಪಟ್ಟಿ ಪ್ರಕಟಣೆಯಾಗಲಿದೆ. ಆಗಸ್ಟ್ 5 ಸೆಪ್ಟೆಂಬರ್ 4 ಸಾರ್ವಜನಿಕರು ಆಕ್ಷೇಪಣೆಗಳನ್ನು ಸಲ್ಲಿಸಲು ಮತ್ತು ಹೊಸದಾಗಿ ಹೆಸರು ಸೇರಿಸಲು ಅವಕಾಶ ನೀಡಲಾಗಿದೆ. ಅಕ್ಟೋಬರ್ 7 ಕರ್ನಾಟಕದ ಅಂತಿಮ ಪರಿಷ್ಕೃತ ಮತದಾರರ ಪಟ್ಟಿ ಅಧಿಕೃತವಾಗಿ ಬಿಡುಗಡೆಯಾಗಲಿದೆ. ದೇಶಾದ್ಯಂತ ನವೀಕರಿಸಿದ ಮತ್ತು ನಿಖರವಾದ ಮತದಾರರ ಪಟ್ಟಿ ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿರುವ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ. ಎನ್ಎಸ್ಕ್ಯೂ ಔಷಧಿಗಳನ್ನು ಮಾರುಕಟ್ಟೆಯಲ್ಲಿ ನಿಖರವಾಗಿ ಪತ್ತೆ ಹಚ್ಚಲು ಮತ್ತು ಎನ್ಡಿಪಿಎಸ್ ಔಷಧಗಳ ದುರುಪಯೋಗ ತಡೆಯಲು ನೂತನ ಕಣ್ಗಾವಲು ವ್ಯವಸ್ಥೆಯಾಗಿರುವ ಮಾನಿಟರಿಂಗ್ ಪೋರ್ಟಲ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬೆಂಗಳೂರಿನಲ್ಲಿ ಇಂದು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಔಷಧಿಗಳ ಗುಣಮಟ್ಟ ಉತ್ತಮ ದರ್ಜೆಯಲ್ಲಿ ಇಲ್ಲದಾಗ ಈ ಪೋರ್ಟಲ್ ಮೂಲಕ ಮಾಹಿತಿ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಪೋರ್ಟಲ್ನಲ್ಲಿ ಔಷಧೀಯ ಗುಣಮಟ್ಟ ಬಹಿರಂಗಪಡಿಸಿದ ಕೂಡಲೇ ಔಷಧ ಸರಬರಾಜುದಾರರಿಗೆ ಮಾಹಿತಿ ರವಾನೆಯಾಗಲಿದೆ. ಈ ಮೂಲಕ ರಾಜ್ಯದಲ್ಲಿ ಔಷಧೀಯ ಗುಣಮಟ್ಟ ಕಾಪಾಡಬಹುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮೈಸೂರು ನಗರ ಅಭಿವೃದ್ಧಿ ಕಾಮಗಾರಿಗಳು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳ್ಳುವ ಜೊತೆಗೆ ಗುಣಮಟ್ಟದಿಂದ ಕೂಡಿರಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮೈಸೂರು ನಗರ ಪ್ರದಕ್ಷಿಣೆ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರದಲ್ಲಿ 50 ಕಿಲೋಮೀಟರ್ ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಮಾಡಲಾಗುತ್ತಿದ್ದು, ಇಂತಹ ರಸ್ತೆಗಳು ಸುಮಾರು 30 ವರ್ಷಗಳ ಕಾಲ ಸಂಚಾರ ಯೋಗ್ಯವಾಗಿರಲಿದೆ ಎಂದು ಹೇಳಿದ್ದಾರೆ. ಈ ರಸ್ತೆ ಕಾಮಗಾರಿಯಿಂದ ನಗರದಲ್ಲಿ ಸುಗಮ ಸಂಚಾರ ಹಾಗೂ ವಾಹನ ದಟ್ಟಣೆ ಸಮಸ್ಯೆ ಪರಿಹಾರವಾಗಲಿದೆ ಎಂದು ತಿಳಿಸಿದ್ದಾರೆ. ಮಹಾರಾಣಿ ಕಾಲೇಜಿನ 1,400 ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಹೊಸ ವಿದ್ಯಾರ್ಥಿ ನಿಲಯವನ್ನು ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಖ್ಯಾತ ಟೆನಿಸ್ ಪಟು ರೋಹನ್ ಬೋಪಣ್ಣ ಬೆಂಗಳೂರಿನಲ್ಲಿಂದು ವರಮಾನ ತೆರಿಗೆ ಇಲಾಖೆಯ ಹೊಸ ಕಾಯ್ದೆ ಕುರಿತ ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತೆರಿಗೆದಾರರು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲ 2025 ಹೊಸ ಕಾಯ್ದೆ ತೆರಿಗೆ ಉತ್ತಮ ಉಪಕ್ರಮವಾಗಿದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ತೆರಿಗೆ ಇಲಾಖೆಯೇ ಪರಿಚಯಿಸಿರುವ ಕರ್ ಸಾಥಿ ಎಐ ಆಧಾರಿತ ಸಂವಹನ ಅಂತರ್ಜಾಲ ವ್ಯವಸ್ಥೆ ನಿಜಕ್ಕೂ ಕಾಯ್ದೆಗೆ ಸಂಬಂಧಿಸಿದ ವಿವಿಧ ಪರಿಚ್ಛೇದಗಳನ್ನು ಅರ್ಥ ಮಾಡಿಕೊಳ್ಳಲು ಅನುಕೂಲವಾಗಲಿದೆ ಎಂದರು.
4: Thanks for introducing the chat bot, and I think it'll be definitely a fantastic initiative to all the youngsters who are trying to be entrepreneurs and doing it the right way. Really amazing to see this new initiative. Honestly appreciate the department's efforts to reach out directly to taxpayers, professionals and young citizens. I urge everyone here to engage actively, ask questions and carry this awareness back to your communities. I thank the Income Tax Department for the invitation and I wish Prarambh 2026 all the very best.
0: ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಕರ್ನಾಟಕ ಮತ್ತು ಗೋವಾ ಪ್ರದೇಶದ ತೆರಿಗೆ ಇಲಾಖೆ ಪ್ರಧಾನ ಮುಖ್ಯ ಆಯುಕ್ತರಾದ ವಿದೇಶ ಕಾಲರ 1961 ಹಳೆ ಕಾಯ್ದೆಯಲ್ಲಿ 5.21 ಲಕ್ಷ ಪದಗಳನ್ನು ಬಳಸಲಾಗಿದ್ದರೆ 2025 ಕಾಯ್ದೆಯಲ್ಲಿ ಇದನ್ನು 2.60 ಪದಗಳಿಗೆ ಇಳಿಸಲಾಗಿದೆ. ಪರಿಚ್ಛೇದಗಳ ಸಂಖ್ಯೆಯನ್ನು 819 530 ಪಠ್ಯಗಳ ಸಂಖ್ಯೆಯನ್ನು 47 ಇಳಿಸಲಾಗಿದೆ. ಅರ್ಜಿ ನಮೂನೆಗಳ ಸಂಖ್ಯೆಯನ್ನು 399 ಹಾಗೂ ನಿಯಮಗಳ ಸಂಖ್ಯೆಯನ್ನು 511 ಇಳಿಸಲಾಗಿದೆ. ಇದರಿಂದ ತೆರಿಗೆದಾರರು ತೆರಿಗೆ ಕಾನೂನನ್ನು ಸುಲಭವಾಗಿ ಸರಳ ಭಾಷೆಯಲ್ಲಿ ಅರ್ಥೈಸಿಕೊಳ್ಳಲು ಅನುಕೂಲವಾಗಲಿದೆ. ಕರ್ಸಾತಿ ಆಪ್ ಬಳಕೆಯಿಂದ ತೆರಿಗೆದಾರರ ಮೊಬೈಲ್ನಲ್ಲಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಎಂದು ತಿಳಿಸಿದ್ದಾರೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ನೂತನವಾಗಿ ಆಯ್ಕೆಯಾದ ಶಾಸಕರು ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಬಾಗಲಕೋಟೆ ಕ್ಷೇತ್ರದ ಶಾಸಕ ಉಮೇಶ್ ಮೇಟಿ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಸಮರ್ಥ್ ಶಾಮನೂರು ಅವರಿಗೆ ವಿಧಾನಸಭೆ ಸಭಾಧ್ಯಕ್ಷ ಯುಟಿ ಖಾದರ್ ಪ್ರಮಾಣ ವಚನ ಬೋಧಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಯುಜಿ ಹೊಸ ಪರೀಕ್ಷೆ ವೇಳಾಪಟ್ಟಿ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ಡೀಪ್ಟೆಕ್, ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಪಾಲುದಾರಿಕೆ, ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆ ಚೀನಿ ನಿಯೋಗ ಮಾತುಕತೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚುನಾವಣಾ ಆಯೋಗ ಆದೇಶ. ಸಾರ್ವಜನಿಕರು ಸಹಕರಿಸುವಂತೆ ಮನವಿ. ರಾಜ್ಯದಲ್ಲಿ ಔಷಧೀಯ ಗುಣಮಟ್ಟ ನಿಯಂತ್ರಣಕ್ಕೆ

0: ಆರೋಗ್ಯ ಇಲಾಖೆಯಿಂದ ಕಣ್ಗಾವಲು ಪೋರ್ಟಲ್. ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಟೆನಿಸ್ ಪಟು ರೋಹನ್ ಬೋಪಣ್ಣ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನೀಗ ಕೇಳಿ ವೀರಂ ಚಿತ್ರದ ಗೀತೆಯನ್ನ ಅನನ್ಯ ಭಟ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಂತಹ ಗೀತೆಗೆ ಅನೂಪ್ ಸೀಲಿನ್ ಅವರ ಸಂಗೀತ.

0: ದೀನ ದುರ್ಬಲರ ಅಶಕ್ತರ ನೋವಿಗೆ ಸ್ಪಂದಿಸಿದವರು. ಡೈರೆಕ್ಟರ್ ಆಗಿದ್ದಾಗಲೂ ಕೂಡ ಆಸ್ಪತ್ರೆಗೆ ಎಲ್ಲರಿಗಿಂತ ಮೊದಲು ಬರ್ತಾ ಇದ್ರು, ಕೊನೆಯಲ್ಲಿ ಹೋಗ್ತಾ ಇದ್ರು ಡಾಕ್ಟರ್ ಕೃಷ್ಣ ಭಾರ್ಗವ್. ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಗೆ ಕಳಸವಾದವರು, ಕಿರಿಯ ವೈದ್ಯರಿಗೆ ಮಾರ್ಗದರ್ಶಕರಾದವರು. ಡಾಕ್ಟರ್ ಕೃಷ್ಣ ಭಾರ್ಗವ್ ವೈದ್ಯಕೀಯ ಕ್ಷೇತ್ರದ ಸಾಧಕರು. ಅವರ ಅನುಭವದ ಮಾತು.
1: ಮೊದಲಿಂದಲೂ ಡಾಕ್ಟರ್ ಆಗಬೇಕು ಅಂತ ಇಷ್ಟ ರೀ. ಸೇವೆ ಮಾಡಬೇಕು ಅಂತಂದರೆ ದಟ್ಸ್ ಎ ಪ್ರೊಫೆಷನ್, ಎಲ್ಲಿ ಹೆಚ್ಚಿಗೆ ಮಾಡ್ಬೋದು ನೋಡ್ರಿ. ಜನಗಳ ಕಷ್ಟ ಸುಖ ಎಲ್ಲ ನೋಡ್ಕೊಂಡು ಅದೊಂದೇ ಅಲ್ರಿ. ಹಳೆ ಕಾಲದಲ್ಲಿ ಡಾಕ್ಟ್ರು ಅಂದರೆ ಒಂದು ಸಂಸಾರಕ್ಕೆ ದೇವರಿದ್ದಂಗೆ ಇರ್ತಿದ್ದರಿ ನೋಡ್ರಿ. ಕಷ್ಟ ಸುಖ ತಡ್ಕೊಳ್ಳೋದು ಅದೆಲ್ಲ ಮಾಡೋದು ಇತ್ತು ರೀ. ಅದಕ್ಕೆ ಅದು ಡಾಕ್ಟ್ರ್ ಆಗಬೇಕು ಅಂತ ಭಾಳ ಇಷ್ಟ ಆಯ್ತು ರೀ. ನೋಡ್ರಿ, ನಾನು ಪಾಸ್ ಮಾಡಿ 51 ಪಾಸ್ ಮಾಡಿದೆ ರೀ. ಅವರು 1 ಆಸ್ಪತ್ರೆಯಲ್ಲಿ ಕೆ ಆರ್ ಹಾಸ್ಪಿಟ್ಲು ಮೈಸೂರಿನಲ್ಲಿ. ಆಗಲೇ ನಮ್ಮ ಬ್ಯಾಚ್ನಲ್ಲಿ 45 ಜನ ಇದ್ದಿದ್ರಿ. ಎಂಟೈರ್ ಅದು ಕಾಲೇಜಲ್ಲೆಲ್ಲ ಮೊತ್ತ ಸೇರಿಸಿದ್ರೆ 200 ಸ್ಟೂಡೆಂಟ್ಸ್ ಇಲ್ಲ, 250 ಸ್ಟೂಡೆಂಟ್ಸ್ ರೀ. ನಾನು ಪಾಠ ಹೇಳಿದ್ದುಂಟು, 250 ಜನಕ್ಕೆ ನಾನು ಪಾಠ ಹೇಳಿದ್ದುಂಟು ರೀ. ಮೈಕ್ ಬರೋಕ್ಕೆ ಮೊದಲು ಬರೀ ಬಾಯಿನಲ್ಲೇ ಕೂಗಿದ್ದೆ. ಇಟ್ಟು ಈಗಲೂ ಕೂಡ ಗಂಟಲು ಕೇಳಿದ್ರೆ ಹೊಟ್ಟೋಗ್ತದ್ರಿ ಒಂದಷ್ಟು ದೂರ. ಆ ಕಾಲದಲ್ಲಿ ನಮ್ಮ ಇಂಡಿಯಾ ದೇಶದಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್ ಇರಲಿಲ್ಲ. 1958 ಹೇಳ್ತಿದ್ದೇನೆ. ಪೆಥಾಲಜಿಗೆ ಎರಡೇ ಕಡೆ ಇತ್ತು ರೀ ಇಂಡಿಯಾ ದೇಶದಲ್ಲೆಲ್ಲ, ಲಕ್ನೋ. ಯಾಕಂದರೆ ಎಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೋ, ಎಲ್ಲಿ ಪ್ರೊಫೆಸರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ, ಟ್ರೈನ್ ಮಾಡ್ತಿದ್ದಾರೋ, ಅವ್ರನ್ನ ಚೂಸ್ ಮಾಡಿದಾರೆ ರೀ. ಲಕ್ನೋ, ಆಮೇಲೆ ವಿಶಾಖಪಟ್ಟಣಂ ರೀ. ಅಲ್ಲಿ ಆಂಧ್ರ ಮೆಡಿಕಲ್ ಕಾಲೇಜ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಆಫ್ ಪೆಥಾಲಜಿ ಅಂತಿದೆ. ಅಲ್ಲಿ ಹಿಂದೆ ಕೆಲಸ ಮಾಡಿದವರು ಒಳ್ಳೆ ಕೆಲಸ ಮಾಡಿದ್ದಾರೆ ರೀ. ಅವರ ಹೆಸರುಗಳು ಈಗಲೂ ಪೆಥಾಲಜಿನಲ್ಲಿ ಹಳೆ ಕಾಲದಲ್ಲಿ ಇದೆ ರೀ. 1958-60 ನಾನು MD ಮಾಡಿದ್ದು. ಏನೇನು ಆಗಬೇಕೋ ಆಗ್ತವೆ, ಎಂಡೆಮಿಕ್ ಅಂತ ಹೇಳ್ತೀವಿ. ಆ ಎಲೆಗಳಲ್ಲಿ ಬೀಳ್ತದೆ, ಇಳಿ ಬಿತ್ತೋಯ್ತು ಅಂತಂದರೆ ಹಳ್ಳಿ ಜನಕ್ಕೆಲ್ಲ ಗೊತ್ತು ಇದು ಪ್ಲೇಗ್ ಬಂತು ಅಂತ. ಕಾಲರ, ಸಮ್ಮರ್ ಟೈಮ್ನಲ್ಲಿ ಕಾಲರ ಆದರೆ, ಕಾಲರ ಪ್ಲೇಗು ಬೇಕಾದಷ್ಟು ಕೇಸುಗಳು ನೋಡಿದ್ದೀವಿ ರೀ. ಅಲ್ಲಿ ಬೇರೆ ನಾನು ಕಾಲೇಜಲ್ಲಿ ನೋಡಿರಲಿಲ್ಲ, ಅದಾದಮೇಲೂ ನಾನು ನೋಡಿಲ್ಲರಿ. ಅಷ್ಟು ಕೇಸ್ ನೋಡ್ತಿದ್ವಿ. ಕೇಸ್ ನೋಡೋದೊಂದೇ ಅಲ್ಲ, ಆಗಿನ ಕೇಳ್ದಲ್ಲಿ ಕೇಳ್ರಿ, ನಾವು ಯಾವ ಸ್ಥಿತಿಯಲ್ಲಿ ನಾವು ಕೆಲಸ ಮಾಡ್ಬೋದು, ಅದನ್ನ ಗೆಲ್ಬೋದು ಅಂತದ್ದು ಹೇಳ್ತೀನಿ ರೀ. ಆಗೆಲ್ಲ ಸಲೈನ್ ಬಾಟ್ಲ್ ಇಲ್ರಿ. ಇಲ್ಲಿ ಗ್ಲುಕೋಸ್ ಸಲೈನ್ 500 ಬರ್ತದಲ್ಲ, ಆ ಬಾಟ್ಲ್ಸ್ ಇರಲಿಲ್ಲ ಆ ಕಾಲದಲ್ಲಿ. ಆ್ಯಂಪಿಲ್ ಬರೋದ್ರಿ, ಒಂದು ಹಬ್ಬ ಬಂದರೆ 10 ಆ್ಯಂಪಿಲು, 20 ಆ್ಯಂಪಿಲು ಹೊಡೆಯೋದು, ಸಿರಿಂಜ್ಗೆ ಹಾಕೋದು 10 ಸಿರಿಂಜೆ, ಅಥವಾ ಹಬ್ಬ ಬಂದು 20 ಸಿರಿಂಜದು ಆ ಹಾಕೋದು ತಳ್ಳೋದ್ರಿ, ಇನ್ನೊಂದು ಹೊಡೆಯೋದು, ಇನ್ನೊಂದು ಅದಕ್ಕೆ ಹಾಕೋದು ತಳ್ಳೋದ್ರಿ. ಎಷ್ಟು ಜನ ಉದ್ಧಾರ ಇದು ಉಳಿಸಿದ್ವೋ ನಾನು ಹೇಳೋಕ್ಕೆ ಆಗೋದಿಲ್ಲರಿ. ನೋಡ್ರಿ ಹೇಗಿದೆ ಅಂತಂದರೆ, ಈಗ ನೀವು ಹಳ್ಳಿಗಳ ಕಡೆ ನೀವು ನೋಡಿಲ್ವೇನೋ, ನಾನು ಕಂಡಿದ್ದೇನೆ ರೀ, ಹುಣಸೂರಿನಲ್ಲೇ ಇಲ್ಲ. 5 ಹಿಮೋಗ್ಲೋಬಿನ್, 6 ಇರ್ತದ್ರಿ, ದುಡಿತಾನ್ರಿ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಡಿತಾನೆ. ಈ ನಿಮ್ಮ ಸೈನ್ಸಲ್ಲಿ ತೋರಿಸ್ರಿ, ಮೆಡಿಕಲ್ ಸೈನ್ಸಲ್ಲಿ ಕಮ್ಮಿ ಇದ್ರೆ ಯಾಕೆ ಆಗೋದಿಲ್ಲ ಅಂತ ಹೇಳ್ತೀವಲ್ಲ, ನಿಜ ಆಗೋದಿಲ್ಲ, ಆಗಿರಬಾರ್ದು ನಿಜ ಅಷ್ಟರಲ್ಲಿ. ಯಾಕಂದರೆ ದೇಹ ಅನ್ನೋದು ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಳ್ತದೆ ರೀ. ನೀವು ಇಷ್ಟೇ ತಿಂದರೂ ಕೂಡ ಹೊಸವಾಗ್ತದೆ, ಅದನ್ನ ತಡ್ಕೊಂಡ್ಬಿಟ್ಮೇಲೆ ಮುಂದಕ್ಕೆ ಹೊರಟೋಗ್ತದೆ ರೀ, ತಿರುಗಿ ಹಸುವಾಗ್ತಿರಲೇ ಇರೋದಿಲ್ಲ ರೀ. ನಮ್ಮ ದೇಹದಲ್ಲೇ ಇದೆ ಅದನ್ನ ಸರಿ ಮಾಡ್ಕೊಳ್ಳೋಕ್ಕೆ. ಔಷಧಿಗಳು ಅದು ಇದೆಲ್ಲ ಎಲ್ಲೋ ಕೆಲವು ಸಮಯದಲ್ಲಿ ಬೇಕು, ಆಮೇಲೆ ಅದು ಅದೇ ಜಾಸ್ತಿ ಆಗಿಬಿಟ್ಟಿದೆ. ಈಗ 68-69 ನಾನು ಕೆನಡಾಕ್ಕೆ ಹೋಗಿದ್ದೆ, ಅದು ಆಮೇಲೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ದೊಡ್ಡ ಕಾನ್ಫರೆನ್ಸಲ್ಲಿ ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಪೆಥಾಲಜಿ ಅಂತಿದೆ ರೀ, ಅಲ್ಲಿ ಪ್ರೆಸೆಂಟ್ ಮಾಡಿದೆ ರೀ. ಭಾಳ ಚೆನ್ನಾಗಿದೆ ಅಂತ ಒಪ್ಕೊಂಡು.
2: ಇದು ಇಡೀ ಪ್ರಪಂಚದಲ್ಲೇ ನೀವು ಎರಡನೇವ್ರು ಈ ತರದ ರಿಸರ್ಚ್
1: ಮಾಡಿದ್ರಿ ಆ ಸಮಯದಲ್ಲಿ. ಯಾಕಂದ್ರೆ ಇಟಲಿನಲ್ಲಿ ಒಬ್ಬ ಮಾಡಿದಾನ ರೀ, ಬರೋಲ್ಡಿ ಅಂತ, ಅವನು 500 ಏನೋ ಹಾರ್ಟ್ ನ ಮಾಡಿದಾನ ರೀ. ಅದನ್ನ ನೋಡಿನೇ ನನಗೂ ಹುಮ್ಮಸ್ ಬಂತು, ನಾನು ಮಾಡೋಣ, ಯಾಕಂದ್ರೆ ಇಂಡಿಯಾ ದೇಶದಲ್ಲಿ ಹೆಂಗಿದೆ ಅಂತ ನೋಡೋಣ ಅಂತ ಹೇಳ್ಬಿಟ್ರಿ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತು ವೈದ್ಯಕೀಯ ಕ್ಷೇತ್ರದ ಸಾಧಕರಾದ ಡಾ ಕೃಷ್ಣ ಭಾರ್ಗವ್ ಅವರ ನುಡಿಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಕ್ಸಿ ಜಿನ್ಪಿಂಗ್ ಬೀಜಿಂಗ್ನಲ್ಲಿಂದು ಮಹತ್ವದ ಸಭೆ ನಡೆಸಿದರು. ವ್ಯಾಪಾರ, ತಂತ್ರಜ್ಞಾನ ಮತ್ತು ಪ್ರಾದೇಶಿಕ ಭದ್ರತೆ ಕುರಿತು ಸಂಘರ್ಷಯುತ ಬಿಗು ಪರಿಸ್ಥಿತಿಯ ನಡುವೆಯೂ ಉಭಯ ಧುರೀಣರು ಸಹಕಾರದ ಅಗತ್ಯವನ್ನು ಪ್ರತಿಪಾದಿಸಿದರು. ಸಿಕ್ಕಿಂ ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಗೊಲೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಯ ಮೇರೆಗೆ ರಾಜ್ಯದ ಶೇಕಡ 50% ಸರ್ಕಾರಿ ಸಿಬ್ಬಂದಿ ಮನೆಯಿಂದಲೇ ಕಾರ್ಯನಿರ್ವಹಿಸುವ ಮಿತವ್ಯಯದ ಉಪಕ್ರಮಕ್ಕೆ ಸೂಚಿಸಿದ್ದಾರೆ. 90,000 ಮೆಟ್ರಿಕ್ ಟನ್ಗೂ ಅಧಿಕ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಹೊತ್ತು ತರುತ್ತಿರುವ 2 ಹಡಗುಗಳು ನಿನ್ನೆ ಹಾರ್ಮೋ ಜಲಸಂಧಿಯನ್ನು ದಾಟಿದ್ದು ನಾಡಿದ್ದು ಆಗಮಿಸುವ ನಿರೀಕ್ಷೆ ಇದೆ ಎಂದು ಬಂದರು ಹಾಗೂ ಜಲಮಾರ್ಗ ಕಾರ್ಯದರ್ಶಿ ಮುಕೇಶ್ ಮಂಗಲ್ ತಿಳಿಸಿದ್ದಾರೆ. ಭಾರತೀಯ ಸೇನಾಪಡೆ ಮತ್ತು ನೌಕಾಪಡೆ ಅಂತರ ಸೇವಾ ಸಹಕಾರ ಬಲವರ್ಧನೆಗಾಗಿ ಇಂದು ಒಪ್ಪಂದವೊಂದಕ್ಕೆ ಸಹಿ ಹಾಕಿದೆ. ಸೇನಾಪಡೆಯ ಪರವಾಗಿ ಲೆಫ್ಟಿನೆಂಟ್ ಜನರಲ್ ಪಿವಿಎಸ್ ಕೌಶಿಕ್ ಅಡ್ಜಂಟ್ ಜನರಲ್ ಹಾಗೂ ನೌಕಾಪಡೆಯ ಪರವಾಗಿ ಸಿಬ್ಬಂದಿಯ ಮುಖ್ಯಸ್ಥ ವೈಸ್ ಅಡ್ಮಿರಲ್ ಗುರುಚರಣ್ ಸಿಂಗ್ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದರು. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ನೂತನವಾಗಿ ಆಯ್ಕೆಯಾದ ಶಾಸಕರು ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಬಾಗಲಕೋಟೆ ಕ್ಷೇತ್ರದ ಶಾಸಕ ಉಮೇಶ್ ಮೇಟಿ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಸಮರ್ಥ್ ಶಾಮನೂರು ಅವರಿಗೆ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಪ್ರಮಾಣ ವಚನ ಬೋಧಿಸಿದರು. ದೇಶಾದ್ಯಂತ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬರೆದಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರವು ಆಡಳಿತಾತ್ಮಕ ವೈಫಲ್ಯವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟೀಕಿಸಿದ್ದಾರೆ. ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಮತ್ತು ಮುಂಬೈನ ಲೋಕಮಾನ್ಯ ತಿಲಕ್ ಟರ್ಮಿನಲ್ ನಡುವೆ ಹೊಸ ದ್ವಿಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೆ ರೈಲ್ವೆ ಇಲಾಖೆ ಅನುಮೋದನೆ ನೀಡಿದೆ. 2 ಬಾರಿ ಒಲಿಂಪಿಕ್ ವಿಜೇತೆ ಪಿವಿ ಸಿಂಧು ಹಾಗೂ ಭಾರತದ ಅಗ್ರ ಶ್ರೇಯಾಂಕದ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8 ಗಂಟೆಗೆ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಇನ್ನೀಗ ಕೇಳಿ ವೇದ ಚಿತ್ರದ ಗೀತೆಯನ್ನ. ಮೋಹನ್ ಕುಮಾರ್ ಎನ್ ಅವರು ಹಾಡಿದ್ದಾರೆ.
3: ಮರಿಸಂದೋ ಕುರಿಯಾಟ ಗಾಡ ಮರಿಸಂದ ರಂಗಯ್ಯ ಮರುಗುದೂರ ಚಂದ ಕುಣಸಕು

0: ಗಡಿಯಾರ ಹೇಳ್ತಾ ಇದೆ 7:07 ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶ ಬುಟ್ಟಿ.
1: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
2: ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳುಗರಾದ ನಾಗರಾಜ್ ಶರ್ಮಾ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ಜಾಂಪಣ್ಣ ಆಶೀಹಾಳ್.
3: ಇವತ್ತಿನ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ರೇಡಿಯೋವನ್ನು ಹೇಗೆ ಕೇಳಬೇಕು, ಕಾರ್ಯಕ್ರಮಗಳನ್ನು ಹೇಗೆ ಅವಲೋಕಿಸಬೇಕು, ಮತ್ತು ಯಾರ್ಯಾರು ಏನೇನು ತಿದ್ದುಪಡಿಗಳನ್ನು ಮಾಡಬೇಕು ಇತ್ಯಾದಿ ಅನೇಕ ವಿಷಯಗಳನ್ನು ಸೂಕ್ಷ್ಮವಾಗಿ ಗ್ರಹಿಸಿ ಸಲಹೆ ಸೂಚನೆಗಳನ್ನು ಸತತವಾಗಿ ಕೊಡ್ತಾ ನಮ್ಮ ಆಕಾಶವಾಣಿ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿರುವಂತಹ ನಾಗರಾಜ್ ಶರ್ಮಾ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಮಸ್ಕಾರ.
4: ನಮಸ್ಕಾರ.
3: ನೋಡಿ, ಬಹಳಷ್ಟು ಜನ ಒಳ್ಳೆ ರೀತಿಯ ಕೇಳುಗರು ಇದ್ದಾರೆ. ನಿಮ್ಮ ಈ ರೇಡಿಯೋ ಜೊತೆಗಿನ ಒಂದು ಸಂಬಂಧ ಫಸ್ಟ್ಗೆ ಹೆಂಗೋ ಶುರು ಆಗಿರ್ಬೇಕು.
4: ಸರ್, ನಾನು ಬಾಲ್ಯದಿಂದನೇ ಕೇಳ್ಕೊಂಬಂದಿನಿ, ಬಹಳ ಸಣ್ಣ ವಯಸ್ಸಿಂದ. ಯಾಕೆ ನನಗೆ ಇವಾಗ 57 ವರ್ಷ, 57 ವರ್ಷನೇ ಹೆಚ್ಚು ಕಡಿಮೆ ನಮ್ ಸಣ್ಣ ಮಗುವಿಂದ ಅನ್ಕೊಬೇಕು, ಅವಾಗಿನ ನನ್ನ ಕಿವಿ ಮೇಲೆ ಹಾಡುಗಳು ಬರ್ತಾನೆ ಇದ್ವಿ.
3: ಅದಕ್ಕೆ ಕಾರಣ ಏನು? ನಿಮ್ಮ ಮನೆಯಲ್ಲಿ
4: ನಮ್ಮ ಮನೆಯಲ್ಲಿ ಟೋಟಲ್ ಆಗಿ 11 ಜನ ಇದ್ವಿ ನಾವು. ಎಲ್ಲರಿಗೂ ಸಂಗೀತ ಪ್ರೇಮಿಗಳೇ, ನಮ್ಮ ತಾಯಿ, ನಮ್ಮ ತಂದೆ, ಎಲ್ಲರಿಗೂ ನಮ್ಮ ಅಕ್ಕಂದ್ರು, ಮತ್ತೆ ಎಲ್ಲರಿಗೂ ಆಸಕ್ತಿ ರೇಡಿಯೋ ಕೇಳೋದು ಅಂದ್ರೆ. ಮತ್ತೆ ಕಾದಂಬರಿಗಳು ಅವಾಗೆಲ್ಲ ಜಾಸ್ತಿ ಅಲ್ಲ, ಕಾದಂಬರಿಗಳು ಓದೋರು
3: ಓದೋದು ಜಾಸ್ತಿ ಇತ್ತು ಮೊದಲು,
4: ಕಡಿಮೆ ಆಗಿದೆ. ಬರವಣಿಗೆ ಕಡಿಮೆ ಆಗಿದೆ, ಓದೋದು ಕಡಿಮೆ ಆಗಿದೆ.
3: ಆಮೇಲೆ ಇನ್ನೊಂದೇನಂದ್ರೆ ಬರೆಯವರೇ ಬರೀತಾ ಇಲ್ಲ, ಓದೋರು ಓದ್ತಾ ಇಲ್ಲ. ಇನ್ನೇನು ಕಣ್ಣಿನ ಕೆಲಸ ನೋಡೋದು ಅದರಲ್ಲೇ ಇದ್ದಾರೆ. ರೇಡಿಯೋ ತುಂಬಾ ಪ್ರಭಾವಿ ಮಾಧ್ಯಮ ಅಂತೇಳಿ ನಿಮ್ಗೆ ಯಾವಾಗ ಅಂದ್ರೆ, ನೀವು ಸಣ್ಣರಿದ್ದಾಗಲಿಂದ ಕೇಳ್ತಾ ಕೇಳ್ತಾ ಶುರು ಮಾಡಿದ್ರೆ ನಿಜ, ಎಲ್ಲೋ ಒಂದ್ ಕಡೆ ಬಂದಾಗ ರೇಡಿಯೋ ಇಷ್ಟು ಒಂದು ಬಹಳ ಒಂದು ಒಳ್ಳೆಯ ಮಾಧ್ಯಮ ಅಲ್ವಾ ಅಂತ ನಿಮ್ಗೆ ಅನಿಸಿರ್ಬೋದಲ್ಲ.
4: ಸರ್, ಅನ್ಸಿದ್ದಂತೆಲ್ಲ ಕೇಳ್ಕೊಂಡು ಬೆಳೆದ್ರದಿಂದ ನನಗೆ ಹೆಚ್ಚಿಗೆ ಏನು ಅನಿಸ್ಲಿ. ಇವಾಗ ಟಿವಿ ಬಂತು, ಮತ್ತೆ ಎಷ್ಟೊಂದು ಪ್ರೈವೇಟ್ ಚಾನೆಲ್ಗಳು ಬಂದಿದೆ, ಖಾಸಗಿ ರೇಡಿಯೋ ಚಾನೆಲ್ಗಳು ಬಂದಿದೆ. ಆದ್ರೂ ಸಹ ನಂಗೆ ಯಾವುದು ಕೇಳಬೇಕು ಅಂತ ಆ ಕಡೆ ನಮ್ಮ ಮನೇಲಿ ಹೇಳಬೇಕು, ಟಿವಿ ಆನ್ ಮಾಡೋದೇ ಇಲ್ಲ, ಓನ್ಲಿ ರೇಡಿಯೋ. ಬೆಳಿಗ್ಗೆ ಎಲ್ಲ ವಿವಿಧ ಭಾರತಿ 5:50 ಕೇಳ್ತೀನಿ, 5:53 ಕೇಳ್ತೀನಿ, 11:05 ನಾನು FM ಗೋಲ್ಡ್ಗೆ ಶಿಫ್ಟ್ ಆಗ್ಬಿಡ್ತೀನಿ.
3: ಅಂದ್ರೆ ಮತ್ತೆ ನಿರಂತರ
4: 24 ಅವರ್ಸ್ ಅಂದ್ರೆ 24 ಗಂಟೆನೂ ರೇಡಿಯೋ ಕೇಳ್ತೀನಿ. ಅಂದ್ರೆ ಆನ್ ಆಗಿರುತ್ತೆ, ಅದು
3: ಅಷ್ಟೇ ಅಷ್ಟೇ
4: ಆನ್ ಆಗಿರುತ್ತೆ, ಕಿವಿನ ಮೇಲೆ ಬೀಳ್ತಾ ಇರತ್ತೆ
3: ಆ ನಾದ ಇರಬೇಕು ಸುತ್ತಲೂ.
4: ನಿಜ ನಿಜ, ಧನಾತ್ಮಕವಾಗಿ ಇರುತ್ತೆ ಬಿಟ್ರೆ ಇದು ಯಾವ್ದು ಕೆಟ್ಟದ್ದು ಅಂತೇನಿಲ್ಲ. ನಾವು ಟಿವಿಲ್ನೆಲ್ಲ ನೋಡ್ತೀವಲ್ಲ, ಅದ್ರ ಕೆಲವೊಂದು ದೃಶ್ಯಗಳನ್ನ, ಅಸಭ್ಯ ದೃಶ್ಯಗಳವೆಲ್ಲ ಏನಿಲ್ಲ ಇದರಲ್ಲಿ. ಎಲ್ಲ ಕೇಳೋದೆಲ್ಲ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ತಂದೆ ತಾಯಿ ಮಾತುಗಳಿಗಿನ್ನ ಗುರುಗಳ ಹಿರಿಯರ ಮಾತುಗಳಿಗಿನ್ನ ಸ್ಕೂಲಲ್ಲಿ ಶಾಲೆಯಲ್ಲಿ ಹೆಚ್ಚು ನಮ್ಮ ಉದ್ಘೋಷಕರ ಮಾತನ್ನು ಕೇಳಿದ್ದೇ ನಾನು ಜಾಸ್ತಿ. ಅವರೇ ನನ್ನ ಗುರುಗಳು. ಅದು ಕೆಟ್ಟದೊಂದು ಪ್ರಧಾನ ಬರಲ್ಲ ಇದರಲ್ಲಿ, ಹೇಳ್ಬೇಕಾದ್ರೆ ಎಲ್ಲ ಒಳ್ಳೇದೇನೆ, ಏನ್ ಹೇಳಿದೀರ ಅವೆಲ್ಲ ಒಳ್ಳೇದೇನೆ.
3: ಹೌದೌದು. ಈಗ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀವಿ, ಅಲ್ಲಿ ಒಂದು ವೈಬು ಏನಿರ್ತದೆ ಅಂದ್ರೆ ಒಂಥರ ಧ್ಯಾನ
4: ಇರ್ತದೆ,
3: ಆಮೇಲೆ ತುಂಬಾ ಶಾಂತತೆ ಇರುತ್ತೆ, ಅಥವಾ ಒಂದು ಭಕ್ತಿಯ ಒಂದು ಪರಿಸರ ಇರ್ತದೆ. ಅದೇ ರೀತಿ ರೇಡಿಯೋ ಅಂತಂದ್ರೆ ಧನಾತ್ಮಕವಾದ ವಿಚಾರಗಳೇ ಬರ್ತದೆ, ಇನ್ನೊಬ್ಬರ ಬಗ್ಗೆ ಕೆಟ್ಟದ್ ಮಾತಾಡಲ್ಲ, ಆಮೇಲೆ ಏನ್ ಬೇಕು ಅಷ್ಟನ್ನೇ ನಾವು ಕೇಳ್ತೀವಿ. ಬೇಡ ಅಂದ್ರೆ ಬೇಕಾದ್ರೆ ಕಣ್ಣು ಮುಚ್ಕೊಂಡು ಧ್ಯಾನ ಸ್ಥಿತಿಯಲ್ಲಿ ಇರಬಹುದು, ಕಣ್ಣು ಮುಚ್ಕೊಂಡೇ ರೇಡಿಯೋ ಕೇಳ್ಬಹುದು.
4: ಹೌದು. ಇವಾಗ ನಮ್ ಬೆಳಿಗ್ಗೆ ಹೊತ್ತೆಲ್ಲ ನನಗೂ ಸಾಕಷ್ಟು ಮನೆ ಕೆಲಸಗಳು ಅವೆಲ್ಲ ಇರ್ತವೆ, ಎಲ್ಲ ರೇಡಿಯೋ ಕೇಳ್ಕೊಂಡೇ ಮಾಡ್ತಾ ಇರ್ತೀನಿ. ಆಗ ಕೆಲಸ ನಡೀತಾ ಇರುತ್ತೆ. ನಾನು ಮನೆಯಲ್ಲಿ ನಾನು ಒಬ್ಬನೇ ಇರೋದ್ರಿಂದ ನಾನು ಹೆಚ್ಚು ಕಡಿಮೆ ಮನೆಯೆಲ್ಲ ಕೆಲಸಗಳನ್ನು ಮಾಡಿಕೊಂಡು ಮುಂದೆ ನನ್ನ ಸಂಪಾದನೆ ವಿಷಯಗಳು ನೋಡ್ಕೊಂಡು ಮಾಡಬೇಕಾಗತ್ತೆ. ಎಲ್ಲದನ್ನು ಮಾಡ್ತಾ ಇದ್ದೆ, ರೇಡಿಯೋ ಕೇಳ್ಕೊಂಡೇ ನಡೀತಾ ಇದೆ. ಜರ್ನಿನಲ್ಲಿ ನಾವು ಕೇಳೋಕ್ಕಾಗ್ತಿಲ್ಲ, ಮುಂಚೆ ಟ್ರಾನ್ಸಿಸ್ಟರ್ಗಳು ತಗೊಂಡೋಗ್ತಾ ಇದ್ದಾನೆ. ಎಲ್ಲ ನಾನು ಊರೂರ್ದ ಟೂರಿಂಗ್ ಜಾಬಲ್ಲಿದ್ದೆ ಮೊದಲು, ಎಲ್ಲೇ ಹೋಗು ನಾನು ಟ್ರಾನ್ಸಿಸ್ಟರ್ಲ್ಲೇ ಹೋಗ್ತಾನೆ ಇರಲಿಲ್ಲ. ರೇಡಿಯೋ ಕ್ಯಾಸೆಟ್, ಸಣ್ಣದೊಂದು ರೇಡಿಯೋ ಇರ್ತಿತ್ತು, ಒಂದು ಟೇಪ್ ರೆಕಾರ್ಡ್ ಇರ್ತಿತ್ತು, ಸಣ್ಣದೊಂದು ಕ್ಯಾರಿ ಮಾಡ್ತಾನೆ ಇರ್ತಾ ಇದ್ದೆ. ಅಲ್ಲಿನ ಸ್ಥಳೀಯವಾಗಿ ಯಾವ ಪ್ರೋಗ್ರಾಮ್ ಬರೋದು ಅದನ್ನು ಕೇಳ್ತಾ ಇದ್ದೆ. ನಾನು ಹೇಳ್ಬೇಕಾದ್ರೆ ಸೂರತ್ಗೆ ಹೋದಾಗ ಒಂದ್ಸರಿ ಬೆಂಗಳೂರು ಆಕಾಶವಾಣಿ ನ್ಯೂಸ್ ಕೇಳ್ತಾ ಇದ್ದೆ 7:35ಕ್ಕೆ. ಬಾಂಬೆಗೆ ಹೋಗು, ಡೆಲ್ಲಿಗೆ ಹೋಗು, ಮತ್ತೆ ತಮಿಳ್ನಾಡಲ್ಲಿ ಯಾವ್ದೇ ಅಲ್ಲಿ ಸ್ಥಳೀಯವಾಗಿ ಏನ್ ಪ್ರೋಗ್ರಾಮ್ ಬರುತ್ತೆ ಕೇಳುವ ಕುತೂಹಲ ಅಲ್ವಾ.
3: ಇದು ಬಹಳ ವಿಶೇಷ ಗುಣ ನೋಡಿ, ಯಾಕಂದ್ರೆ ನಾವು ನಮ್ಮ ಭಾಗದಿಂದ ಬೇರೆ ಕಡೆ ಹೋದಾಗ ಅಲ್ಲಿ ಏನಿದೆ ಅಂತ ಅನ್ನೋದು ಆ ಗಮನ ಇರಬೇಕು. ಈಗ ಎಷ್ಟೋ ಸಲ ನೋಡಿ, ನೀವು ಹೇಳ್ದಂಗೆ ವಿದೇಶದ ಯಾವುದೋ ಚಾನೆಲ್ ಅನ್ನು ಟ್ಯೂನ್ ಮಾಡ್ತೀವಿ, ಅಲ್ಲಿ ಏನ್ ಮಾತಾಡ್ತಿದ್ದಾರೆ, BBC ಅವ್ರು ಏನ್ ಮಾತಾಡ್ತಾರೆ, ಅಮೆರಿಕಾದವ್ರು ಏನ್ ಮಾತಾಡ್ತಾರೆ, ಆಸ್ಟ್ರೇಲಿಯಾದವ್ರು ಏನ್ ಮಾತಾಡ್ತಾರೆ.
4: ಮುಂಚೆ ನಾವು ದೊಡ್ಡ ರೇಡಿಯೋಗಳು ಇದ್ದಾಗ ಶಾರ್ಟ್ ವೇವ್ ಹಾಕೋತಾ ಇದ್ರಲ್ಲ, ಅವಾಗಲೂ ಕೇಳಿಸ್ಕೊತಾ ಇದ್ವಿ ಇಂಗ್ಲಿಷ್ ಪ್ರೋಗ್ರಾಮ್ ಗಳ. ಮೇನ್ ಆಗಿ ಹೇಳ್ಬೇಕಂದ್ರೆ ಮಧ್ಯಾಹ್ನ 2:30ಗೆ ಒಂದ್ 3 ಹಾಡ್ ಬರೋದು ಶ್ರೀಲಂಕಾ ಸ್ಟೇಷನ್ ಇಂದ, ಸಿಲೋನ್ ಇಂದ. ಆ ಹಾಡ್ ಕೇಳಕ್ ಎಷ್ಟು ಕುತೂಹಲ ಆಗುತ್ತೆ ನಮಗೆ.
3: ಚಿತ್ರಗೀತೆಗಳನ್ನ ತುಂಬಾ ಕೇಳ್ತಾ ಇದ್ರು ಎಲ್ಲರೂ ಕೂಡ, ಹಾಗೂ ಈಗ ಚಿತ್ರಗೀತೆ ಒಂಥರ ಡಾಮಿನೇಟ್ ಮಾಡ್ತಾ ಇದೆ.
4: ಬಟ್ ಈಗಿನಷ್ಟು ಚಿತ್ರಗೀತೆ ಅವಾಗ ಬರ್ತಾ ಇಲ್ಲ, ಲಿಮಿಟೆಡ್ ಎಷ್ಟಂದ್ರೆ ಒಂದ್ 2-3 ಅವರ್ ಅಷ್ಟೇ ಚಿತ್ರಗೀತೆ ಬರ್ತಿತ್ತು ಬರ್ತೀವಿ. ಇವಾಗ ಆ ದಿನ 17 ಗಂಟೆನೂ ಬರ್ತಾ ಇದೆ. ಇವಾಗ ಮೈನ್ ಅರ್ಪಣಾ 10 ನಿಮಿಷ ಬರ್ತಾ ಇದೆ. ಇತ್ತು, ಆಮೇಲೆ ನಂದನ ಬರ್ತಾ ಇತ್ತು, ನಂದನ ಆದ್ಮೇಲೆ ಗೀತ ಪುಷ್ಪ ಅಂತ ಬರ್ತಾ ಇತ್ತು, ಗೀತ ಪುಷ್ಪ ಅಂದ್ರೆ ಮಿಶ್ರ ಮಾಧುರ್ಯ, ಮಿಶ್ರ ಮಾಧುರ್ಯ ಇಂಚರ ಅಂತ ಬರೋದು. ಇಂಚರ ಅಲ್ಲಿ ಹೆಂಗೆ ಅಂದ್ರೆ ಭೂಪತಿ ರಂಗ ಕಿಲಾಡಿ ರಂಗ ಆತರ ಕಾಂಬಿನೇಷನ್ ಅಲ್ಲಿ ಹಾಡುಗಳು ಬರ್ತಾ
3: ಇತ್ತು.
4: ಕಿಲಾಡಿ ಕಿಟ್ಟು ಕಿಲಾಡಿ ಜೋಡಿ ಆತರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇತ್ತು ಒಂದು. ಆಮೇಲೆ ಮಂಗಳವಾರ ಶುಕ್ರವಾರ ಮೆಚ್ಚಿನ ಚಿತ್ರಗೀತೆ ಇಂಚರದಲ್ಲಿ, ಅದು ಅರ್ಧ ಗಂಟೆ. ಆಮೇಲೆ ರಸಗಂಗೆ ಅಂತ ಬರ್ತಿತ್ತು, ತುಂಬಾ ಒಳ್ಳೆ ಕಾರ್ಯಕ್ರಮ, ಭಾವಗೀತೆಗಳ ಕಾರ್ಯಕ್ರಮ, ಅದೆಲ್ಲ ನೆನಪಿದೆ ನನಗೆ, ಯಾವ್ದನ್ನು ಮರ್ತಿಲ್ಲ.
3: ಮುಖ್ಯವಾಹಿನಿ, ವಿವಿಧ ಭಾರತಿ, ಮತ್ತೆ ಇತ್ತೀಚೆಗೆ ನೀವು ರೇನ್ಬೋ ಕೂಡ ಕೇಳ್ತಾ ಇದ್ದೀರಿ.
4: ಆದಷ್ಟು ಕೇಳೋದು ವಿವಿಧ ಭಾರತಿ,
3: ಮುಖ್ಯವಾಹಿನಿ. ಆಮೇಲೆ ನೀವು ಇದೇ ಹೇಳಿದ್ರಲ್ಲ, ಈ ಟ್ರಾವೆಲಿಂಗ್ ನಲ್ಲಿ ಕೆಲಸ ಮಾಡ್ತಿದ್ದೆ ಅಂತೇಳಿ, ಆತರ ಬೇರೆ ಬೇರೆ ಕಡೆ ಹೋದಾಗ ಬೇರೆ ಸಂಸ್ಕೃತಿ, ಅಲ್ಲಿಯ ಭಾಷೆ, ಅಲ್ಲಿ ಉಡುಗೆ ತೊಡುಗೆ ಆಗಲಿ, ಅಥವಾ ಅಲ್ಲಿ ಸಂಸ್ಕಾರ, ಅಲ್ಲಿ ಐತಿಹಾಸಿಕ ಸ್ಥಳಗಳು, ಇವೆಲ್ಲ ನೋಡಿದಾಗ ಹೋಲಿಕೆ ಮಾಡೋಕೆ ಅಂದ್ರೆ ಎಲ್ಲವೂ ನಮ್ಮದೇ, ದೇಶ ನಮ್ಮದೇ, ಒಂದಕ್ಕೊಂದು ಒಂದು ಭಿನ್ನ ಭಿನ್ನ ಇರ್ತದೆ.
4: ಎಕ್ಸಾಂಪಲ್ ಸರ್, ಏನ್ ಗೊತ್ತಾ, ಅಲ್ಲಿ ಉದ್ಘೋಷಣಾ ಶೈಲಿ ಹೇಗಿರುತ್ತೆ ಕೇಳಿ,
3: ಯಾವುದೇ ಪ್ಲೇಸ್ ಹೋದ್ರು ಆಕಾಶವಾಣಿ ಯಾವ ರೀತಿ ಕೆಲಸ ನಿರ್ವಹಿಸ್ತಾ ಇದೆ ಅಂತ
4: ಉದ್ಘೋಷಣಾ ಶೈಲಿ ಅದು ಅನ್ನೋ ತಿಳ್ಕೊಳ್ಳೋ ಕುತೂಹಲ ಅವಾಗ ಕೇಳ್ತಾ ಇದ್ದೆ. ಒಂದ್ಸರಿ ಅಂತ ಬಾಂಬೆಗೆ ಹೋದಾಗ ಬಾಂಬೆ ಸ್ಟೇಷನ್ ಎದುರುಗಡೆ ನಿಂತಿದ್ದೀನಿ ಹೋಗೋಣ ಅಂತ ನನಗೆ ಹೆದರಿಕೆ, ಬಿಡ್ತಾರೋ ಇಲ್ಲಿ ಒಳಗಡೆ ಬೆಂಗಳೂರಿನವ್ರನ್ನಂತೂ ವಾಪಸ್ ಬಂದ್ಬಿಟ್ಟಿದ್ದೆ ಬೋರಿವಾಲಿಯಿಂದ. ಹೌದು, ಖಂಡಿತ.
3: ಈಗ ನಮ್ಮ ಕರ್ನಾಟಕದಲ್ಲಿ ಈಗ ಬೆಂಗಳೂರು ಆಕಾಶವಾಣಿಗೆ ತಾವು ಬಂದಿದ್ದೀರಾ, ಬೇರೆ ಆಕಾಶವಾಣಿಗೆ ಎಲ್ಲ ಹೋಗಿದ್ರೆ ಯಾವಾಗಾದ್ರೂ ಯಾವುದೇ
4: ಹೋಗಿಲ್ಲ, ಯಾವತ್ತು ಹೋಗಿಲ್ಲ. ಅಷ್ಟು ನಾನು ಟ್ಯೂನ್ ಮಾಡಕ್ಕೂ ಹೋಗಲ್ಲ, ಯಾಕೆ ಸ್ಥಳೀಯವಾಗಿ ಹೇಳಬೇಕಂದ್ರೆ ಬೇರೆ ಆಕಾಶವಾಣಿ ಚಾನೆಲ್ಗಳು ಬೆಂಗಳೂರಿನವರಿಗೆ ಆದ್ರೆ ನಾನು ಸುಮಾ ಪರೀಕ್ಷೆ ಮಾಡಿಬಿಟ್ಟಿದ್ದೀನಿ. ಹಾಸನ, ರಾಯಚೂರು ಆಗ್ಬೋದು, ಮತ್ತೆ ಇನ್ನೊಂದು ಭದ್ರಾವತಿ ಚಾನೆಲ್ಗಳು,
3: ಎಲ್ಲ ಚಾನೆಲ್ಗಳು
4: ಬೇರೆ ಬೇರೆ ಆಕಾಶವಾಣಿ ಕರ್ನಾಟಕದೇನೆ, ನಾವು ಮೆಸೇಜ್ ಕೊಟ್ಟರು ನಮಗೆ ಎಂಟರ್ಟೈನ್ಮೆಂಟ್ ಇಲ್ಲ ಅಂದ್ರೆ ನಮಗೆ ಸಪೋರ್ಟ್ ಇಲ್ಲ. ಅಂದ್ರೆ ಸ್ಥಳೀಯವಾಗಿ ಏನಿದೆಯಾ, ಭದ್ರಾವತಿ ಅನ್ನೋ ಸರೌಂಡಿಂಗ್ ಏರಿಯಾದ ಅವ್ರಿಗೆ ಮಾತ್ರ ಮಾಡ್ತಾರೆ, ಚಿತ್ರಗೀತೆ ಪ್ರಸಾರ ಮಾಡ್ತಾರೆ. ಬಟ್ ಅದು ನಮ್ಮ ಬೆಂಗಳೂರು ಆಕಾಶವಾಣಿಯಲ್ಲಿ ಆತರಲ್ಲ, ವಿವಿಧ ಭಾರತಿಯಲ್ಲಿ
3: ರಾಜ್ಯದ ಎಲ್ಲಾ ಮೂಲೆಗಳಿಂದ ಯಾವುದೇ ಬಿಜಾಪುರದಿಂದ
4: ಮಾಡಲಿ ಪ್ರಸಾರ ಮಾಡ್ತಾರೆ, ಅದು ಅವರು ನಮ್ಮ ದೊಡ್ಡ ಗುಣ ಅದು ಹೇಳಬೇಕು.
3: ರಾಜ್ಯದ ರಾಜಧಾನಿ ಮತ್ತೆ
4: ನಿಜ
3: ಅಂದ್ರೆ ಇಡೀ
4: ಏನಾಗಿದೆ ಗೊತ್ತಾ ಸರ್, ಅದೇನಾಗಿದೆ, ಧಾರವಾಡ ವಿವಿಧ ಭಾರತಿನ ಮುಚ್ಚಿಬಿಟ್ರು. ಹಾಗಾಗಿ ಅಷ್ಟೇ, ಅದೆಲ್ಲ ಕೇಳುಗರೆಲ್ಲ ನಮಗ್ ಬಂದಿದ್ದಾರೆ ಇಲ್ವಾಗ, ಹಾಗೆ ಎಲ್ರಿಗೂ ಪ್ರಾಮುಖ್ಯತೆ ಕೊಡ್ಲೇಬೇಕಾಗತ್ತೆ. ನಾನು ಕೇಳೋದೇನಂದ್ರೆ ಅವ್ರಿಗೂ ಪ್ರಾಮುಖ್ಯತೆ ಕೊಡಿ, ಸ್ಥಳೀಯವನ್ನು ಮರಿಬೇಡಿ. 1994 ತನಕ ಸುಮಾರು 50,000 ಹೆಚ್ಚು ಪತ್ರ ಬರೆದಿದ್ದೀನಿ ವಿವಿಧ ಭಾರತಿಗೆ, ನಾವು ನಮ್ಮಂತೂ ನಮ್ಮವರು, ಮತ್ತೆ ಪತ್ರೋತ್ತರಕ್ಕೆ, ಮತ್ತೆ ಮೆಚ್ಚಿನ ಚಿತ್ರಗೀತೆಗಂತೂ ಬರಿತಾನೆ ಇರ್ತಾ ಇದ್ದೆ. ಹಾಗೆ ನಮ್ಮನ್ ಮರಿಬೇಡಿ ನಾನು ಯಾವಾಗಲೂ ಹೇಳ್ತೀನಿ.
3: ಪ್ರೋಗ್ರಾಮ್ ಇಲ್ಲ, ನೀವು ಈಗ ಸತತವಾಗಿ ಸಂಪರ್ಕದಲ್ಲಿ ಇರ್ತೀರಿ. ನಿಜ, ಈಗ ಏನಾಗತ್ತೆ, ಕೆಲವು ಸಲ ಇರ್ಲಿ ನಾಗರಾಜ್ ಶರ್ಮಾ ಅವರ ಹೆಸರು ಈ ಸಲ ಹೇಳೋದು ಬೇಡ, ಯಾಕೆ ಇನ್ನೊಬ್ರಿಗೆ ಯಾರಿಗೂ ಅವಕಾಶ ಕೊಡೋಣ ಅಂತ ಮಾಡಿರ್ತಾರೆ, ಅದು ನಿಮಗೂ ಗೊತ್ತು.
4: ಗೊತ್ತು ಗೊತ್ತು, ಎಷ್ಟು ರೇಡಿಯೋ ಕಿಟ್ನ ಎತ್ತಿಟ್ಬಿಟ್ಟಿದ್ದೀನಿ ಕೊಬ್ಬದಲ್ಲಿ, ಮತ್ತೆ ವಾಪಸ್ ಅನ್ಪ್ಯಾಕ್ ಮಾಡಿದ್ದೀನಿ.
3: ಸಿಟ್ಟು ರೀತಿಯ ಸಿಟ್ಟು
4: ನೋಡಿ, ನ್ಯೂಸ್ ಅಲ್ಲಿ ಡಿಲೀಟ್ ಇದು ಮಾಡ್ಬಿಡ್ತೀನಿ, ಅನ್ಇನ್ಸ್ಟಾಲ್ ಮಾಡ್ಬಿಡ್ತೀನಿ, ಮತ್ತೆ ಇನ್ಸ್ಟಾಲ್ ಮಾಡ್ಕೋತಿ. ಯಾಕೆ ನಾವು ಬಿಡಬೇಕು, ನಮ್ಮ ಅಭ್ಯಾಸ ಅದು, ನಮ್ಗೆ ಬೇರೆ ಎಂಟರ್ಟೈನ್ಮೆಂಟ್ ಇಲ್ಲ, ನಮಗೆ ಬೇರೆ ಯಾವುದು ಇಲ್ಲ.
3: ಈಗ ಆಗತ್ತಂದ್ರೆ ಆ ರೀತಿ ತುಂಬಾ ಅನೇಕ ಕಾರ್ಯಕ್ರಮಗಳನ್ನು ಕೇಳಿದವರಿಗೆ ಅದೇನೋ ಒಂದು ಪ್ರೀತಿಯ ಮುನಿಸು ಇರುತ್ತೆ. ಆದ್ರೆ ನೀವು ಬಿಡಲ್ಲ. ಈಗ ನಿಮ್ಗೆ ಎಷ್ಟು ಪ್ರೀತಿ ನೋಡಿ, ಆಕಾಶವಾಣಿ ಬೆಂಗಳೂರಿಗೆ ಹೋಗ್ಬೇಕು, ನೋಡ್ಬೇಕು, ಜನರ ಜೊತೆಗೆ ಬೆರಿಬೇಕು, ಒಂದಿಷ್ಟು ಮಾತಾಡಬೇಕು, ಮತ್ತೆ ಯಾವ್ಯಾವ ಉದ್ಘೋಷಕರು ಎಲ್ಲೆಲ್ಲಿದ್ದಾರೆ ಅವ್ರನ್ನ ನೋಡ್ಬೇಕು ಅಂತ ಅನ್ನೋ ಕುತೂಹಲ.
4: ಮೊದಲೆಲ್ಲ ನಾವು ಸುಮಾರು ಬರ್ತಾ ಇದ್ದೆ ಆಕಾಶವಾಣಿ, 2014 ಈಚೆಗೆ ಬಂದಿಲ್ಲ ನಾನು
3: ಅಲ್ವಾ
4: ಎಲ್ಲ ಹೇಳ್ಬೇಕು, ಸುಮಾರು 12 ವರ್ಷದ ಮೇಲೆ ಆಗೋಯ್ತು.
3: ನೋಡಿ 12 ವರ್ಷ ಆದ್ಮೇಲೆ
4: ಬಂದಿದ್ದೀನಿ. ಹೌದು, ನಿಮ್ನೆಲ್ಲ ನೋಡಿ ಬಹಳ ಖುಷಿ ಆಯ್ತು. ಎಲ್ಲ ಹೊಸಬ್ರು ನೀವೆಲ್ಲ.
3: ರೇಡಿಯೋ ಕೇಳೋದಂದ್ರೆ ಹೇಗಿರ್ಬೇಕು ನಿಮ್ ಪ್ರಕಾರ? ಈಗ ನಾಗರಾಜ್ ಅವರು ಏನ್ ಹೇಳಬಹುದು?
4: ರೇಡಿಯೋ ಮಹತ್ವ ಹೆಂಗ್ ಹೇಳೋದು ಸರ್, ಎಲ್ರಿಗೂ ತಿಳಿದಿರುವಂತದ್ದೇ ಅದು. ಅದು ಒಂಥರ ನನಗೆ ಎಲ್ರು ಆಯ್ತಾ ತವರು ಮನೆ ಅಂತಾರೆ, ಸಂಗೀತಗಾರರು ಮತ್ತೆ ಗಾಯಕರೆಲ್ಲ, ನನಗೆ ಒಂಥರ ಇದು ಹೇಳಲಿಕ್ಕೆ ಆಗಲ್ಲ ನನಗೆ. ಅವೇನಾಭಾವ ಸಂಬಂಧ ನಾನು ರೇಡಿಯೋ ಜೊತೆಗೆ
3: ಎಷ್ಟು ಮಹತ್ವ ಇದೆ, ಇದು ಎಷ್ಟು ಒಳ್ಳೆ ಮಾಹಿತಿಯನ್ನು ಕೊಡ್ತಾ ಇದೆ, ಮನರಂಜನೆ ಕೊಡ್ತಾ ಇದೆ,
4: ಖಂಡಿತ
3: ಶಿಕ್ಷಣ ಕೊಡ್ತಾ ಇದೆ, ಮತ್ತೆ ಸಂಸ್ಕೃತಿಯ ಒಂದು ಪ್ರಚಾರ ಆಗ್ತಾ ಇದೆ.
4: ಮೊದಲೆಲ್ಲ ಏನಾಯ್ತು, ಮುಖ್ಯವಾಹಿನಿಯಲ್ಲಿ ಮಾತ್ರ ಇದು ಮಾಹಿತಿಗಳು ಮತ್ತೆ ಇದು ಬರ್ತಾ ಇತ್ತು. ಇವಾಗ ಆತರ ಅಲ್ಲ, ರೈನ್ಬೋಲು ಬರ್ತದೆ, ಕಾಮನ್ ಬಿಲ್ಲಲ್ಲಿ ಬರ್ತಾ ಇದೆ, ಮತ್ತೆ ವಿವಿಧ ಭಾರತಿಯಲ್ಲೂ ಬರ್ತಾ ಇದೆ. ಮೂರು ಚಾನಲಲ್ಲೂ ಅದನ್ನ ಬೇರೆ ಬೇರೆ ಸಮಯದಲ್ಲಿ ಅದನ್ನ ಬ್ರಾಡ್ಕಾಸ್ಟ್ ಮಾಡ್ತಾ ಇದ್ದೀರಾ ಅದನ್ನ, ಅದು ಒಳ್ಳೆ ಇದು. ಯಾಕೆ ಯಾರು ಯಾವ್ದಾದ್ರು
3: ಚಾನಲ್
4: ಕೇಳ್ಕೋಬಹುದು. ಮತ್ತೊಂದು ಹೇಳಕ್ ಇಷ್ಟಪಡ್ತೀನಿ ಜಂಪಣ್ಣ ಸರ್, ನಾನು ರೇಡಿಯೋ ಅಂದ್ರೆ ಯಾವ ತರ ಇನ್ಸ್ಪಿರೇಷನ್ ಆಗಿದೆ ಅಂದ್ರೆ, ಸುಮಾರು 1998 ಆಗಸ್ಟ್ ಅಲ್ಲಿ ಒಂದು ಪ್ರೋಗ್ರಾಮ್ ಅಂತ ಮಿಶ್ರಮದೇವದಲ್ಲಿ, ಸರ್ವೇಂದ್ರ ಏನಂ ಏನಂ ಪ್ರಧಾನಂ ಅಂತ ಒಂದು ಪ್ರೋಗ್ರಾಮ್, ಅದು ಮಾಲತಿ ಶರ್ಮಾ ಅವರು ಮೇಡಮ್. ಆ ಕಾರ್ಯಕ್ರಮದಲ್ಲಿ ನೇತ್ರದಾನದ ಮಹತ್ವದ ಬಗ್ಗೆ ಕಾರ್ಯಕ್ರಮ ಇತ್ತು. ಅದಾದ್ಮೇಲೆ 2 ಸೆಪ್ಟೆಂಬರ್ 22 ನಮ್ಮ ತಂದೆಯವರು ಕಾಲವಾದರು. ಆ ಒಂದು ಇನ್ಸ್ಪಿರೇಷನ್ ಏನ್ ಹೇಳ ನಮಗೆ, ಆ ದುಃಖದ ಸನ್ನಿವೇಶದಲ್ಲೂ ಮಿಂಟೋ ಆಸ್ಪತ್ರೆಗೆ ಫೋನ್ ಕರೆ ಮಾಡಿ ನಾನು ಅವ್ರ ನೇತ್ರಗಳನ್ನ ದಾನ ಮಾಡಿ ನಮ್ಮ ತಂದೆಯವರು. ಹೊಯ್ಸಳ ಶರ್ಮಾ ಅಂತ ಅವಳು ಲಾ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ರು, ಕಾನೂನು ಅದನ್ನ ಸಾಗರ ಕಾನೂನು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ರು, ಅಡ್ವೊಕೇಟ್ ಆಗಿದ್ರು, ಆಮೇಲೆ ಕನ್ನಡ ಸಾಕಷ್ಟು ಕಾನೂನು ಇದಕ್ಕೆ ಪುಸ್ತಕಗಳನ್ನ ಬರೆದಿದ್ದಾರೆ, ನ್ಯಾಯಶಾಸ್ತ್ರ ದರ್ಪಣ, ಮತ್ತೆ ಸರಳ ಭಾರತ ಸಂವಿಧಾನ, ಲಾ ಬಗ್ಗೆ ಒಂದು ಮ್ಯಾಗಝಿನ್ ಇದ್ದೇ ಇರಲಿಲ್ಲ. ಆಮೇಲೆ ಉಚಿತ ನ್ಯಾಯ ಸಲಹಾ ಕೇಂದ್ರ ಅಂತ ಮಾಡಿದ್ರು 1982
3: ವೀರಪ್ಪ
4: ಮೊಯ್ಲಿ ಅವರು ಬಂದು ಉದ್ಘಾಟನೆ ಮಾಡಿದ್ರು ನಮ್ಮ ಮನೆಯಲ್ಲೇ.
3: ಹೌದು
4: ಹೌದು,
3: ಈಗ ತಾವು ಈಗ ಕಾನೂನಿನ ಬಗ್ಗೆ ಮಾತಾಡ್ತಾ ಇದ್ದೀರಿ, ನ್ಯಾಯವಾಣಿ ನಂಬರ್
4: ನಿಮ್ತಿರ್ತೀನಿ, ನಿಮ್ ನಂಬರ್ ನನ್ನ ಹತ್ರ ಇಲ್ಲ, ಮೆಸೆಂಜರ್ ಅಲ್ಲಿ ನಿಮ್ಗೆ ಕೊಡ್ತಾ ಇರ್ತೀವಿ ಚೆನ್ನಾಗಿತ್ತು ಸರ್ ಇವತ್ತು ಅಂತ ಹೇಳಿ ಹೇಳ್ತಿರ್ತೀವಿ ಫೇಸ್ಬುಕ್ ಮೆಸೆಂಜರ್.
3: ನಮ್ಮ ಆಸಕ್ತಿ ಕ್ಷೇತ್ರಗಳು ಇದ್ದಾಗ ಮತ್ತೆ ಆ ರೀತಿಯಾದಂತಹ ಕಾರ್ಯಕ್ರಮಗಳು ಕೂಡ ಆಕಾಶವಾಣಿ ಪ್ರಸಾರ ಮಾಡ್ತಾ ಇದ್ದಂದ್ರೆ ನಮಗೆ ಅದು ತುಂಬಾ ಹತ್ತಿರ ಆಗ್ಬಿಡುತ್ತೆ. ನಾವು ಏನು ಯೋಚನೆ ಮಾಡಿರ್ತೀವಿ ಆ ಬಗ್ಗೆ ಒಂದು ಕಾರ್ಯಕ್ರಮ ಬಂದಾಗಲಿ, ಅಥವಾ ಈಗ ಯಾರೋ ಒಬ್ಬ ಉದ್ಘೋಷಕರು ಮತ್ತೆ ಒಬ್ಬ ಕೇಳುಗರ ಜೊತೆಗೆ ಒಂದು ಸಂವಾದ ನಡೀತಾ ಇರ್ತದೆ, ಅಲ್ಲಿ ನಿಮಗೆ ಅನ್ಸುತ್ತೆ ಏನೋ ಈ ಬಗ್ಗೆ ಒಂದು ಪ್ರಶ್ನೆ ಕೇಳ್ಬೋದಿತ್ತು ಮತ್ತು ಇದನ್ನು ಇವರು ಮಾತಾಡಬೇಕಿತ್ತು ಅಂತಂದಾಗ ಅದು ಬಂತಂದ್ರೆ ಖುಷಿ ಆಗ್ಬಿಡುತ್ತೆ.
4: ಖುಷಿ ಇದೆ ನಮಗೆ,
3: ಸ್ಪಂದನ
4: ಕಾರ್ಯಕ್ರಮ ಮತ್ತೆ ಪತ್ರೋತ್ತರ ಮತ್ತೆ ಬಂತು ಅನ್ನೋದೊಂದು ಖುಷಿ ಇದೆ ನಮಗೆ. ಯಾಕೆಂದ್ರೆ 7 ವರ್ಷದಿಂದ ನಮಗೆ ಎಲ್ಲಿ ಹೇಳಬೇಕು ಓರೆ ಕೋರೆಗಳ್ತಿದ್ದಕ್ಕೇನು ಇರಲಿಲ್ಲ. ನೀವು ತಪ್ಪೇ ಮಾಡ್ತೀರಾ ನಾನು ಹೇಳ್ತಾ ಇಲ್ಲ, ಇವಾಗ ಏನು ನಮಗೆ ಮೇಲ್ ಕೊಟ್ಟಿದೆ ಮೇಲ್ ಒತ್ತರ ಅಂತಲೇ ನಾನು ಇಟ್ಟಿದ್ದೀನಿ. ಹಾಗಾಗಿ ಅದಕ್ಕೆ ನಾವು ಒಳ್ಳೆ ಅವಕಾಶಗಳು ಕೊಟ್ಟಿದ್ದೀರಾ
3: ಅಲ್ವಾ,
4: ಹಾಗಾಗಿ
3: ಬೇಕಾಗತ್ತೆ. ಬಹುಶಃ ಈಗ ಯಾವುದೋ ಒಂದು ಸಂಸ್ಕೃತಿ ನಶಿಸ್ತಾ ಇದೆ ಅಂದ್ರೆ ಅದನ್ನ ಮತ್ತೆ ಬೆಳಕಿಗೆ ತರಬೇಕಂದಾಗ ಯಾವ್ದಾರ ಒಂದು ಮಾಧ್ಯಮ ಯಾರಾದ್ರೂ ಒಬ್ಬ ಸಂಸ್ಥೆಯವರಾಗಲಿ ಅದನ್ನ ಮತ್ತೆ ತರಬೇಕು, ಬೆಳಕಿಗೆ ತರಬೇಕು.
4: ನಾನು ಮೊದಲು 1991 ಫಸ್ಟ್ ಆಕಾಶವಾಣಿಗೆ ಬಂದಿದ್ದು ವಿಸಿಟ್ ಮಾಡಿದ್ದು, ಮೊದಲ ನಾನು ಭೇಟಿ ಮಾಡಿದ್ರೆ ಮಾಲತಿ ಶರ್ಮಾ ಮೇಡಮ್ ಅವ್ರನ್ನ, ಎಷ್ಟು ಖುಷಿ ಆಗ್ಬಿಟ್ಟು ಮನೆಗೆ ಹೋಗಿ ಅದು ಎಷ್ಟು ವರ್ಣಿಸಿದ್ರೆ.
3: ನಿಮ್ಮ ಸ್ನೇಹಿತರಾಗ್ಲಿ ರೇಡಿಯೋ ಬಗ್ಗೆ ನಿಮ್ಮ ಪ್ರೀತಿ ನೋಡಿ ಏನು ಪ್ರತಿಕ್ರಿಯೆ ಕೊಡ್ತಾರೆ?
4: ಒಳ್ಳೆ ಅಭ್ಯಾಸ ಅದು, ಅದು ಅಭ್ಯಾಸ ಅಂತ ಹೇಳ್ತಾರೆ. ಬಟ್ ನನ್ನ ಮಗಳೇ ಹೇಳ್ತಾಳೆ ಅದು ಎಷ್ಟು ನಿನಗೆ ಅಪ್ಡೇಟ್ ಆಗಿಲ್ಲ ನೀನೇನು
3: ಹಳೇದನ್ನು ರೇಡಿಯೋ ಈಗ ಮಾಡರ್ನ್ ಕೂಡ ಆಯ್ತಲ್ಲ.
4: ಹೌದು,
3: ಈಗ ಮೊಬೈಲ್ ಅಲ್ಲಿ ಎಲ್ಲ ಇಂಟರ್ನೆಟ್ ಮೂಲಕವಾಗಿ ನ್ಯೂಸ್ ಆನ್ ಏರ್ ಆಪ್ ಮೂಲಕವಾಗಿ ಕೂಡ ನಾವು ತಲುಪ್ತಾ ಇದೀವಲ್ಲ.
4: ಹೌದು,
3: ಸೊ ಹಳೆ ಮತ್ತು ಹೊಸ ಎರಡನ್ನೂ ಕೂಡ ನಾವು ಮೇಳೈಸಿಕೊಂಡು ಮುಂದುವರಿತಾ ಇದೀವಿ.
4: ಹೌದು, ಬಟ್ ಬದಲಾವಣೆ ಬರಬೇಕು ಸರ್. ಅದು
3: ಏನೇನು ಬದಲಾವಣೆ
4: ಅಲ್ಲ, ಬದಲಾವಣೆ ಆಗ್ಬೇಕು ಆಗಿದೆ ನಾನು
3: ಹೇಳ್ತಂಗೆ
4: ಆಗಿದೆ. ಬಟ್ ಒಂದೇ ಒಂದು ನಿಮ್ಮಲ್ಲಿ ಮನವಿ ಅಂದ್ರೆ, ಓಲ್ಡ್ ಈಸ್ ಓಲ್ಡ್ ಕಾರ್ಯಕ್ರಮದಲ್ಲಿ ಇವಾಗ ಹೇಗೆ ಮುಂಬೈ ಕೇಂದ್ರದಿಂದ ಬೋಲಿ ಬಿಸಿ ಗೀತ್ನಲ್ಲಿ ಕೇವಲ 50-60 ಹಾಡುಗಳು ಮಾತ್ರನೇ ಬರುತ್ತೆ, ನಮ್ಮ ವಿವಿಧ ಭಾರತಿ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಎರಡೂ ಹೊತ್ತು 1950-60-70-85 ತನಕ ಬಂದ್ರೆ ತುಂಬಾ ಸುಮಧುರವಾದ ಹಾಡುಗಳು ಕೇಳ್ಬೋದು.
3: ಹಂಗೆ
4: ಬೇರೆ ಹಾಡು ನಂಗೆ ಇಷ್ಟ ಅಂತ ಇಲ್ಲ ಅಂತ ಹೇಳ್ತಾ ಇಲ್ಲ, ಅದಕ್ಕೊಂದು ಬೇರೆ ವೇದಿಕೆಯನ್ನು ಕಲ್ಪಿಸ್ಕೊಡಿ
3: ಅಲ್ವಾ. ಅನೇಕ ಸಲಹೆಗಳನ್ನು ತಾವು ನೀಡ್ತಾ ಇದ್ದೀರಿ, ಬಹಳ ಅಭಿಮಾನ ಪ್ರೀತಿಯಿಂದ ನಮ್ಮ ಆಕಾಶವಾಣಿಗೆ ನೀವು ಬಂದಿದ್ದೀರಿ. ಮತ್ತೆ ಬದುಕಿಗೆ ಯಾವುದೇ ನೆಗೆಟಿವ್ ಹೇಳದೇ ಇರುವಂತಹ ಒಂದು ಮಾಧ್ಯಮ ಜೊತೆಗೆ ಇರಬೇಕು ಅಂತ ಬಯಸ್ತೀವಿ.
4: ನಿಜ ನಿಜ,
3: ಅದನ್ನು ನೀವು ಹೇಳಿದ್ರೆ ನಿಮ್ಮ ಮೂಲಕವಾಗಿ ನಮ್ಮೆಲ್ಲ ಕೇಳುಗರಿಗೂ ಕೂಡ ಅಂಶ ಗೊತ್ತಾಗಿದೆ ಅಂತ ನಾವು ಭಾವಿಸೋಣ. ಈಗ ಕಡೆಯಲ್ಲಿ 90 ಅಂತ ಪದ ನೀವು ಬಳಸಿದ್ರೆ ನಾವು ಕೂಡ ಬಳಸ್ತಾ ಇದ್ದೀವಿ. ಆಕಾಶವಾಣಿಗೆ 90 ಆಗ್ತಾ ಇರೋ ಸಂದರ್ಭದಲ್ಲಿ ಆಕಾಶ ಬುಟ್ಟಿಯಲ್ಲಿ ತಾವು ಮಾತಾಡ್ತಾ ಇದ್ದೀರಿ, ಏನ್ ಅನ್ಸುತ್ತೆ ಆಕಾಶವಾಣಿ?
4: ಆಕಾಶವಾಣಿ 90 ಅಂದ್ರೆ ಇಷ್ಟು ಒಂದು ಇಷ್ಟು ಎಲ್ಲ ಚಾಲೆಂಜಿಂಗ್ ಆಗಿದೆ ಹೇಳ್ಬೇಕಂದ್ರೆ, ನಾನು ಇಂಗ್ಲಿಷ್ ಪದ ಉಪಯೋಗಿಸಿದ್ದೀನಿ ಕೇಳ್ಕೋಬಹುದು. ಸ್ಪರ್ಧೆ ಜಾಸ್ತಿ ಇದೆ ಇವಾಗ, ಖಾಸಗಿ ಚಾನಲ್ಗಳು ಬೇಕಾದಷ್ಟು ಇದೆ, ಯೂಟ್ಯೂಬ್ ಇದೆ, ಸಾಮಾಜಿಕ ಮಾಧ್ಯಮಗಳಿದೆ, ಇಷ್ಟು ಮಧ್ಯವೂ ರೇಡಿಯೋ ಬೆಳೆದು ತನ್ನ ಸ್ಥಾನವನ್ನ ಗಟ್ಟಿ ಮಾಡ್ಕೊಂಡಿದೆ, 90 ತನಕ ಮುಂದೆ ಬಂದಿದೆ.
3: ಅಂದ್ರೆ ಕೇಳುಗರು ಹೇಗಿರ್ತಾರೆ ಅಂದ್ರೆ, ತಮ್ಮ ಒಂದು ಸಾಂಸ್ಕೃತಿಕ ಹೆಮ್ಮೆಯ ಒಂದು ಕೇಂದ್ರ, ಅದೇನಾದ್ರೂ ಒಂಚೂರು ಅದರಲ್ಲಿ ಕೆಲಸ ಕಾರ್ಯಗಳಲ್ಲಿ ಒಂಚೂರು ಕಡಿಮೆ ಆಯ್ತಂದ್ರೆ ಅವರು ಪ್ರತಿಭಟನೆ ಮಾಡ್ತಾರೆ, ಸಿಡಿದೇಳ್ತಾರೆ. ನಮಗೆ ಬೇಕು, ಇದರಲ್ಲಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿ ನ್ಯೂನತೆ ಬರಬಾರದು ಮತ್ತು ಕಡಿತಗೊಳಿಸಬಾರದು. ಮೊದಲು ಹೇಗಿತ್ತು, ಇನ್ನೂ ಸ್ವಲ್ಪ ಹೆಚ್ಚು ಮಾಡಿ ಹೊರತು ಕಮ್ಮಿ ಮಾಡಬೇಡಿ. ಈಗ ಎಷ್ಟೋ ಸಲ ನಾವು ಕಾರ್ಯಕ್ರಮ ಪ್ರಸಾರ ಮಾಡೋ ಅವಧಿ ಕಡಿಮೆ ಆಗಿರ್ತದೆ, ನೀವು ಹೆಚ್ಚು ಮಾಡಿ ಅಂತ ಕೇಳ್ತೀರಿ.
4: ನಿಜ ನಿಜ ನಿಜ,
3: ಅದರರ್ಥ ಏನಂದ್ರೆ ಎಲ್ಲ ನಮ್ಮ ಕೇಳುಗರು ತುಂಬಾ ಪ್ರೀತಿಯಿಂದ ಬಹಳಷ್ಟು ತಲ್ಲೀನರಾಗಿ ಆ ಕಾರ್ಯಕ್ರಮ ಜಾಸ್ತಿ ಇರಬೇಕು ಅಂತಾನೆ ಬಯಸ್ತಾರೆ.
4: ಸರ್, ಈ ಸಮಯ ನಾನು ನಮ್ಮ ಹಿರಿಯ ಉದ್ಘೋಷಕರು ಮತ್ತೆ ನಿಮ್ಮ ಅಧಿಕಾರಿ ವರ್ಗಗಳೇನಿದ್ರು, ಕೆ ಎಸ್ ನಿರ್ಮಲಾ ದೇವಿ ಮೇಡಮ್ ಅವರಿರ್ಬೋದು, ಇಂದುಬಾಯಿ ರಮೇಶ್ ಅವರಿರ್ಬೋದು, ಇಂದಿರಾ ಯೇಸುಪ್ರಿಯ ಗಜರಾಜ್ ಅಂತ ಇದ್ರು ಅವರು, ಮತ್ತೆ ನಮ್ಮ ಎಂ ಶಿವಕುಮಾರ್ ಅವರು, ಎಂ ಶಿವರಾಮ್ ಅವರು, ಆಯ್ತಾ, ಆಮೇಲೆ ಸುಮಾ ಎಂ ಎಸ್, ಆಯ್ತಾ, ಮಾಲಾ ನರಸಿಂಹಮೂರ್ತಿ, ಮೈತ್ರಿ ಜಾಗಿರ್ದಾರ್, ನಾರಾಯಣ ಭಟ್, ಆಯ್ತಾ, ರಮೇಶ್ ಕುಲಕರ್ಣಿ, ಆಮೇಲೆ ನೀಲಮ್ಮ ಎಂ ಶೆಟ್ಟಿ ಅಂತ ಒಬ್ರು ಇದ್ದಾರೆ, ಇವಾಗ ಇಲ್ಲ ಕಾಲವಾಗಿದ್ದಾರೆ ಅವರು, ಮತ್ತೆ ಈಶ್ವರ ಕಾಳೇಕರ್ ಅವರು, ಗೋಪಾಲ್ ನಾಯ್ಕ ಅವರು, ಗೋಪಾಲ್ ನಾಯ್ಕ ಅವರು ಮರೆಯೋಕೆ ಸಾಧ್ಯ ಇಲ್ಲ ಅವರು, ಆಮೇಲೆ ಸುಧಾ ಸುದರ್ಶನ್, ಸುಧಾ ರಾವ್, ಸುಮಾರು

0: ಜನ ಸರ್.
1: ವಾರ್ತೆಗಳನ್ನು ಕೇಳಿದಿರಿ, ನಾಟಕ ಕೇಳಿದಿರಿ,
0: ಆರ್ಕೆ ದಿವಾಕರ್ ಇರ್ಬೋದು, ಕೆ ಟಿ ಕೃಷ್ಣಕಾಂತ್ ಅವ್ರ ಧ್ವನಿ ಮಾತ್ರ ಕಂಚಿನ ಕಂಠ, ಆಮೇಲೆ ಕೆ ವಿ ಬಾಲಸುಬ್ರಹ್ಮಣ್ಯ ಅವ್ರು ಮುಂಬೈನ ಡೆಲ್ಲಿನಲ್ಲಿ ಅವ್ರು ನ್ಯೂಸ್ ಓದಿದ್ ಮಾಡ್ತಾ ಇದ್ರು, ನ್ಯೂಸ್ ರೀಡಿಂಗ್ ಅಲ್ಲಿ ಇದ್ರು, ವಾಚಕರಾಗಿದ್ದರು ಅನುರಾಧ ಮತ್ತು ದಂಪತಿಗಳು. ಮತ್ತೆ ಬೆಂಗಳೂರು ಬಂದ್ರು ಅವರು ಅಷ್ಟೇ, ನಾನು ಯಾವಾಗಲೂ ಕಂಚಿನ ಕಂಠ ಅಂತ ಮೆಸೇಜ್ ಮಾಡ್ತಿದ್ದೆ ಅವ್ರಿಗೆ, ಬಹಳ ಖುಷಿ ಅವ್ರಿಗೆ. ಆಯ್ತಾ,
1: ಬಹಳಷ್ಟು ಎಲ್ಲ ನಮ್ಮ ರಿಟೈರ್ಡ್ ಸ್ಟಾಫ್ ಗಳನ್ನ,
0: ಹೌದು ಸರ್, ಅವರು ಅವ್ರ ಮಾತು ಕೇಳ್ಕೊಂಡೇ ತಾನೆ ನಾವು ಬೆಳೆದಿರೋದು, ಒಳ್ಳೆ ಮಾತುಗಳನ್ನ
1: ಹೇಳಿ, ಪ್ರಸಾರ ತಜ್ಞರು ಎಲ್ಲರು, ಜಿ ಎಂ ಶಿರಟ್ಟಿ, ಆಮೇಲೆ ಕೃಷ್ಣಮೂರ್ತಿ, ಇಂತ ದೊಡ್ಡ ದೊಡ್ಡ ವ್ಯಕ್ತಿಗಳು
0: ಭೇಟಿ ಮಾಡಿದೀವಿ, ಎಲ್ಲರನ್ನು ಮಾತಾಡಿದೀವಿ.
1: ಹೌದೌದು, ನೆನಪು ಮಾಡ್ಲಿಕ್ಕೆ ಹೋದ್ರೆ ಎಲ್ಲ ನಮ್ಮ ದಿಗ್ಗಜರನ್ನ ನೆನಪಿಸಬೇಕಾಗುತ್ತೆ.
0: ಆರ್ ಕೆ ಸಿಟ್ಟಮ್ಮವರು, ಲಲಿತಾ ಸತ್ಯಮೂರ್ತಿ,
1: ಲಲಿತಾ ಸತ್ಯ,
0: ಇಂದ್ರಾಣಿ ರಾಜಶೇಖರ್ ಅವರು, ಸುಮಾರು ಜನ
1: ಸರ್ ಒಟ್ಟಾರೆ ನಮ್ಮ ಆಕಾಶವಾಣಿ ಬಳಗ ಫುಲ್ ನೆನಪಿಟ್ರಿ ನೀವು,
0: ಎಲ್ಲರೂ ನೆನಪಿದ್ದಾರೆ ಸರ್, ನೆನಪಿದ್ದಾರೆ,
1: ಬಹಳ ಸಂತೋಷ. ಎಲ್ಲರನ್ನು ಕೂಡ ನೆನಪಿಸ್ತಾರಲ್ಲ ನಮ್ಮ ನಾಗರಾಜ್ ಅವರು ಅಂತ ಹೇಳಿ.
0: ಆಮೇಲೆ ನಮ್ಮ ಎಂ ಜಿ ಶ್ರೀಹರ್ಷನ್ ಅವರು, ಮತ್ತೆ ಟಿ ವಿ ವಿದ್ಯಾಶಂಕರ್, ಪ್ರತಿ ವಾರ ಏನಾಗೋದು ಕಾರ್ಯಕ್ರಮ ಕೊಡೋರು.
1: ಬಹಳ ಸಂತೋಷ ನಿಮ್ ಜೊತೆ ಮಾತಾಡಿ, ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ, ನಮಸ್ಕಾರ.
2: ಇದುವರೆಗೂ ಕೇಳುಗರಾದ ನಾಗರಾಜ್ ಶರ್ಮಾ ಅವರೊಂದಿಗಿನ ಮಾತುಕತೆಯನ್ನ ಕೇಳ್ತಾ ಇದ್ರಿ. ಮಾತುಕತೆಯಲ್ಲಿ ಇವರೊಂದಿಗೆ ಪಾಲ್ಗೊಂಡಿದ್ದವರು ಜಾಂಪಣ್ಣ ಆಶಿಹಾಳ್.
3: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದ್ರಿ.
4: ಇನ್ನೀಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ
5: ಆಕಾಶವಾಣಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಮನದ ಭಾವಗಳ ಪೂರ್ಣದಿ ನೊರೆಯಲರಿತ ಕವಿ, ಇನಿತನುಂ ಬಿಡದೆ ರೂಪಿಸಲರಿತ ಶಿಲ್ಪಿ. ಮನದ ಭಾವಗಳ ಪೂರ್ಣದಿ ನೊರೆಯಲರಿತ ಕವಿ, ಇನಿತನುಂ ಬಿಡದೆ ರೂಪಿಸಲರಿತ ಶಿಲ್ಪಿ. ಅನುರೂಪದಿಂದ ವಾಸ್ತವಗೊಳಿಪ ಕೃತಿ ಚತುರ ಧನಿಯರಿವರೆಲ್ಲಿ ಹರೋ ಮಂಕುತಿಮ್ಮ. ಅನುರೂಪದಿಂದ ವಾಸ್ತವಗೊಳಿಪ ಕೃತಿ ಚತುರ ಧನಿಯರಿವರೆಲ್ಲಿ ಹರೋ ಮಂಕುತಿಮ್ಮ.

ಕಪ್ಪು ಶಿಲೆ ಒಂದೆಡೆ ಬಿದ್ದಿತ್ತು. ಜಕ್ಕಣ ಶಿಲ್ಪಿ ಇನ್ನೆಲ್ಲೋ ಇದ್ದ. ಜಗತ್ತಿನ ಪುಣ್ಯದಿಂದ ಇಬ್ಬರು ಒಂದೆಡೆ ಸೇರಿದರು. ಫಲ ಚನ್ನಕೇಶವ ಮೂರ್ತಿ, ಬೇಲೂರು ಚನ್ನಕೇಶವ ಮೂರ್ತಿ ನಾವು ನೋಡಲು ಒಂದು ಅಗಾಧ ಕೃತಿಯನ್ನು ನೋಡಿದೆ ಹಾಗಾಗುತ್ತೆ. ಹಾಗೆ ಸಾಹಿತ್ಯ ಮತ್ತು ಕಾವ್ಯಗಳು ಜಗತ್ತಿನ ಪುಣ್ಯಬಲದಿಂದ ಇವುಗಳ ನಿರ್ಮಾಣ. ಜೀವ

ಮನಕ್ಕೆ ಅತ್ಯಂತ ಉಪಯುಕ್ತವಾದವುಗಳು. ಹೀಗೆ ತಮ್ಮ ಮನಸ್ಸಿನಲ್ಲಿ ಮೂಡಿದನ್ನು ಕೃತಿಯಲ್ಲಿ ತೋರಿಸಬಲ್ಲವರು ಧನ್ಯರು. ಸೃಷ್ಟಿಯಲ್ಲಿ ಪ್ರಕೃತಿಯು ಆ ಕೆಲಸವನ್ನು ಮಾಡುತ್ತದೆ. ಮನುಷ್ಯರಿಗೆ ಆ ಸಾಮರ್ಥ್ಯ ಬರುವುದು ದೈವ ಕೃಪೆಯಿಂದಲೇ. ಅವರು ಬ್ರಹ್ಮದಾಟದಲ್ಲಿ ತಾವು ಸಹಕಾರಿಗಳು ಎಂದು ತಿಳಿದುಕೊಂಡಾಗಲೇ, ಅದಕ್ಕೆ ವಯಸ್ಸಿನಲ್ಲಿ ಕಡಿಮೆ ಇದ್ದು ಅದ್ಭುತ ಕಲಾ ಪ್ರತಿಭೆ ಇರುವುದನ್ನು ನೋಡಿ ಉದ್ಗಾರ ತೆಗೆಯುವುದು ಗಾಡ್ ಗಿಫ್ಟ್ ಅಂತ. ದೈವ ಕೃಪೆಯಲ್ಲದೆ ಮತ್ತೇನು? ಇನ್ನೊಂದೆಡೆ ಡಿ ವಿ ಜಿ ಹೇಳುತ್ತಾರೆ, ರಾಘವ ಕೃತಿತಾಂ ಕಣ್ಣಾರೆ ಕಾಣದಿರೆ, ತ್ಯಾಗರಾಜನ ಮುಖದೆ ಲಲಿತ ಭಾವಗಳು ರಾಗರಾಗಗಳಾಗಿ ಪರಿದು ಬರುತ್ತಿರ್ದುಪುವೆ, ವಾಗ್ಗೇಯ ಸತ್ಯವದು ಮರಳು ಮುನಿಯ. ರಾಮನ ಸುಂದರವಾದ ರೂಪವು ತನ್ನ ಮನಸ್ಸಿನಲ್ಲಿ ಮೂಡದಿದ್ದಲ್ಲಿ ತ್ಯಾಗರಾಜರ ಬಾಯಿಂದ ಮನೋಹರ ಮತ್ತು ಕೋಮಲವಾದ ಭಾವನೆಗಳು ವಿಧ ವಿಧದ ರಾಗಗಳಲ್ಲಿ ಹರಿದು ಬರಲು ಸಾಧ್ಯವಾಗುತ್ತಿತ್ತೆ. ಇದು ಕೃತಿ ರಚಿಸಿ ಹಾಡುವವನಲ್ಲಿ ಕಂಡುಬರುವ ಸತ್ಯವಾಗಿದೆ.

ಮನದ ಭಾವಿತ ಒಪ್ಪು ಉಪಕರಣ ನಮಗಿಲ್ಲ, ಎಣಿಕೆಗಳ ಪೂರೈಪ ಸಾಧನಗಳಿಲ್ಲ. ಮನದ ಭಾವಿತ ಕೊಪ್ಪು ಉಪಕರಣ ನಮಗಿಲ್ಲ, ಎಣಿಕೆಗಳ ಪೂರೈಪ ಸಾಧನಗಳಿಲ್ಲ. ಜನುಮ ಜನುಮಗಳಿಂತು ಪೇಚಾಟ ತಿಣಕಾಟ ಮುನಿವದಾರಲಿ ಪೇಳು ಮಂಕುತಿಮ್ಮ. ಜನುಮ ಜನುಮಗಳಿಂತು ಪೇಚಾಟ ತಿಣಕಾಟ ಮುನಿವದಾರಲಿ ಪೇಳು ಮಂಕುತಿಮ್ಮ.

0: ಫಾರ್ಗೆಟ್ ದ ಪಾಸ್ಟ್ ಆ್ಯಂಡ್ ಡೋಂಟ್ ವರಿ ಅಬೌಟ್ ದ ಫ್ಯೂಚರ್ ಆ್ಯಕ್ಟ್ ಸಿನ್ಸಿಯರ್ಲಿ ಇನ್ ದ ಪ್ರೆಸೆಂಟ್ ವಿಚ್ ವಿಲ್ ಬ್ರಿಂಗ್ ಬೆಸ್ಟ್ ರಿಸಲ್ಟ್ಸ್. ಭೂತಕಾಲ ಪೇಚಾಟ, ಭವಿಷ್ಯ ತಿಣಕಾಟ. ನಾವು ಭಾವಿಸುವುದು ಅಷ್ಟೇ, ಎಲ್ಲವನ್ನು ಹೊಂದಿಸುವನು ಭಗವಂತನೇ. ಅವನ ಅನುಗ್ರಹವಿಲ್ಲದೆ ಯಾವ ಕಾರ್ಯವೂ ನೆರವೇರಲಾರದು. ಮನುಷ್ಯನ ಚರಿತ್ರೆ ಇಂಥ ಆಶೆಗಳ ಮತ್ತು ನಿರಾಶೆಗಳ, ಅವನ ಸತತ ಪ್ರಯತ್ನದ ವೃತ್ತಾಂತ. ಎಲ್ಲರ ಎಲ್ಲ ಆಶೆಗಳನ್ನು ಪೂರೈಸುವ ಸಾಧನಗಳು ಇಲ್ಲ. ಅದಕ್ಕೆ ಹೇಳುತ್ತಾರೆ, ಎಲ್ಲರ ಅವಶ್ಯಕತೆಗಳನ್ನು ಪೂರೈಸಬಹುದು ಆದರೆ ಆಶೆಗಳನ್ನು ಪೂರೈಸಲಾರೆವು. ಇಲ್ಲಿ ಅವನು ಪೂರೈಸಿಕೊಳ್ಳಲಿಲ್ಲವೆಂದಾದರೆ ಅದಕ್ಕೆ ಯಾರ ಮೇಲೆ ಕೋಪಗೊಳ್ಳುವುದು? ಮನಸ್ಸು ಬುದ್ಧಿಗಳು ಅವನ ಶರೀರದಲ್ಲಿ ಹಿಂದಿನ ಸಂಸ್ಕಾರಗಳ ಅನುಸಾರವಾಗಿ ಕೆಲಸ ಮಾಡುತ್ತಿರುತ್ತವೆ. ಆ ವಿಚಾರಧಾರೆಗಳೇ ಅವನ ಚಿಂತನೆಗಳನ್ನು ಮತ್ತು ಶಾರೀರಿಕ ಕೆಲಸಗಳನ್ನು ನಿಗದಿಪಡಿಸುತ್ತವೆ ಮತ್ತು ನಿಯಂತ್ರಿಸುತ್ತವೆ. ಪೂರ್ಣ ವಿಕಾಸ ಹೊಂದಬೇಕಾದರೆ ಬಹಳಷ್ಟು ಜನ್ಮಗಳ ಸಾಧನೆಯು ಬೇಕಾಗುವುದು.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಿಶ್ವನಾಥ ನಾಕೋಡ್, ವ್ಯಾಖ್ಯಾನ ಡಾಕ್ಟರ್ HS ಘಳಿಗಿ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MM ಶಿವರಾಮ್. ಕಗ್ಗದ ಸಿರಿ.

0: ಮನೆಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ವಾರ್ತೆಗಳು ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ 5 ರಾಷ್ಟ್ರಗಳಿಗೆ ಭೇಟಿ, ನಾಳೆ ಯುಎಇಗೆ ಪ್ರಯಾಣ. ಪ್ರಧಾನಮಂತ್ರಿ ಅವರೊಂದಿಗೆ ಬ್ರಿಕ್ಸ್ ವಿದೇಶಾಂಗ ಸಚಿವರ ಮಾತುಕತೆ. ಅಮೆರಿಕ ಚೀನಾ ಅಧ್ಯಕ್ಷರ ಸಭೆ, ಹಾರ್ಮೋನ್ ಜಲಸಂಧಿ ಇಂಧನ ಸಾಗಾಟಕ್ಕೆ ಮುಕ್ತವಾಗಿರಲು ಸಹಮತ. 16 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ, ಚುನಾವಣಾ ಆಯೋಗದ ಪ್ರಕಟಣೆ. ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್, ಪಿವಿ ಸಿಂಧು ಹಾಗೂ ಸಾತ್ವಿಕ್ ಚಿರಾಗ್ ಶೆಟ್ಟಿ ಜೋಡಿ ಕ್ವಾರ್ಟರ್ ಫೈನಲ್ಸ್ಗೆ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಈ ಕುರಿತು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ಮಾಹಿತಿ ನೀಡಿದ್ದಾರೆ. ತಮ್ಮ 5 ರಾಷ್ಟ್ರಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಯುಎಇ ತಲುಪಲಿದ್ದಾರೆ. ಅಲ್ಲಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯೇದ್ ಅಲ್ ನಹ್ಯಾನ್ ಅವರೊಂದಿಗೆ ಭೇಟಿ ಮಾಡಲಿದ್ದಾರೆ ಎಂದರು. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಬಗ್ಗೆ, ವಿಶೇಷವಾಗಿ ಇಂಧನ ಸಹಕಾರದ ಬಗ್ಗೆ ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಇಂದು ಬ್ರಿಕ್ಸ್ ವಿದೇಶಾಂಗ ಸಚಿವರೊಂದಿಗೆ ಸಭೆ ನಡೆಸಿದರು. ರಷ್ಯಾದ ಸರ್ಗೆ ಲ್ಯಾಬ್ಸ್ ರೌ, ಇರಾನಿನ ಅಬ್ಬಾಸ್ ಅಗರ್ಚಿ, ದಕ್ಷಿಣ ಆಫ್ರಿಕಾದ ರೊನಾಲ್ಡ್ ಲೆಮೆಲಾ ಹಾಗೂ ಬ್ರೆಜಿಲ್ನ ಮೌರೋ ವಿಯೇರಾ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಸಮಾಲೋಚಿಸಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರುಗಳ ಸಮಾವೇಶದ ಹಿನ್ನೆಲೆಯಲ್ಲಿ ಈ ಸಭೆ ನಡೆಯಿತು. ಇದಕ್ಕೂ ಮುನ್ನ ವಿದೇಶಾಂಗ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಬ್ರಿಕ್ಸ್ ಸಭೆಯಲ್ಲಿ ಮಾತನಾಡಿ, ಜಾಗತಿಕ ಪರಿಸ್ಥಿತಿಯಲ್ಲಿ ಶಾಂತಿ ಹಾಗೂ ಸುಭದ್ರತೆ ಬಹುಮುಖ್ಯವಾಗಿದೆ. ಇತ್ತೀಚಿನ ಸಂಘರ್ಷಗಳು, ಮಾತುಕತೆ ಹಾಗೂ ರಾಜತಾಂತ್ರಿಕ ನಿರ್ವಹಣೆಯೇ ಅತ್ಯುತ್ತಮ ಪರಿಹಾರ ಎಂಬುದನ್ನು ಒತ್ತಿ ಹೇಳಿವೆ ಎಂದರು. ಭಯೋತ್ಪಾದನೆ ವಿರುದ್ದದ ಹೋರಾಟದಲ್ಲಿ ಸಂಘಟಿತ ಸಹಕಾರ ಅಗತ್ಯ ಎಂದು ಹೇಳಿದ ಡಾ ಎಸ್ ಜೈಶಂಕರ್, ಪ್ರಸ್ತುತ ಸಂಘರ್ಷ ಹಾಗೂ ಆರ್ಥಿಕ ಅನಿಶ್ಚಿತತೆ ನಡುವೆ ಬ್ರಿಕ್ಸ್ ರಚನಾತ್ಮಕ ಪಾತ್ರ ವಹಿಸಬಲ್ಲದು ಎಂದರು.
1: We meet at a time of considerable flux in international relations, ongoing conflicts, economic uncertainties, and challenges in trade and technology and climate are shaping the global landscape. There is a growing expectation, particularly from emerging markets and developing countries, that BRICS will play a constructive and stabilizing role. In this background, our discussions today are an opportunity to reflect on global and regional developments and to consider practical ways to strengthen our cooperation.
0: ಬ್ರಿಕ್ಸ್ ಸಮಾವೇಶ ನಾಳೆಯೂ ಮುಂದುವರಿಯಲಿದ್ದು, ಸಹಕಾರ ಮತ್ತು ಸುಸ್ಥಿರ ಅಭಿವೃದ್ಧಿ ಕುರಿತಾಗಿ ಅಧಿವೇಶನಗಳು ನಡೆಯಲಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಚೀನಾ ಅಧ್ಯಕ್ಷ ಸಿ ಜಿನ್ಪಿಂಗ್ ಬೀಜಿಂಗ್ನಲ್ಲಿಂದು ಮಹತ್ವದ ಸಭೆ ನಡೆಸಿದರು. ವ್ಯಾಪಾರ, ತಂತ್ರಜ್ಞಾನ ಮತ್ತು ಪ್ರಾದೇಶಿಕ ಭದ್ರತೆ ಕುರಿತ ಸಂಘರ್ಷಯುತ ಬಿಗು ಪರಿಸ್ಥಿತಿ ನಡುವೆಯೂ ಉಭಯ ಧುರೀಣರು ಸಹಕಾರದ ಅಗತ್ಯವನ್ನು ಪ್ರತಿಪಾದಿಸಿದರು. ಟ್ರಂಪ್ ಅವರು ತಮ್ಮ 2ನೇ ಅಧಿಕಾರದ ಅವಧಿಯಲ್ಲಿ ಚೀನಾಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಹಾರ್ಮೋನ್ ಜಲಸಂಧಿ ಸುಗಮ ಇಂಧನ ಸಾಗಾಟಕ್ಕೆ ಬೆಂಬಲವಾಗುವ ರೀತಿಯಲ್ಲಿಯೇ ಮುಕ್ತವಾಗಿಯೇ ಇರಬೇಕು ಎಂದು ಸಭೆಯಲ್ಲಿ ಸಹಮತಕ್ಕೆ ಬರಲಾಯಿತು. ಅಧ್ಯಕ್ಷ ಟ್ರಂಪ್ ಚೀನಾ ಅಧ್ಯಕ್ಷ ಕ್ಸಿ ಜೊತೆ ಉತ್ತಮ ಮಾತುಕತೆ ನಡೆಸಿದರು ಎಂದು ಶ್ವೇತಭವನದ ಮೂಲಗಳು ತಿಳಿಸಿವೆ. ಸಭೆಯ ನಂತರ ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿದ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ಚೀನಾ ಅಮೆರಿಕ ಪ್ರತಿಸ್ಪರ್ಧಿಗಳಾಗದೆ ಸಹಭಾಗಿತ್ವದಲ್ಲಿ ಮುಂದುವರಿಯಬೇಕೆನ್ನುವ ಬಗ್ಗೆ ಸಭೆಯಲ್ಲಿ ಪ್ರತಿಪಾದಿಸಲಾಯಿತು ಎಂದರು. ಉಭಯ ದೇಶಗಳ ನಡುವೆ ಭಿನ್ನಾಭಿಪ್ರಾಯಕ್ಕಿಂತ ಪರಸ್ಪರ ಹಿತಾಸಕ್ತಿಯ ವಿಚಾರಗಳೇ ಹೆಚ್ಚಿವೆ ಎಂದು ಹೇಳಿದ ಚೀನಾ ಅಧ್ಯಕ್ಷರು, ಈ ನಿಟ್ಟಿನಲ್ಲಿ ದ್ವಿಪಕ್ಷೀಯ ಸಂಬಂಧದಲ್ಲಿ ಹೊಸ ಅಧ್ಯಾಯ ತೆರೆಯಲು ಕರೆ ನೀಡಿದರು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಸಕಾರಾತ್ಮಕ ನಿಲುವು ವ್ಯಕ್ತಪಡಿಸಿ, ಅಮೆರಿಕ ಚೀನಾ ಸಂಬಂಧಗಳು ಹಿಂದೆಂದಿಗಿಂತ ಉತ್ತಮವಾಗಲಿದೆ ಎಂದರು. ಅಮೆರಿಕದ ಪ್ರಮುಖ ವ್ಯಾಪಾರ ಕಂಪನಿಗಳು ಹಾಗೂ ತಂತ್ರಜ್ಞಾನ ಕಂಪನಿಗಳು ತಮ್ಮ ನಿಯೋಗದಲ್ಲಿ ಇರುವುದನ್ನು ಉಲ್ಲೇಖಿಸಿದ ಟ್ರಂಪ್, ಚೀನಾದಲ್ಲಿ ವ್ಯಾಪಾರ ಮತ್ತು ಬಂಡವಾಳ ಹೂಡಿಕೆ ವಿಸ್ತರಿಸಲು ಅಮೆರಿಕ ಉತ್ಸುಕವಾಗಿದೆ ಎಂದರು. ರಾಷ್ಟೀಯ ವಿಕೋಪ ಪ್ರಕ್ರಿಯಾ ಪಡೆ ಎನ್ಡಿಆರ್ಎಫ್ ಸಂಕಷ್ಟದ ಸಂದರ್ಭಗಳಲ್ಲಿ ಜನರ ನೆರವಿಗೆ ಧಾವಿಸುತ್ತಿದ್ದು ಜನಾನುರಾಗಿಯಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ಗಾಜಿಯಾಬಾದ್ನಲ್ಲಿಂದು ನಡೆದ ಎನ್ಡಿಆರ್ಎಫ್ ರಾಷ್ಟಪತಿಗಳ ವರ್ಣ ಪ್ರಶಸ್ತಿ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ್ದರು. ಎನ್ಡಿಆರ್ಎಫ್ ಕಳೆದ 20 ವರ್ಷಗಳಲ್ಲಿ ಪ್ರಕೃತಿ ವಿಕೋಪ ಹಾಗೂ ಸಂಕಷ್ಟದ ಸಂದರ್ಭಗಳಲ್ಲಿ ಜನರ ಸಹಾಯಕ್ಕೆ ಬರುತ್ತಿದ್ದು ರಾಜ್ಯ ಹಾಗೂ ಪಂಚಾಯತ್ ಮಟ್ಟದಲ್ಲೂ ಸೇವೆ ಸಲ್ಲಿಸುತ್ತಿದೆ. ಈ ಕಾರ್ಯದಲ್ಲಿ ಎನ್ಸಿಸಿ, ಎನ್ಎಸ್ಎಸ್, ಸಾವಿರಾರು ಸಂಖ್ಯೆಯ ಆಪದ್ ಮಿತ್ರರ ಸೇವೆ ಬಳಸಲಾಗುತ್ತಿದೆ ಎಂದರು.

0: ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ವಿಕೋಪ ತಡೆ ಮೂಲ ಸೌಕರ್ಯ ಕ್ಷೇತ್ರದಲ್ಲಿ ಮುಂದಾಳತ್ವ ವಹಿಸಿದೆ. ವಿಕೋಪ ನಿರ್ವಹಣಾ ವಲಯದಲ್ಲಿ ಭಾರತ ನಿಸ್ಸಂಶಯವಾಗಿ ಜಾಗತಿಕ ನಾಯಕತ್ವ ಸ್ಥಾನದಲ್ಲಿದೆ ಎಂದು ಗೃಹ ಸಚಿವ ಅಮಿತ್ ಶಾ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚುನಾವಣಾ ಆಯೋಗ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆ SIR ನಡೆಸುವುದಾಗಿ ಪ್ರಕಟಿಸಿದೆ. ಪ್ರಸ್ತುತ ನಡೆಯುತ್ತಿರುವ ಮನೆ ಪಟ್ಟಿ ಜನಗಣತಿ ಗಮನದಲ್ಲಿ ಇಟ್ಟುಕೊಂಡು 3ನೇ ಹಂತದ ಮತಪಟ್ಟಿ ವಿಶೇಷ ಪರಿಷ್ಕರಣೆ ನಿಗದಿಪಡಿಸಲಾಗಿದೆ ಎಂದು ಆಯೋಗ ತಿಳಿಸಿದೆ. ಕರ್ನಾಟಕ, ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ಹರಿಯಾಣ, ಜಾರ್ಖಂಡ್, ಮಹಾರಾಷ್ಟ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಪಂಜಾಬ್, ಸಿಕ್ಕಿಂ, ತ್ರಿಪುರ, ತೆಲಂಗಾಣ ಮತ್ತು ಉತ್ತರಾಖಂಡ್ಗಳಲ್ಲಿ ಮತಪಟ್ಟಿ ಪರಿಷ್ಕರಣೆ ನಡೆಯಲಿದೆ. ಇದಲ್ಲದೆ ದೆಹಲಿ, ಚಂಡೀಗಢ, ದಾದ್ರಾ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದೀವ್ ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಮತಪಟ್ಟಿ ಪರಿಷ್ಕರಣೆ ನಿಗದಿಯಾಗಿದೆ. ಭಾರತೀಯ ಸೇನಾಪಡೆ ಮತ್ತು ನೌಕಾಪಡೆ ಅಂತರ್ ಸೇವಾ ಸಹಕಾರ ಬಲವರ್ಧನೆಗಾಗಿ ಇಂದು ಒಪ್ಪಂದವೊಂದಕ್ಕೆ ಸಹಿ ಹಾಕಿದೆ. ಸೇನಾಪಡೆಯ ಪರವಾಗಿ ಲೆಫ್ಟಿನೆಂಟ್ ಜನರಲ್ PVS ಕೌಶಿಕ್ ಅಡ್ಜೆಂಟ್ ಜನರಲ್ ಹಾಗೂ ನೌಕಾಪಡೆಯ ಪರವಾಗಿ ಸಿಬ್ಬಂದಿ ಮುಖ್ಯಸ್ಥ ವೈಸ್ ಅಡ್ಮಿರಲ್ ಗುರುಚರಣ್ ಸಿಂಗ್ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದರು. ಅಂತರ ಸೇವಾ ಸಹಕಾರದ ಸಂಸ್ಥೀಕರಣ ಕಾರ್ಯಾಚರಣೆಗಳಲ್ಲಿ ಸಹಯೋಗ ಬಲವರ್ಧನೆ ಹಾಗೂ ಆಂತರಿಕ ವಿನ್ಯಾಸ ವಿಚಾರದಲ್ಲಿ ಸಮನ್ವಯತೆ ಮೊದಲಾದ ವಿಚಾರಗಳನ್ನು ಈ ಒಪ್ಪಂದ ಒಳಗೊಂಡಿದೆ. ಭಾರತದ ಸಗಟು ಬೆಲೆ ಸೂಚ್ಯಂಕ ಏಪ್ರಿಲ್ ತಿಂಗಳಲ್ಲಿ ಕಳೆದ 42 ತಿಂಗಳಲ್ಲೇ ಅತ್ಯಧಿಕ ಎನಿಸಿದ ಶೇಕಡಾ 8.3 ಪ್ರಮಾಣ ತಲುಪಿದೆ. ಮಾರ್ಚ್ ತಿಂಗಳಲ್ಲಿ ಇದು ಶೇಕಡಾ 3.88. ಖನಿಜ ತೈಲ ಬೆಲೆಯಲ್ಲಿನ ಹೆಚ್ಚಳ, ಕಚ್ಚಾ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಮೂಲ ಲೋಹಗಳು, ತಯಾರಿಕಾ ಉತ್ಪನ್ನಗಳು ಹಾಗೂ ಆಹಾರೇತರ ವಸ್ತುಗಳ ಬೆಲೆ ಹೆಚ್ಚಳ ಸೂಚ್ಯಂಕ ಏರಿಕೆಗೆ ಕಾರಣವಾಗಿದೆ ಎಂದು ವಾಣಿಜ್ಯೋದ್ಯಮ ಸಚಿವಾಲಯ ಬಿಡುಗಡೆ ಮಾಡಿದ ದತ್ತಾಂಶಗಳಿಂದ ವ್ಯಕ್ತವಾಗಿದೆ. ಒಮನ್ನ ಕರಾವಳಿಯಲ್ಲಿ ಭಾರತೀಯ ಧ್ವಜದ ನೌಕೆ ಮೇಲೆ ನಿನ್ನೆ ನಡೆದ ದಾಳಿ ಬಗ್ಗೆ ಭಾರತ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಇದು ಸಹಿಸಿಕೊಳ್ಳಲಾಗದ ವಿಚಾರವಾಗಿದೆ ಎಂದು ವಿದೇಶಾಂಗ ವ್ಯವಹಾರ ಸಚಿವಾಲಯ ವಕ್ತಾರ ರಣದೀಪ್ ಜೈಸ್ವಾಲ್ ತಿಳಿಸಿದ್ದಾರೆ. ವಾಣಿಜ್ಯ ಹಾಗೂ ನಾಗರಿಕ ನೌಕೆಗಳನ್ನು ಗುರಿಯಾಗಿಸಿಕೊಳ್ಳಲಾಗುತ್ತಿದೆ ಎಂದು ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ನಿನ್ನೆಯ ದಾಳಿಯಲ್ಲಿ ಭಾರತೀಯ ನೌಕೆಯಲ್ಲಿದ್ದ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಎಂದು ತಿಳಿಸಿರುವ ಜೈಸ್ವಾಲ್ ಅವರನ್ನು ರಕ್ಷಿಸಿರುವುದಕ್ಕಾಗಿ ಒಮನ್ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಎರಡು ಬಾರಿ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಹಾಗೂ ಭಾರತದ ಅಗ್ರ ಶ್ರೇಯಾಂಕದ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಪಂದ್ಯದಲ್ಲಿ ವಿಶ್ವದ 12ನೇ ಶ್ರೇಯಾಂಕದ ಪಿವಿ ಸಿಂಧು ಡೆನ್ಮಾರ್ಕ್ನ ಅಮಲಿ ಶುಲ್ಜಾ ಅವರನ್ನು 21-13, 21-15 ಅಂತರದಿಂದ ಪರಾಭವಗೊಳಿಸಿದರು. ಪಿವಿ ಸಿಂಧು ಕ್ವಾರ್ಟರ್ ಫೈನಲ್ಸ್ನಲ್ಲಿ ವಿಶ್ವದ ಹಾಲಿ ಚಾಂಪಿಯನ್ ಜಪಾನಿನ ಅಕಾನೆ ಯಮಕುಚಿ ಅವರನ್ನು ಎದುರಿಸಲಿದ್ದಾರೆ. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ 5 ರಾಷ್ಟಗಳಿಗೆ ಭೇಟಿ, ನಾಳೆ ಯುಎಇಗೆ ಪ್ರಯಾಣ. ಪ್ರಧಾನಮಂತ್ರಿ ಅವರೊಂದಿಗೆ ಬ್ರಿಕ್ಸ್ ವಿದೇಶಾಂಗ ಸಚಿವರ ಮಾತುಕತೆ. ಅಮೆರಿಕ ಚೀನಾ ಅಧ್ಯಕ್ಷರ ಸಭೆ, ಹಾರ್ಮೋಜ್ ಜಲಸಂಧಿ ಇಂಧನ ಸಾಗಾಟಕ್ಕೆ ಮುಕ್ತವಾಗಿರಲು ಸಹಮತ. 16 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ, ಚುನಾವಣಾ ಆಯೋಗದ ಪ್ರಕಟಣೆ. ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಪಿವಿ ಸಿಂಧು ಹಾಗೂ ಸಾತ್ವಿಕ್ ಚಿರಾಗ್ ಶೆಟ್ಟಿ ಜೋಡಿ ಕ್ವಾರ್ಟರ್ ಫೈನಲ್ಸ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.

ಸೇಫ್ ಡ್ರೈವ್ ಗಾನ ಭಜನ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಒಂದೆರಡು ಚಿತ್ರಗೀತೆಗಳು ಪ್ರಸಾರ ಆಗುತ್ತೆ. ಅದಕ್ಕೂ ಮುನ್ನ ಸಾಕಷ್ಟು ಗೆಳೆಯರು ಸಂದೇಶಗಳನ್ನು ಕಳಿಸಿದ್ದಾರೆ, ಹಾಗೇ ಹೇಳ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮಗಳು ಹಾಡುಗಳು ಇಷ್ಟ ಆಗ್ತಿದೆ ಅಂತ. ಇನ್ನು ಕೆಲವರು ಇವತ್ತು ಪ್ರಸಾರವಾದಂತಹ ಗೀತೆಗಳು ಜೊತೆಗೆ ಕಗ್ಗದ ಸಿರಿ ಆಕಾಶ ಬುಟ್ಟಿ ಕಾರ್ಯಕ್ರಮಗಳು ನಮಗೆ ಇಷ್ಟ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಗೆಳೆಯರೊಬ್ಬರು ಸಲ್ಯೂಟು ನಾಗರಾಜ್ ಶರ್ಮಾ ಅಂತ ಹೇಳಿ ಅವರ ಹ್ಯಾಪಿ ಲಿಸ್ನಿಂಗ್ ರೇಡಿಯೋ ಲಿಸ್ನಿಂಗ್ ಕೆಪಾಸಿಟಿ ತುಂಬ ಖುಷಿಯಾಗುತ್ತೆ, ಐ ಸಲ್ಯೂಟ್ ಹೆಮ್ ಫಾರ್ ಹಿಸ್ ಹಾಬಿ ಅಂತ ಚೆನ್ನಪ್ಪ ಜೆ ಪಿ ನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆಯೇ ನಮಸ್ಕಾರ ವಿ ಬಿ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ಹಾಡುಗಳು ನಿರೂಪಣೆ ನಿಲಯಕ್ಕೆ ಧನ್ಯವಾದಗಳು, ನಿರೂಪಕರಿಗೆ ಧನ್ಯವಾದಗಳು ಅಂತ ಅನಿತಾ ಗುರುಪ್ರಸಾದ್ ಮೈಸೂರಿನಿಂದ. ಹಾಗೆಯೇ ಕಾರ್ಯಕ್ರಮ ಹಾಡುಗಳು ಸಂಜೆಯಿಂದ ಕೇಳ್ತಾ ಇದ್ದೀನಿ ಅಂತ ಅರುಣಾ ಮೈತ್ರಿ ಅವರು ಜೆ ಸಿ ನಗರ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜಿ ಎಸ್ ಚಂದನಾ ಅವರು ನಮಗೆ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮ ಹಾಡುಗಳು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸಂದೇಶ ಕಳಿಸಿರುವ ಎಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಮುಂದಿನ ಗೀತೆಗೆ ಹೋಗೋಣ. ಪೊಗರು ಚಿತ್ರದ ಗೀತೆ, ಅನಿರುದ್ಧ ಶಾಸ್ತ್ರಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ.

ಪ್ರೀತಿ ಇದ್ ಕಡೆ ಸ್ವರ್ಗ ಖಂಡಿತ ನೆಲೆಸಿರುತ್ತೆ ಅಂತ ಸಾಲುಗಳು ಹೇಳ್ತಾ ಇತ್ತು. ಲವ್ ಯು ರಚ್ಚು ಚಿತ್ರದ ಗೀತೆ ಸಿದ್ ಶ್ರೀರಾಮ್ ಮತ್ತು ಸುಪ್ರಿಯಾ ರಾಮ್ ಅವರ ಧ್ವನಿಯಲ್ಲಿ. ನಾಗಾರ್ಜುನ್ ಶರ್ಮಾ ಅವರು ಬರೆದಂತಹ ಗೀತೆಗೆ ಮಣಿಕಾಂತ್ ಕದ್ರಿ ಅವರ ಸಂಗೀತ ಇತ್ತು. ಈ ಗೀತೆಯೊಂದಿಗೆ ಇವತ್ತಿನ ಸೇಫ್ ಡ್ರೈವ್ ಗಾನ ಬಜಾನ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಮುಖ್ಯವಾಗಿದೆ. ಜಾಗತಿಕ ಇತ್ತೀಚಿನ ಸಂಘರ್ಷಗಳು, ಮಾತುಕತೆ ಹಾಗೂ ರಾಜತಾಂತ್ರಿಕ ನಿರ್ವಹಣೆಯೇ ಅತ್ಯುತ್ತಮ ಪರಿಹಾರ ಎಂಬುದನ್ನು ಒತ್ತಿ ಹೇಳುತ್ತಿವೆ ಎಂದು ವಿದೇಶಾಂಗ ಖಾತೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಬ್ರಿಕ್ಸ್ ಸಮಾವೇಶದಲ್ಲಿ ತಿಳಿಸಿದ್ದಾರೆ. ಚುನಾವಣಾ ಆಯೋಗ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ನಡೆಸುವುದಾಗಿ ಪ್ರಕಟಿಸಿದೆ. ಪ್ರಸ್ತುತ ನಡೆಯುತ್ತಿರುವ ಮನೆಪಟ್ಟಿ ಜನಗಣತಿ ಮನದಲ್ಲಿಟ್ಟುಕೊಂಡು 3ನೇ ಹಂತದ ಮತಪಟ್ಟಿ ವಿಶೇಷ ಪರಿಷ್ಕರಣೆ ನಿಗದಿಪಡಿಸಲಾಗಿದೆ ಎಂದು ಆಯೋಗ ತಿಳಿಸಿದೆ. ಕೇರಳ ರಾಜ್ಯದ ನೂತನ ಮುಖ್ಯಮಂತ್ರಿ ಸ್ಥಾನಕ್ಕೆ ಹಿರಿಯ ಕಾಂಗ್ರೆಸ್ ಧುರೀಣ ವಿಡಿ ಸತೀಶನ್ ಹೆಸರನ್ನು ಪ್ರಕಟಿಸಲಾಗಿದೆ. ದೆಹಲಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ನ ಹಿರಿಯ ಧುರೀಣ ಅಜಯ್ ಮಖೇನ್, ಮುಖುಲ್ ವಾಸ್ನಿಕ್ ಮತ್ತು ದೀಪಾ ದಾಸ್ ಮುನ್ಷಿ ಸತೀಶನ್ ಹೆಸರನ್ನು ಪ್ರಕಟಿಸಿದರು. ಮೈಸೂರು ನಗರದ ಅಭಿವೃದ್ದಿ ಕಾಮಗಾರಿಗಳು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸುವ ಜೊತೆಗೆ ಗುಣಮಟ್ಟದಿಂದ ಕೂಡಿರಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ನಗರದಲ್ಲಿ 50 ಕಿಲೋಮೀಟರ್ ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಮಾಡಲಾಗುತ್ತಿದ್ದು ಇಂತಹ ರಸ್ತೆಗಳು ಸುಮಾರು 30 ವರ್ಷಗಳ ಕಾಲ ಸಂಚಾರ ಯೋಗ್ಯವಾಗಿರಲಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡುನಹಳ್ಳಿಯ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಸಮತೋಲಿತ ರಸಗೊಬ್ಬರಗಳ ಬಳಕೆ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ದೊಡ್ಡಬಳ್ಳಾಪುರ ತಾಲೂಕಿನ ಹಾದ್ರಿಪುರ ಗ್ರಾಮದಲ್ಲಿ ಇಂದು ಆಯೋಜಿಸಲಾಗಿತ್ತು. ಧರ್ಮಶಾಲಾದ ಹಿಮಾಚಲ ಪ್ರದೇಶದ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ 6.1 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 57 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಪ್ರಸಕ್ತ ಜಾಗತಿಕ ಪರಿಸ್ಥಿತಿಯಲ್ಲಿ ಶಾಂತಿ ಹಾಗೂ ಸುಭದ್ರತೆ ಬಹುಮುಖ್ಯ.

ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 8:04. ಇನ್ನೀಗ ಕೇಳಿ ಕಾರ್ಯಕ್ರಮ ನಮ್ಮ ಆಯ್ಕೆ, ಆಜೇಸ್ ಚಾಯ್ಸ್. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗುತ್ತಿರುವ ಧ್ವನಿ ಸುನಿಲ್ ರುದ್ರಮೂರ್ತಿ. ನನ್ನ ಆಯ್ಕೆ ಅಂದರೆ ಸಾಕಷ್ಟು ಗೀತೆಗಳು ನೆನಪಿಗೆ ಒಮ್ಮೆಲೆ ಬರುತ್ತೆ. ಕೆಲವು ಬಾರಿ ಯಾವುದಾದ್ರೂ ಒಂದು ಗೀತೆ ಹೇಳು ಅಂದರೆ ಎಲ್ಲರ ರೀತಿ ತುಂಬ ಗೊಂದಲ ಆಗುತ್ತೆ, ಕಷ್ಟ ಆಗುತ್ತೆ. ಆದರೆ ನೂರಾರು ಸಾವಿರಾರು ಗೀತೆಗಳ ಒಂದು ಭಂಡಾರದಿಂದ ಒಂದೆರಡು ಗೀತೆಗಳನ್ನು ತೆಗೆದು ಪ್ರಸಾರ ಮಾಡಬೇಕು, ಅಥವಾ ಒಂದು 10 ಗೀತೆಯನ್ನು 1 ಗಂಟೆಗಳ ಕಾಲಾವಕಾಶದಲ್ಲಿ ಪ್ರಸಾರ ಮಾಡಬೇಕು ಅಂದರೆ ತುಂಬ ಕಷ್ಟದ ವಿಷಯ. ಆದರೂ ಯಾವುದೇ ಗೀತೆಗೆ ತುಂಬ ಜೀವ ತುಂಬಬೇಕು ಅಂದರೆ ಸಾಲುಗಳು ಬಹಳ ಚೆನ್ನಾಗಿರಬೇಕಾಗತ್ತೆ. ಅಂದರೆ ಒಂದು ಮನೆಗೆ ಬೇಸ್ಮೆಂಟ್ ಎಷ್ಟು ಮುಖ್ಯನೋ, ಪಾಯ ತಳಹದಿ ಎಷ್ಟು ಮುಖ್ಯನೋ, ಆ ಗೀತೆಯ ಸಾಲುಗಳು ಬರಹಗಾರರಿಂದ ಮೂಡಿ ಬಂದಿರುತ್ತೆ. ಅದಾದ ನಂತರ ಅದಕ್ಕೆ ಜೀವ ತುಂಬೋದು ಹಾಡುಗಾರರು ಮತ್ತು ಸಂಗೀತ ನಿರ್ದೇಶಕರು. ಆ ನಂತರ ಅದು ತೆರೆಯ ಮೇಲೆ ಬರಬೇಕಾದ್ರೆ ಚಿತ್ರೀಕರಣ ಆಗುತ್ತೆ, ಶೂಟಿಂಗಲ್ಲಿ ಇನ್ನಷ್ಟು ಮತ್ತಷ್ಟು ಅಡಿಷನ್ ಮತ್ತು ಡಿಲಿಷನ್ಗಳು ಆಗ್ತಾ ಇರುತ್ತೆ. ಇವೆರಡರ ಮಧ್ಯೆ ಬರಹಗಾರ ಬಹಳ ಮುಖ್ಯ ಅಂತ ನನ್ನ ಭಾವನೆ. ಅಂತಹ ನೂರಾರು ಗೀತೆಗಳಲ್ಲಿ ಒಂದಿಷ್ಟು ಗೀತೆಗಳ ಪಟ್ಟಿ ಈ ದಿನ ನಿಮಗಾಗಿ ಸಿದ್ಧವಿದೆ ಅಂತ ಹೇಳ್ತಾ, ಹಯಗ್ರೀವ ಚಿತ್ರದ ಗೀತೆ ಮೊದಲಿಗೆ ಪ್ರಸಾರ ಆಗ್ತಾ ಇದೆ, ಸಂಜಿತ್ ಹೆಗಡೆ ಮತ್ತು ಲಹರಿ ಮಹೇಶ್ ಅವರ ಧ್ವನಿಯಲ್ಲಿ. ಯೋಗರಾಜ್ ಭಟ್ ಅವರು ಬರೆದಂತಹ ಗೀತೆಗೆ ಜೂತಾ ಸ್ಯಾಂಡಿ ಅವರ ಸಂಗೀತ ನಿರ್ದೇಶನ.

ಟಾಮ್ ಅಂಡ್ ಜೆರಿ ಚಿತ್ರದ ಗೀತೆ ಶ್ವೇತಾ ಮೋಹನ್ ಅವರ ಧ್ವನಿಯಲ್ಲಿ ಇದುವರೆಗೆ ನೀವು ಕೇಳಿದ್ರಿ. ಮ್ಯಾಥ್ಯೂಸ್ ಮನು ಅವರ ಸಂಗೀತ ನಿರ್ದೇಶನ, ರಚನಾ ಅವರ ಸಾಹಿತ್ಯ ಈ ಗೀತೆಗೆ ಇತ್ತು. ಇದಕ್ಕೂ ಮುನ್ನ ಕಲ್ಟ್ ಚಿತ್ರದ ಗೀತೆಯನ್ನು ನೀವು ಕೇಳಿದ್ರಿ. ಇನ್ನು ನಮ್ಮ ಆಯ್ಕೆ ಆರ್ ಜೆಸ್ ಚಾಯ್ಸ್ ಕಾರ್ಯಕ್ರಮ ಈ ಸಮಯ ಕೇಳ್ತಾ ಇದ್ದೀರಾ. ಮುಂದಿನ ಗೀತೆಗೆ ಧ್ವನಿಯಾಗಿದ್ದಾರೆ ಅದಿತಿ ಸಾಗರ್ ಮತ್ತು ಸಂಗಡಿಗರು. ಕೆ ಕಲ್ಯಾಣ್ ಅವರು ಬರೆದಂತಹ ಗೀತೆಗೆ ವಾಸು ದೀಕ್ಷಿತ್ ಅವರ ಸಂಗೀತ ನಿರ್ದೇಶನ ಇದೆ. ಚಿತ್ರದ ಹೆಸರು ಪುಕ್ಸೆಟ್ಟೆ ಲೈಫು ಪುರುಸೊತ್ತೇ ಇಲ್ಲ ಅಂತ.

ಪ್ರೇಮಕ್ಕೆ ಕಣ್ಣಿಲ್ಲ ಅಂದವರು ಯಾರು ಅಂತ ಪ್ರಶ್ನೆಯನ್ನ ನಮ್ಮ ಮುಂದೆ ಇಟ್ಟು ಸಾಹಿತ್ಯದ ಕೊನೆ ಮಾಡ್ತಾ ಇದ್ದಾರೆ. ಸಖತ್ ಚಿತ್ರದ ಗೀತೆ ಜಯಂತ್ ಕಾಯ್ಕಿಣಿ ಅವರ ಬರವಣಿಗೆ ಇತ್ತು. ಜುದಾ ಸ್ಯಾಂಡಿ ಅವರ ಸಂಗೀತ ನಿರ್ದೇಶನಕ್ಕೆ ಧ್ವನಿಯಾದ ಕಂಠಸಿರಿಗಳು ಪಂಚಮ್ ಜೀವ ಮತ್ತು ಶ್ರೇಯಾ ಅಯ್ಯರ್ ಅವರು. ನಮ್ಮ ಆಯ್ಕೆ ಕಾರ್ಯಕ್ರಮದ ಮುಂದಿನ ಗೀತೆಗೆ ಧ್ವನಿಯಾಗಿದ್ದಾರೆ ಕಾರ್ತಿಕ್ ಅವರು ಮತ್ತು ಸಂಗಡಿಗರು. ಸಂತು ಬರೆದಂತಹ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ. ಚಿತ್ರ ಅಲೆಮಾರಿ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

8:37:39 ಈ ಸಮಯದಲ್ಲಿ ನಮ್ಮ ಚಾಯ್ಸ್ ಆರ್ಜೆಸ್ ಚಾಯ್ಸ್ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇನ್ನು ಮುಂದಿನ ಗೀತೆಗೆ ಹಲವಾರು ಗಾಯಕರು ಧ್ವನಿಯಾಗಿದ್ದಾರೆ. ವ್ಯಾಸರಾಜ್ ಸೋಸ್ಲೆ, ಸಂತೋಷ್ ವೆಂಕಿ, ಅನಿರುದ್ಧ ಶಾಸ್ತ್ರಿ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ರಾಬರ್ಟ್ ಚಿತ್ರದ ಗೀತೆ ಇದು. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಂತಹ ಗೀತೆಗೆ ಅರ್ಜುನ್ ಜುನಿಯಾ ಅವರ ಸಂಗೀತ.

ಹೌದಲ್ವ ಸ್ನೇಹಿತರೆ, ದೇವರು ಸಿಕ್ಕರೆ ಎಲ್ಲವನ್ನು ಕೇಳಬೇಕು, ನೀನೇ ತಾನೇ ನೆನಪಾಗೋದು, ನೀನೇ ನಮ್ಮ ಸೂತ್ರಧಾರಿ ನಾವು ಸೋತಾಗ. ಕಂಬ್ಳಿಹುಳ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ಸಿದ್ಧಾರ್ಥ ಬೆಲ್ಮನ್ನು ಅವರ ಧ್ವನಿಯಲ್ಲಿ. ರವಿ ಧನ್ಯನ್ ಅವರು ಬರೆದಂಥ ಗೀತೆಗೆ

ಪ್ರಸಾದ್ ಅವರ ಸಂಗೀತ ನಿರ್ದೇಶನ ಇತ್ತು. ಇವತ್ತಿನ ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಇದ್ದೇವೆ, ಎರಡು ಹಾಡಿಗೆ ಅವಕಾಶ ಇದೆ. ಭಾವತೀರ ಯಾನ ಚಿತ್ರದ ಗೀತೆ ಐಶ್ವರ್ಯ ರಂಗರಾಜನ್ ಮತ್ತು ಕಾರ್ತಿಕ್ ಅವರ ಧ್ವನಿಯಲ್ಲಿ, ಭಾನುಪ್ರಕಾಶ್ ಜೋಯಿಶ್ ಅವರು ಬರೆದಂತಹ ಗೀತೆಗೆ ಮಯೂರ್ ಅವರ ಸಂಗೀತ ನಿರ್ದೇಶನ.

ಇವತ್ತಿನ ನಮ್ಮ ಆಯ್ಕೆ ಕಾರ್ಯಕ್ರಮದ ಮುಂದಿನ ಹಾಗೂ ಕೊನೆಯ ಗೀತೆ ಇದು. ನಂದ ಲವ್ಸ್ ನಂದಿತ ಚಿತ್ರದ ಗೀತೆ, ಹೇಮಂತ್ ಮತ್ತು ಸಂಗಡಿಗರು ಹಾಡಿದ್ದಾರೆ. ತಂಗಾಳಿ ನಾಗರಾಜ್ ಅವರು ಬರೆದಂತಹ ಗೀತೆಗೆ ಎಂಎಲ್ ಅವರ ಸಂಗೀತ ನಿರ್ದೇಶನ.

0: ಅನೇಕರ ಸಂದೇಶಗಳು ಹರಿದು ಬಂದಿದೆ. ಅವರು ಹೇಳ್ತಾ ಇದ್ದಾರೆ, ಇವತ್ತಿನ ಆರ್ಜೆಸ್ ಚಾಯ್ಸ್ ನಿಮ್ಮ ಆಯ್ಕೆಯ ಗೀತೆಗಳು ನಮಗೆ ಇಷ್ಟ ಆಯಿತು, ಹಾಡುಗಳು ಸೂಪರ್ ಆಗಿತ್ತು ಅಂತ ಹೇಳಿ ಹಲವರ ಸಂದೇಶಗಳು ಹರಿದು ಬಂದಿದೆ. ಮೆಸೇಜ್ ಮಾಡಿರುವ ಎಲ್ಲ ಸ್ನೇಹಿತರಿಗೆ ಮತ್ತೊಮ್ಮೆ ಪ್ರೀತಿಯ ನಮಸ್ಕಾರ ಹಾಗೂ ವಂದನೆಗಳನ್ನು ಅರ್ಪಿಸ್ತಾ ಇವತ್ತಿನ ನಮ್ಮ ಆಯ್ಕೆ ಆರ್ಜೆಸ್ ಚಾಯ್ಸ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, 102.9 FM. ಸರಿಯಾಗಿ 9 ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ವಾರ್ತೆಗಳ ನಂತರ 9:15 ಮತ್ತೆ ಭೇಟಿಯಾಗೋಣ ಹಿಂದಿ ಮೆಲೋಡಿಯಸ್ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ. 10:02 ಪ್ರೇಮ ನಿನಾದ ಕಾರ್ಯಕ್ರಮವನ್ನು ತಪ್ಪದೆ ಕೇಳ್ತೀರಾ ಅಂತ ಭಾವಿಸ್ತಾ 9 ಗಂಟೆ ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: Good evening, this is Akashvani and I am Abhishek Mukhopadhyay with the news at 9. The headlines. Prime Minister Narendra Modi says under India's chairmanship this year BRICS to aim for multilateralism and more inclusive world order. Election Commission announces Special Intensive Division Phase 3 to be conducted across 16 states and 3 union territories. In Keralam, Congress leader V.D. Satishan meets governor to stake claim to form government. In Uttar Pradesh, over 70 people killed due to rain, storms and lightning in the last 24 hours. U.S. President Donald Trump and his Chinese counterpart Xi Jinping hold talks in Beijing, stress on opening of Strait of Hormuz. And in Asian Senior Weightlifting Championships, Ajit Narayan clinches double bronze in men's 71 kilogram at Gandhinagar, Gujarat. Prime Minister Narendra Modi has said that under India's chairmanship this year, BRICS will work together to strengthen multilateralism, promote sustainable development, enhance economic resilience, and build a more inclusive world order. Interacting with foreign ministers and heads of delegation of BRICS countries, who called on Mr. Modi in New Delhi today. Mr. Modi said BRICS has emerged as an important platform for advancing cooperation among emerging economies.

ಪಿ ಕೆ ಮಿಶ್ರಾ ಅವರ ಸಾಹಿತ್ಯ, ಎ ಆರ್ ರೆಹಮಾನ್ ಅವರ ಸಂಗೀತ ಇದ್ದಂತಹ ರೋಜಾ ಚಿತ್ರದ ಟೈಟಲ್ ಟ್ರ್ಯಾಕ್ ಇದುವರೆಗೆ ನೀವು ಕೇಳಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಗಳಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆಗೆ ಧ್ವನಿಯಾಗಿದ್ದಾರೆ ಅಲ್ಕಾ ಯಾಜ್ಞಿಕ್ ಅವರು. ಜಾವೇದ್ ಅಖ್ತರ್ ಅವರು ಬರೆದಂತಹ ಗೀತೆ ಇದು. ಸ್ವದೇಶ್ ಚಿತ್ರದು, ಎ ಆರ್ ರೆಹಮಾನ್ ಅವರ ಸಂಗೀತ.

9:31 ಕ್ರಿಮಿನಲ್ ಚಿತ್ರದ ಗೀತೆ ಇನ್ನು ಮುಂದೆ ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಗಳಲ್ಲಿ.

ಚೆನ್ನೈ ಎಕ್ಸ್ಪ್ರೆಸ್ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ಚಿನ್ಮಯಿ, ಶ್ರೀಪಾದ ಮತ್ತು ಗೋಪಿ ಸುಂದರ್ ಅವರ ಧ್ವನಿಗಳಲ್ಲಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಚಲ್ತೆ ಚಲ್ತೆ ಚಿತ್ರದ ಗೀತೆ ಅಭಿಜಿತ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಗಳಲ್ಲಿ, ಜಾವೇದ್ ಅಖ್ತರ್ ಅವರು ಬರೆದಂತಹ ಗೀತೆಗೆ ಜತಿನ್ ಲಲಿತ್ ಅವರ ಸಂಗೀತ.

ಚೆಕ್ ದ ಇಂಡಿಯಾ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ಕೃಷ್ಣ ಮತ್ತು ಸಲೀಂ ಮರ್ಚೆಂಟ್ ಅವರ ಧ್ವನಿಗಳಲ್ಲಿ. ಜೈದೀಪ್ ಅವರು ಬರೆದಂತಹ ಗೀತೆಗೆ ಸಲೀಂ ಅವರ ಸಂಗೀತ ನಿರ್ದೇಶನ ಇತ್ತು. ಇನ್ನು ಇವತ್ತಿನ ಕಾರ್ಯಕ್ರಮದ ಮುಂದಿನ ಗೀತೆ ತುಮ್ ಚಿತ್ರದ್ದು, ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಗಳಲ್ಲಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟೀಯ ವಿಕೋಪ ಪ್ರತಿಕ್ರಿಯಾ ಪಡೆ ಎನ್ಡಿಆರ್ಎಫ್ ಸಂಕಷ್ಟದ ಸಂದರ್ಭಗಳಲ್ಲಿ ಜನರ ನೆರವಿಗೆ ಧಾವಿಸುತ್ತಿದ್ದು ಜನಾನುರಾಗಿಯಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗಾಜಿಯಾಬಾದ್ನಲ್ಲಿಂದು ನಡೆದ ಎನ್ಡಿಆರ್ಎಫ್ ರಾಷ್ಟಪತಿಗಳ ವರ್ಣ ಪ್ರಶಸ್ತಿ ಸಮಾರಂಭದಲ್ಲಿ ಹೇಳಿದ್ದಾರೆ. 90,000 ಮೆಟ್ರಿಕ್ ಟನ್ಗೂ ಅಧಿಕ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಹೊತ್ತು ತರುತ್ತಿರುವ ಎರಡು ಹಡಗುಗಳನ್ನು ನಿನ್ನೆ ಹಾರ್ಮೋಜ್ ಜಲಸಂಧಿಯನ್ನು ದಾಟಿದ್ದು ನಾಡಿದ್ದು ಆಗಮಿಸುವ ನಿರೀಕ್ಷೆ ಇದೆ ಎಂದು ಬಂದರು ಹಾಗೂ ಜಲಮಾರ್ಗ ಕಾರ್ಯದರ್ಶಿ ಮುಕೇಶ್ ಮಂಗಲ್ ತಿಳಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಕೇರಳಂ ರಾಜ್ಯದ ನೂತನ ಮುಖ್ಯಮಂತ್ರಿ ಸ್ಥಾನಕ್ಕೆ ಹಿರಿಯ ಕಾಂಗ್ರೆಸ್ ಧುರೀಣ ವಿಡಿ ಸತೀಶನ್ ಹೆಸರನ್ನು ಪ್ರಕಟಿಸಿದೆ. ತಿರುವನಂತಪುರಂನಲ್ಲಿ ಇಂದು ನಡೆದ ಕಾಂಗ್ರೆಸ್ ಚುನಾಯಿತ ಪ್ರತಿನಿಧಿಗಳ ಸಭೆಯಲ್ಲೂ ಕೂಡ ಸತೀಶನ್ ಹೆಸರನ್ನು ನಾಯಕರನ್ನಾಗಿ ಅಧಿಕೃತವಾಗಿ ಆಯ್ಕೆ ಮಾಡಿದೆ. ಭಾರತದ ಸಗಟು ಬೆಲೆ ಸೂಚ್ಯಾಂಕ ಏಪ್ರಿಲ್ ತಿಂಗಳಲ್ಲಿ ಕಳೆದ 40 ತಿಂಗಳಲ್ಲೇ ಅತ್ಯಧಿಕ ಎನಿಸಿದ ಶೇಕಡ 8.3 ಪ್ರಮಾಣ ತಲುಪಿದೆ. ಮಾರ್ಚ್ ತಿಂಗಳಿನಲ್ಲಿ ಇದು ಶೇಕಡ 3.88. ಬರುವ ಸೆಪ್ಟೆಂಬರ್ 2026 ಅಥವಾ ಮುಂದಿನ ಆದೇಶದವರೆಗೆ ಜಾರಿಗೆ ಬರುವಂತೆ ಕಚ್ಚಾ ಸಕ್ಕರೆ, ಬಿಳಿ ಸಕ್ಕರೆ ಮತ್ತು ಸಂಸ್ಕರಿಸಿದ ಸಕ್ಕರೆ ಸೇರಿದಂತೆ ಸಕ್ಕರೆಯ ರಫ್ತು ನಿಷೇಧಿಸಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ರಫ್ತು ನೀತಿಯನ್ನು ನಿರ್ಬಂಧಿಸಿದ ನಿಷೇಧಿತ ವಲಯಕ್ಕೆ ತಿದ್ದುಪಡಿ ಮಾಡಿ ಆದೇಶಿಸಿದೆ. ಪ್ರವರ್ಧಮಾನಕ್ಕೆ ಬರುತ್ತಿರುವ ತಂತ್ರಜ್ಞಾನ, ಶುದ್ದ ಇಂಧನ ಮತ್ತು ನವೋದ್ಯಮ

ಕ್ಷೇತ್ರಗಳಲ್ಲಿ ಕರ್ನಾಟಕದ ಜೊತೆಗೆ ವಾಣಿಜ್ಯ ಬಾಂಧವ್ಯ ಬಲಪಡಿಸಲು ಚಿಲಿ ದೇಶ ಒಲವು ವ್ಯಕ್ತಪಡಿಸಿದೆ. ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೋ ಪೆರೇಸ್ ಮೆಕೆನ್ನಾ ನೇತೃತ್ವದ ಚಿಲಿ ಗಣರಾಜ್ಯದ ಉನ್ನತ ಮಟ್ಟದ ನಿಯೋಗ ವಿಧಾನಸೌಧದಲ್ಲಿ ಇಂದು ಐಟಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಭೇಟಿ ಮಾಡಿ ಈ ಬಗ್ಗೆ ಚರ್ಚೆ ನಡೆಸಿತು. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಇಂದು ಭೇಟಿ ನೀಡಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯೊಂದಿಗೆ ಸಮಾಲೋಚನೆ ನಡೆಸಿದರು. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಗೆಲ್ಲಲು 201 ರನ್ಗಳ ಗುರಿ ನೀಡಿದೆ. ಮುಂಬೈ ಇಂಡಿಯನ್ಸ್ ತಂಡ ಇತ್ತೀಚಿನ ವರದಿ ಬಂದಾಗ 6.1 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 60 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ತಿಳಿಸ್ತಾ, ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಒಂದಷ್ಟು ಪ್ರೀತಿ ಪ್ರೇಮದ ಗೀತೆಗಳು ನಿಮಗಾಗಿ ನಮ್ಮ ಪ್ಲೇಲಿಸ್ಟ್ನಲ್ಲಿ ಇವೆ ಅಂತ ಹೇಳ್ತಾ, ಸ್ಲಂಬಾಲ ಚಿತ್ರದ ಗೀತೆ ಮೊದಲಿಗೆ ಪ್ರಸಾರ ಆಗ್ತಾ ಇದೆ. ಕಾರ್ತಿಕ್ ಮತ್ತು ನಂದಿತಾ ಅವರ ಧ್ವನಿಗಳಲ್ಲಿ, ಅರ್ಜುನ್ ಅವರ ಸಂಗೀತಕ್ಕೆ ಡಿ ಸುಮನ ಕಿತ್ತೂರು ಅವರ ರಚನೆ.

ಮಧು ಬಾಲಕೃಷ್ಣ ಅವರ ಧ್ವನಿಯಲ್ಲಿ ನಿಮ್ಗಾಗಲೇ ಗೊತ್ತಾಗಿರತ್ತೆ, ಏಕಾಂಗಿ ಚಿತ್ರದ ಗೀತೆ ಪ್ರಸಾರ ಆಯಿತು ವಿ ರವಿಚಂದ್ರನ್ ಅವರ ಸಂಗೀತ ಮತ್ತು ಸಾಹಿತ್ಯದಲ್ಲಿ. ಮನು ಅವರ ಧ್ವನಿಯಲ್ಲಿ ಮುಂದಿನ ಗೀತೆ ಪ್ರಸಾರ ಆಗ್ತಾ ಇದೆ. ನಂದಿತಾ ಅವರು ಧ್ವನಿಗೂಡಿಸಿದ್ದಾರೆ. ಓ ಗುಲಾಬಿಯೇ ಚಿತ್ರದ ಗೀತೆ ಇದು. ಬಿ ಮನೋಹರ್ ಅವರು ಬರೆದಂಥ ಗೀತೆಗೆ ಎಂ ಎನ್ ಕೃಪಾಕರ್ ಅವರ ಸಂಗೀತ ನಿರ್ದೇಶನ.

ಕಾರ್ಯಕ್ರಮದ ಮೊದಲ ಅರ್ಧ ಗಂಟೆಯ ಸಮಯ ಮುಗಿದಿದೆ. ಮುತ್ತಿನಂತ ಹೆಂಡತಿ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ಮನು ಮತ್ತು ಸಂಗಡಿಗರ ಧ್ವನಿಯಲ್ಲಿ. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದ್ದಾಗಿತ್ತು. ಕಾರ್ಯಕ್ರಮದ ಮುಂದಿನ ಗೀತೆಗೆ ಪಿ ಬಿ ಶ್ರೀನಿವಾಸ್ ಅವರು ಧ್ವನಿಯಾಗಿದ್ದಾರೆ. ಹುಣಸೂರು ಕೃಷ್ಣಮೂರ್ತಿ ಅವರು ಬರೆದಂತಹ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ.

ಶ್ರೀ ಕನ್ಯಕಾ ಪರಮೇಶ್ವರಿ ಕಥಾ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ಪ್ರೇಮ ನಿನಾದ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಮೌನ ರಾಗ ಚಿತ್ರದು. ಮನು ಮತ್ತು ಚಿತ್ರ ಅವರು ಹಾಡಿದ್ದಾರೆ. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರಿಂದ.

ಗಜಕೇಸರಿ ಚಿತ್ರದ ಗೀತೆ ಟಿಪ್ಪು ಮತ್ತು ಸಂಗಡಿಗರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರು ಬರೆದಂತಹ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನ ಇತ್ತು. ಕಾರ್ಯಕ್ರಮದ ಮುಂದಿನ ಗೀತೆ ಶ್ರೀಕಂಠ ಚಿತ್ರದ್ದು, ಕಾರ್ತಿಕ್ ಮತ್ತು ಶಿಲ್ಪಾ ಶ್ರೀಕಾಂತ್ ಅವರ ಧ್ವನಿಯಲ್ಲಿ. ಪ್ರೊಫೆಸರ್ ಕೃಷ್ಣೇಗೌಡರು ಬರೆದಂತಹ ಗೀತೆಗೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ.

ಮುಂಗಾರು ಮಳೆ ಭಾಗ ಎರಡು ಚಿತ್ರದ ಗೀತೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕೇಳ್ತಾ ಇದ್ದೀರಾ. ಜಯಂತ್ ಕೈಕಿಣಿ ಅವರ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತ.

ಈ ಗೀತೆಯೊಂದಿಗೆ ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಅನೇಕರು ಮೆಸೇಜ್ ಮಾಡಿದ್ದಾರೆ, ಸಂದೇಶ ಕಳಿಸಿರುವ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ವಂದನೆಗಳು.

ಪ್ರಧಾನ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ತಮ್ಮ 5 ರಾಷ್ಟಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಯುಎಇ ತಲುಪಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿಂದು ಬ್ರಿಕ್ಸ್ ವಿದೇಶಾಂಗ ಸಚಿವರೊಂದಿಗೆ ಸಭೆ ನಡೆಸಿದರು. ರಷ್ಯಾದ ಸರ್ಗೆ ಲ್ಯಾಬ್ರೋವ್, ಇರಾನಿನ ಅಬ್ಬಾಸ್ ಅಗರ್ಜಿ, ದಕ್ಷಿಣ ಆಫ್ರಿಕಾದ ರೊನಾಲ್ಡ್ ಲೆಮೆಲೋ ಹಾಗೂ ಬ್ರೆಜಿಲ್ನ ಮೌರೋ ಮಿಯೇರಾ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಸಮಾಲೋಚಿಸಿದರು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಬೀಜಿಂಗ್ನಲ್ಲಿ ಇಂದು ಮಹತ್ವದ ಸಭೆ ನಡೆಸಿದರು. ಹಾರ್ಮೋನ್ ಜಲಸಂಧಿ ಸುಗಮ ಇಂಧನ ಸಾಗಾಟಕ್ಕೆ ಬೆಂಬಲವಾಗುವ ರೀತಿಯಲ್ಲಿಯೇ ಮುಕ್ತವಾಗಿಯೇ ಇರಬೇಕೆಂದು ಸಭೆಯಲ್ಲಿ ಸಹಮತಕ್ಕೆ ಬರಲಾಯಿತು. ಚುನಾವಣಾ ಆಯೋಗ ಕರ್ನಾಟಕ ಸೇರಿದಂತೆ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ನಡೆಸುವುದಾಗಿ ಪ್ರಕಟಿಸಿದೆ. ಪ್ರಸ್ತುತ ನಡೆಯುತ್ತಿರುವ ಮನೆ ಪಟ್ಟಿ ಜನಗಣತಿ ಗಮನದಲ್ಲಿಟ್ಟುಕೊಂಡು 3ನೇ ಹಂತದಲ್ಲಿ ಮತಪಟ್ಟಿ ವಿಶೇಷ ಪರಿಷ್ಕರಣೆ ನಿಗದಿಪಡಿಸಲಾಗಿದೆ ಎಂದು ಆಯೋಗ ತಿಳಿಸಿದೆ. ಕಾರ್ಯತಂತ್ರಾತ್ಮಕ ಸ್ವಾಯತ್ತತೆ ಸಾಧಿಸಲು ಹಾಗೂ ಭವಿಷ್ಯದ ರಕ್ಷಣಾ ಸವಾಲುಗಳನ್ನು ಎದುರಿಸಲು ಸನ್ನದ್ದವಾಗುವಲ್ಲಿ ಸ್ವಾವಲಂಬನೆ ಹಾಗೂ ಸಹಕಾರ ಅತ್ಯಗತ್ಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೆಹಲಿಯಲ್ಲಿ ಇಂದು ನಡೆದ ಕಲಂ ಮತ್ತು ಕವಚ್ ಉದ್ಘಾಟನಾ ಸಮಾವೇಶಕ್ಕೆ ನೀಡಿದ ವಿಡಿಯೋ ಸಂದೇಶದಲ್ಲಿ ತಿಳಿಸಿದ್ದಾರೆ. ವಾಹನಗಳನ್ನು ಮಿತವಾಗಿ ಬಳಸಿ ಇಂಧನ ಉಳಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ ಮನವಿಯನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಮ್ಮ ಅಧಿಕೃತ ಬೆಂಗಾವಲು ಪಡೆಯ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಮೂಲಕ ಅನುಸರಣೆ ಮಾಡಿದ್ದಾರೆ. ಖ್ಯಾತ ಟೆನಿಸ್ ಪಟು ರೋಹನ್ ಬೋಪಣ್ಣ ಇಂದು ಬೆಂಗಳೂರಿನಲ್ಲಿ ವರಮಾನ ತೆರಿಗೆ ಇಲಾಖೆಯ ಹೊಸ ಕಾಯ್ದೆ ಕುರಿತಂತಹ ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮ

ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತೆರಿಗೆದಾರರು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲ 2025 ಹೊಸ ಕಾಯ್ದೆ ಉತ್ತಮ ಉಪಕ್ರಮವಾಗಿದೆ ಎಂದರು. ಎರಡು ಬಾರಿಯ ಒಲಿಂಪಿಕ್ ವಿಜೇತೆ ಪಿವಿ ಸಿಂಧು ಹಾಗೂ ಭಾರತದ ಅಗ್ರ ಶ್ರೇಯಾಂಕದ ಜೋಡಿ ಸಾತ್ವಿಕ್ ಸಾಯಿರಾಜ್ ರಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಥೈಲ್ಯಾಂಡ್ನ ಓಪನ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಈಗ ಸಮಯ 11:45. ನಾಳೆ ಬೆಳಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಕಾರ್ಯ ಆರಂಭ. ನಿಮ್ಮ ಗೆಳೆಯ ಸುನಿಲ್ ರುದ್ರಮೂರ್ತಿಗೆ ಹೊರಡಲು ಅನುಮತಿ ಕೊಡಿ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.